ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಶ್ರೋತೃಗಳೇ, ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಕಂಪನಾಂಕ FM 103.1 MHz. ಇಂದು 1948 ಶಕವರ್ಷ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಅಶ್ವಯುಜ ಮಾಸದ 3ನೇ ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 9ನೇ ತಾರೀಕು ಶುಕ್ರವಾರ. ಈಗ ವೇಳೆ 5:56:46. ಆತ್ಮೀಯ ಶ್ರೋತೃಗಳಿಗೆಲ್ಲ ನಿಲಯದ ಪರವಾಗಿ BS ರಫೀಕ್ ಅಂಬದು ಬಯಸುವ ಶುಭ ಮಂಜಾನೆ. ಶುಭ ನುಡಿ. ಜೀವನವು ಹೋರಾಟದ ಕಣ. ಹೋರಾಟದ ಮೂಲಕವೇ ನಾವು ಮುಂದಕ್ಕೆ ಸಾಗಬೇಕಾಗಿದೆ. ಹೀಗೆಂದವರು ಸ್ವಾಮಿ ವಿವೇಕಾನಂದ.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ನಿಲಯದ ಇಂದಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಉದಯರಾಗ ಕಾರ್ಯಕ್ರಮದಲ್ಲಿ ನಮ್ಮ ನಿಲಯದಿಂದ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಹೊನ್ನಪ್ಪ ಕರೆಕನ್ನಮ್ಮ ಅವರಿಂದ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. ರೈತರಿಗೆ ಸಲಹೆ 6:35, 6:40 ಸ್ವರಮಾಧುರ್ಯ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುತ್ತೀರಿ, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಕವಿ DVG ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ಸಾರ್ವಜನಿಕ ಸೇವೆ ಪೂರೈಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ. 9:45 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ NS ಶ್ರೀನಿವಾಸನ್ ಅವರ ಕೊಳಲು ವಾದನ, 10:30 ಗಾನ ಭಜಾನ, 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281129, STD ಕೋಡ್ 08272. ನಿರ್ವಹಣೆ ಎಂ ಶಕುಂತಲ. 12:30 ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮೇಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮ. ಪ್ರಾಯೋಜಕರು ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 1:20 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇಂದು ಸಂಜೆ 4:00 ಭಾವಗೀತೆಗಳು, 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತು ಮಾಹಿತಿಯುಕ್ತ ಕಾರ್ಯಕ್ರಮ, 4:30 ನೆನಪು ನಿನಾದ, ಸಂಜೆ 5:00 ಮಹಿಳಾ ಲೋಕ, ವಿಚಾರ ಲಹರಿ ಸಂಯೋಜಿತ ಕಾರ್ಯಕ್ರಮ, ವಿಷಯ ಶಿಕ್ಷಣವೇ ಸಫಲತೆಯ ಸೂತ್ರ, ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್, ನಿರ್ವಹಣೆ ಎಂ ಶಕುಂತಲ. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವಿದೆ. 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುತ್ತಾರೆ ಕೆಂಪೇಗೌಡ ಹೆಚ್ ಜಂಟಿ ಕೃಷಿ ನಿರ್ದೇಶಕರು, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ ರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಇಂದು ರಾತ್ರಿ 7:45 ನಮ್ಮ ನಿಲಯದಿಂದ ಭಾಗ್ಯತೆಗಳನ್ನು ಕೇಳುತ್ತೀರಿ. 8:00 ಬೆಂಗಳೂರು ಕೇಂದ್ರದಿಂದ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:30 ಕರೆಂಟ್ ಅಫೈರ್ಸ್, 10:00 ಏಷ್ಯನ್ ಗೇಮ್ಸ್ 2026 ದಿನದ ಮುಖ್ಯಾಂಶಗಳು, 10:20 ಗೀತಚಂದ್ರಿಕಾ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇವಿಷ್ಟು ನಮ್ಮ ನಿಲಯದಿಂದ.

ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ಸಮಯ 6:10:21. ಈಗ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆಲಿಸೋಣ ಒಲಿದೆ ಯಾತ ಕಮ್ಮ ಲಕುಮಿ ವಾಸುದೇವಗೆ, ಗೋಪಾಲದಾಸರ ಕೀರ್ತನೆ, ಗಾಯಕಿ ಸಂಗೀತಾ ಬಾಲಚಂದ್ರ.

ಇನ್ನು ಮುಂದೆ ಕೇಳೋಣ. ಇರುಳಿಂದ ಜಕ್ಕ ವಕ್ಕಿಯಂತೆ ಅಗಲಿ ಹಲಬುತ್ತೀರೆ, ಗಜೇಶ ಮಸಣಯ್ಯ ಅವರ ವಚನ. ಹಾಡಿದ್ದಾರೆ ಟಿ ವಿ ರಾಮಪ್ರಸಾದ್.

ಶ್ರೋತೃಗಳೇ, ಈಗ ವೇಳೆ 6:19:05. ಇನ್ನು ಮುಂದೆ ಕೇಳೋಣ. ಅಂಬೆ ನೀಡ ಕರುಣೆ ಎಕ್ಕಲೂ ನಾಕಿರಡು. ವೃಂದಗಾನದಲ್ಲಿ ರಚನೆ ಚಕ್ಕೇರ ತ್ಯಾಗರಾಜ ಅಪ್ಪಯ್ಯ.

ಉದಯರಾಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಲಕ್ಷ್ಮೀದೇವಿ ಕಾಪಾಡು ನಮ್ಮೆಲ್ಲರ, ರಚನೆ ದಂಬೆಕೋಡಿ ಸುಶೀಲಾ ಸುಬ್ರಹ್ಮಣಿ, ಗಾಯಕಿ ಅಪೂರ್ವ.

ಮಡಿಕೇರಿ ಕೇಂದ್ರವಿದು. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಿಗ್ಗೆ 8:50ಕ್ಕೆ ಕಗ್ಗದ ಸಿರಿ ಕವಿ ಡಿ ವಿ ಜಿ ಅವರ ಮಂಕುತಿಂಬನ ಕಗ್ಗ ಪುಸ್ತಕದ ಓದು. ಇಂದು ಬೆಳಿಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ಇದಕ್ಕಾಗಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281129. ಎಸ್ಟಿಡಿ ಕೋಡ್ 08272. ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 6:30 ಗಳಲ್ಲಿವೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಚಿಂತನಾ.

0: ಕರಿ ಕನ್ನಮ್ಮನವರ್ ಅವರಿಂದ.
1: ಆಧುನಿಕ ಜಗತ್ತಿನ ಚಮತ್ಕಾರಗಳಲ್ಲಿ ಒಂದಾದ ಮೊಬೈಲ್ ಸಂಶೋಧನೆಯು ಇಂದು ಮಾನವನ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ. ಮೊದಮೊದಲು ಕೇವಲ ಸಂಪರ್ಕ ಸಾಧನವಾಗಿದ್ದ ಈ ಮೊಬೈಲ್ ಮತ್ತಿತರ ಡಿಜಿಟಲ್ ವೇದಿಕೆಗಳು ಬಂದ ಮೇಲಂತೂ ಜ್ಞಾನ, ಮಾಹಿತಿ, ಶಿಕ್ಷಣ, ವ್ಯಾಪಾರ, ಮನರಂಜನೆ ಹೀಗೆ ದಿನನಿತ್ಯದ ಏನೆಲ್ಲ ಅಗತ್ಯತೆಗಳನ್ನು ಪೂರೈಸುವುದರ ಜೊತೆಗೆ ಒಂದು ಸ್ಪರ್ಶದಲ್ಲಿ ಇಡೀ ಜಗತ್ತನ್ನೇ ಕೈಗಿಡುವ ಶಕ್ತಿಯನ್ನು ಮಾನವನಿಗೆ ನೀಡಿವೆ. ಅದರ ಪರಿಣಾಮ ಅವು ಪ್ರತಿಯೊಬ್ಬನ ನಿತ್ಯದ ಬದುಕನ್ನು ನಿರ್ದೇಶಿಸುವಷ್ಟರ ಮಟ್ಟಿಗೆ ನಮ್ಮನ್ನು ಆವರಿಸಿಕೊಂಡಿವೆ ಮತ್ತು ಅವು ಕ್ಷಿಪ್ರಗತಿಯಲ್ಲಿ ಓಡುತ್ತಿರುವ ಇಂದಿನ ಕಾಲದ ಅಗತ್ಯವೂ ಕೂಡ ಹೌದು. ಏಕೆಂದರೆ ಅವು ಮನುಷ್ಯನಿಗೆ ಹಿಂದೆಂದಿಗಿಂತಲೂ ಶೀಘ್ರ ಸಂಪರ್ಕ, ಮುಕ್ತವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ, ಕ್ಷಣಾರ್ಧದಲ್ಲಿ ವಿಷಯವನ್ನು ಜಗತ್ತಿನ ಯಾವ ಮೂಲೆಗಾದರೂ ತಲುಪಿಸುವ ಸಾಮರ್ಥ್ಯ, ಸಂಕಷ್ಟದ ಸಮಯದಲ್ಲಿ ಸಹಾಯ, ಹೀಗೆ ಹತ್ತಾರು ರೀತಿಯಲ್ಲಿ ಅನುಕೂಲ ಸಿಂಧುವು ಆಗಿವೆ. ಆದರೆ ಪ್ರತಿಯೊಂದು ದೀಪದ ಕೆಳಗೆ ಕತ್ತಲೆ ಇರುವಂತೆ ಜನರನ್ನು ಒಟ್ಟುಗೂಡಿಸುವ ನೆಪದಲ್ಲಿ ಈ ತಂತ್ರಜ್ಞಾನ ಸತ್ಯ ಮತ್ತು ಭ್ರಮೆಯ ನಡುವಿನ ರೇಖೆಯನ್ನು ಮಸುಕುಗೊಳಿಸುತ್ತಿದೆಯೇ ಎಂಬ ಜಿಜ್ಞಾಸೆ ನಮ್ಮಲ್ಲಿಂದು ಮೂಡುತ್ತಿದೆ. ಇಂದು ಈ ತಂತ್ರಜ್ಞಾನಕ್ಕೆ ಮನುಷ್ಯ ಹತ್ತಿರವಾದಂತೆಲ್ಲ ಅಂತರ್ಮುಖಿಯಾಗುತ್ತಾ ಬಾಹ್ಯವಾಗಿ ಮನುಷ್ಯ ಮನುಷ್ಯರ ನಡುವೆ ಇರಬೇಕಾದ ಸಂಬಂಧಗಳ ಕೊಂಡಿಯನ್ನು ಕಳಚಿಕೊಳ್ಳುತ್ತಿರುವುದಕ್ಕೆ ನಿತ್ಯ ಜೀವನದಲ್ಲಿ ಈ ಮಾತು ಅನೇಕ ಕಡೆ ಸಾಕ್ಷಿಯಾಗಿ ನಿಲ್ಲುತ್ತಿದೆ. ಏಕೆಂದರೆ ಇಂದು ಅಬಾಲವೃದ್ಧರವರೆಗೂ ಎಲ್ಲರ ಕೈಯಲ್ಲಿ ಒಂದೊಂದು ಮೊಬೈಲು ಅತ್ಯಂತ ಅಗತ್ಯ ಪರಿಕರವಾಗಿ ರಾರಾಜಿಸುತ್ತಿದೆ. ಮನೆ, ಹೋಟೆಲ್ಲು, ಬಸ್ ಸ್ಟ್ಯಾಂಡು, ಆಸ್ಪತ್ರೆಯಲ್ಲಾಗಲಿ ಎಲ್ಲೆಂದರಲ್ಲಿ ಎಲ್ಲರೂ ತಮ್ಮದೇ ಆದ ಏಕಾಂತವನ್ನು ಸೃಷ್ಟಿಸಿಕೊಂಡು ಮೊಬೈಲ್ ಪರದೆಗೆ ಮುಖವನ್ನು ಹುದುಗಿಸಿಕೊಂಡು ಕುಳಿತವರೇ ಕಾಣಸಿಗುತ್ತಾರೆ ಹೊರತು ಮುಖಾಮುಖಿ ಸಂವಹನವೇ ಅಪರೂಪವಾಗಿದೆ. ಮೊದಲು ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಪ್ರತಿಯೊಬ್ಬರಿಗೂ ಕುಟುಂಬದಲ್ಲಾಗಲಿ ಅಥವಾ ನೆರೆಹೊರೆಯವರಲ್ಲಾಗಲಿ ಎದೆ ಬಾಗಿಲು ಸದಾ ತೆರೆದಿರುತ್ತಿದ್ದವು. ಆದರೆ ಇಂದು ಒಂದೇ ಕೊಠಡಿಯಲ್ಲಿ ಕುಳಿತಿರುವ ನಾಲ್ವರು ನಾಲ್ಕು ಪ್ರಪಂಚಗಳಲ್ಲಿ ಬದುಕುತ್ತಿರುವ ದೃಶ್ಯ ಇಂದು ಸಾಮಾನ್ಯವಾಗಿರುವುದರಿಂದ ಪರಸ್ಪರ ಮುಕ್ತವಾಗಿ ಬೆರೆಯುವ ಅವಕಾಶಗಳ ಕೊರತೆಯಿಂದಾಗಿ ಇಂದಿನ ಸಂಬಂಧಗಳು ಆನ್ಲೈನ್ ಆಗುತ್ತಾ ಆತ್ಮೀಯತೆ ಅನ್ನೋದು ಆಫ್ಲೈನ್ ಆಗುತ್ತಿದೆ. ಬೆಳಿಗ್ಗೆ ಎದ್ದ ಕೂಡಲೇ ತಮ್ಮ ದೈನಂದಿನ ಜೀವನವನ್ನು ಪ್ರಾರಂಭಿಸುವ ಬದಲು ಈ ಸಾಮಾಜಿಕ ಮಾಧ್ಯಮಗಳನ್ನು ಪ್ರವೇಶಿಸುವ ಬಹುತೇಕ ಜಾಲತಾಣಿಗರು ರಾತ್ರಿ ಮಲಗುವವರೆಗೂ ಮೊಬೈಲಲ್ಲಿ ಒಂದಿಲ್ಲೊಂದು ಆ್ಯಪ್ಗಳನ್ನು ಸ್ಕ್ರಾಲ್ ಮಾಡುತ್ತಾ ಸಮಯವನ್ನು ವ್ಯಯಿಸುವುದು ಒಂದೆಡೆಯಾದರೆ ಇನ್ನು ಬದುಕೆಂದರೆ ಬರೀ ಪ್ರದರ್ಶನವೆಂದು ಪರಿಭಾವಿಸಿಕೊಂಡಂತಿರುವ ಬಹುತೇಕ ಜನ ತಮ್ಮ ವಾಸ್ತವ ಬದುಕನ್ನು ಸ್ವಂತಕ್ಕಾಗಿ ಅನುಭವಿಸದೆ ನಿತ್ಯ ಜೀವನದ ಸಹಜ ಮತ್ತು ಸಣ್ಣ ಪುಟ್ಟ ಸಂಗತಿಗಳಾದ ನಗು ಕೂಡ ಕ್ಯಾಮ್ರಾಕ್ಕಾಗಿ, ಪ್ರವಾಸವು ಪೋಸ್ಟ್ಗಾಗಿ, ಊಟವು ಛಾಯಾಚಿತ್ರಕ್ಕಾಗಿ ಎಂಬ ಮನಸ್ಥಿತಿಯನ್ನು ರೂಢಿಸಿಕೊಂಡಿದ್ದು ಅವೆಲ್ಲವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಾ ಅವುಗಳಿಗೆ ಬರುವ ವ್ಯೂಸು, ಲೈಕ್ಸು, ಕಮೆಂಟ್ಸು ಮತ್ತು ಶೇರ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರುವುದನ್ನು ನೋಡಿದರೆ ಅದು ಅವರಲ್ಲಿ ಒಂದು ರೀತಿಯ ಒಂಟಿತನ ಮತ್ತು ಪ್ರತ್ಯೇಕತೆಯ ಮನೋಭಾವನೆಯನ್ನು ಮೂಡಿಸದೇ ಇರದು. ಅಷ್ಟೇ ಅಲ್ಲದೆ ಈ ಜಾಲತಾಣಗಳಲ್ಲಿ ಹಾಕಿದ ಪೋಸ್ಟ್ಗೆ ಕಡಿಮೆ ಅಥವಾ ಋಣಾತ್ಮಕ ಪ್ರತಿಕ್ರಿಯೆಗಳೇನಾದರೂ ಬಂದರಂತೂ ಅವು ವ್ಯಕ್ತಿಯಲ್ಲಿ ಕೀಳರಿಮೆ ಮನೋಭಾವನೆಯನ್ನು ಹುಟ್ಟುಹಾಕುತ್ತಾ ಮಾನಸಿಕ ಪ್ರಲೋಭನೆಗೂ ತಳ್ಳುತ್ತಿವೆ. ಏಕೆಂದರೆ ಆನ್ಲೈನ್ ಜಾಲತಾಣಗಳಲ್ಲಿ ಪ್ರತಿಕ್ರಿಯಿಸುವವರೆಲ್ಲರೂ ಪ್ರತಿಯೊಬ್ಬರ ಆಚಾರ ವಿಚಾರಗಳನ್ನು ಇಷ್ಟಪಡುತ್ತಾರೆಂದು ಹೇಳಲಾಗುವುದಿಲ್ಲ. ಎಷ್ಟೋ ಸಾರಿ ಒಬ್ಬರ ಏಳಿಗೆ ಮತ್ತು ವರ್ತನೆಗಳು ಇನ್ನೊಬ್ಬರಲ್ಲಿ ದ್ವೇಷ, ಅಸೂಹೆಗಳನ್ನು ಕೂಡ ಹುಟ್ಟುಹಾಕಬಹುದು. ಇನ್ನು ಈ ಆನ್ಲೈನ್ ಜಾಲತಾಣಗಳನ್ನು ತೆರೆದರೆ ಸಾಕು, ವಿಷಯಗಳ ಮಹಾಪೂರವೇ ಹರಿದು ಬರುವುದರಿಂದ ಅಲ್ಲಿರುವ ಎಲ್ಲವೂ ಸತ್ಯವೇ ಆಗಿರುವುದೆಂದು ನಂಬಲಾಗುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ವಿಕೃತ ಮನಸ್ಸುಗಳ ವಿಲಕ್ಷಣ ಅಭಿಪ್ರಾಯಗಳಿಗೂ ಈ ವೇದಿಕೆಗಳಲ್ಲಿ ಅವಕಾಶ ಇರುವುದರಿಂದ ಸುಳ್ಳು ಮತ್ತು ಕಪೋಲ ಕಲ್ಪಿತ ಸುದ್ದಿಗಳನ್ನು ಹಬ್ಬಿಸುವುದು, ಸೈಬರ್ ಅಪರಾಧಗಳನ್ನೆಸಗುವುದು, ಯಾರನ್ನೂ ಮೆಚ್ಚಿಸಲು ಒಬ್ಬರನ್ನು ಹೊಗಳಿ ಇನ್ನೊಬ್ಬರನ್ನು ತೆಗಳುವುದು ಮುಂತಾದ ಅಪಸವ್ಯಗಳು ಘಟಿಸುವುದರಿಂದ ಅಲ್ಲಿ ಯಾವುದು ಸತ್ಯ,

0: ಯಾವುದು ಸುಳ್ಳು ಎಂಬುದರ ಗೊಂದಲವೂ ನಿರ್ಮಾಣವಾಗುವುದರಿಂದ ಅಂತಹ ಅನಿಶ್ಚಿತ ಸಂದರ್ಭಗಳಲ್ಲಿ ಅಂಧಾನುಕರಣೆಯೇ ಪ್ರಧಾನವಾಗಿ ನಿಲ್ಲುತ್ತದೆ. ಅದರಲ್ಲೂ ಇಂದಿನ ಯುವಕರು ಮತ್ತು ಮಕ್ಕಳ ವಿಷಯದಲ್ಲಿ ಗಂಭೀರ ಪ್ರಭಾವ ಬೀರುತ್ತಿರುವ ಈ ಜಾಲತಾಣಗಳು ಆಟ ಮತ್ತು ಪುಸ್ತಕದ ಪುಟಗಳನ್ನು ತೊರೆದು ಮೊಬೈಲ್ ಪರದೆಗೆ ಅಂಟಿಕೊಳ್ಳುತ್ತಿರುವುದರಿಂದ ಓದಿನಲ್ಲಿ ಹಿನ್ನಡೆ ಮತ್ತು ಏಕಾಗ್ರತೆಯ ಕೊರತೆ ಎದ್ದು ಕಾಣುತ್ತಿದೆ. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಹತ್ತಾರು ಆಯಾಮಗಳಲ್ಲಿ ಈ ಸಾಮಾಜಿಕ ಜಾಲತಾಣಗಳು ಬದುಕಿಗೆ ಹೇಗೆ ಪೂರಕವೋ ಹಾಗೆ ಮಾರಕವೆಂದು ಸುಲಭವಾಗಿ ಹೇಳಿಬಿಡಬಹುದು. ಆದರೆ ಈ ಸಮಸ್ಯೆ ಕೇವಲ ಈ ಜಾಲತಾಣಗಳದಷ್ಟೇ ಅಲ್ಲ, ಅವುಗಳ ಬಳಕೆದಾರನಾದ ಮನುಷ್ಯನ ವಿವೇಚನೆಯ ಮೇಲೆಯೂ ನಿಂತಿದೆ. ಮನುಷ್ಯ ಇನ್ನಾದರೂ ತಾನೇ ಸೃಷ್ಟಿಸಿದ ಈ ತಾಣದ ಮುಂದೆ ಸಂಪೂರ್ಣ ಅಡಿಯಾಳಾಗಿ ನಿಲ್ಲದೆ ಅವುಗಳ ಮಹತ್ವವನ್ನರಿತು ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ತನ್ನ ಸುಖ ದುಃಖಗಳಿಗೆ ನೈಜ ಧ್ವನಿಯಾಗುವ ಸುತ್ತಲಿನ ಪರಿಸರದಲ್ಲಿನ ಭಾವನಾತ್ಮಕ ಸಂಬಂಧಗಳ ಕಡೆಗೆ ಗಮನ ಹರಿಸುವುದು ಇಂದಿನ ತುರ್ತಾಗಿದೆಯಲ್ಲವೇ?
1: ಇದುವರೆಗೆ ಹೊನ್ನಪ್ಪ ಕರೆ ಕನ್ನಮ್ಮನವರ್ ಅವರಿಂದ ಚಿಂತನೆ ಕೇಳಿದ್ರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 6:35:25. ಶ್ರೋತೃಗಳೇ, ಈಗ ರೈತರಿಗೆ ಸಲಹೆ.
1: ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಭತ್ತದ ನಾಟಿ ಮಾಡಲಿಕ್ಕೆ ನಾಟಿ ಪ್ರದೇಶವನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾಟಿ ಮಾಡುವ 3 ವಾರಗಳ ಮೊದಲು ಎಕರೆಗೆ 4 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಹಸಿರು ಎಲೆ ಗೊಬ್ಬರವನ್ನು ಒದಗಿಸೋದಾದರೆ ಎಕರೆಗೆ 4 ಟನ್ ಹಸಿರು ಸೊಪ್ಪನ್ನು 3 ವಾರ ಮೊದಲೇ ಮಣ್ಣಿಗೆ ಸೇರಿಸಬೇಕು. ಗದ್ದೆಯನ್ನು ಚೆನ್ನಾಗಿ ಹದ ಬರೆಸಲಿಕ್ಕೆ ಒಂದು ಉಳುಮೆಯ ನಂತರ ಕೆಸರು ಮಾಡುವ ಸಾಧನವಾದ ಸುಧಾರಿತ ಪಡ್ಲರನ್ನು ಒಂದು ಬಾರಿ ಬಳಸಿದರೆ ಸಾಕು. ಸುಧಾರಿತ ಪಡ್ಲರನ್ನು ಬಳಸೋದ್ರಿಂದ ಅನೇಕ ಬಾರಿ ನೇಗಿಲಿನಿಂದ ಉಳೋದನ್ನು ತಪ್ಪಿಸಬಹುದು. ಪವರ್ ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ನಿಂದ ಒಮ್ಮೆ ಒಣ ಉಳುಮೆ ಮಾಡಿದ ನಂತರ ಮತ್ತೊಮ್ಮೆ ನೀರು ತುಂಬಿಸಿ ಕೇಜ್ ವೀಲ್ನೊಂದಿಗೆ ಬಳಸಿದರೆ ಸ್ವಲ್ಪ ಸಮಯದಲ್ಲಿ ಅಥವಾ ಅಲ್ಪ ವೆಚ್ಚದಲ್ಲಿ ಚೆನ್ನಾಗಿ ಕೆಸರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲ ಬಾರಿ ಉಳುಮೆಯನ್ನು ಮಾಡಿ ನಂತರ ಕೂಳೆಗಳು ಅಥವಾ ಕಳೆಗಿಡಗಳು ಮಣ್ಣಿನಲ್ಲಿ ಚೆನ್ನಾಗಿ ಕೊಳೆಯುವಂತೆ 2-3 ವಾರ ಸಮಯಾವಕಾಶ ಕೊಡೋದು ಉತ್ತಮ. ಕೆಸರು ಉಳುಮೆಗೋಸ್ಕರ ಒಮ್ಮೆ ಗದ್ದೆಯಲ್ಲಿ ನೀರು ತುಂಬಿಸಿದ ನಂತರ ಗದ್ದೆಯನ್ನು ಒಣಗಲಿಕ್ಕೆ ಬಿಡಬಾರ್ದು. ಈ ಹಂತದಲ್ಲಿ ಗದ್ದೆಯು ಪದೇ ಪದೇ ಒಣಗೋದ್ರಿಂದ ಸಾರಜನಕದ ನಷ್ಟ ಆಗೋದಲ್ಲದೆ ಕೆಸರು ಗಟ್ಟಿಯಾಗಿ ಮುಂದೆ ಬೆಳೆಯ ವಿವಿಧ ಹಂತಗಳಲ್ಲಿ ಗದ್ದೆಯಿಂದ ನೀರು ಸುಲಭವಾಗಿ ನಷ್ಟ ಆಗುತ್ತೆ. ಮಣ್ಣಿನಲ್ಲಿರುವ ಪೋಷಕಾಂಶಗಳು ಮತ್ತು ಬಳಸಿದ ರಸಗೊಬ್ಬರಗಳು ತೊಳೆದುಕೊಂಡು ಹೋಗದಂತೆ ಇರಲಿಕ್ಕೆ, ಅಂದರೆ ಕೊಚ್ಚಿಕೊಂಡು ಹೋಗದಂತೆ ಇರಲಿಕ್ಕೆ ಮತ್ತು ಕೆಂಪು ನೀರಿನ ಕಬ್ಬಿಣದ ತೀಕ್ಷ್ಣತೆಯು ಕಡಿಮೆಯಾಗಲು ಗದ್ದೆಯಿಂದ ಗದ್ದೆಗೆ ನೀರು ಹಾಯಿಸುವ ಪದ್ಧತಿಯನ್ನು ಅನುಸರಿಸದೆ ಪ್ರತ್ಯೇಕ ಕಾಲುವೆಗಳ ಮೂಲಕ ಪ್ರತಿ ಗದ್ದೆಗೂ ನೇರವಾಗಿ ನೀರುಣಿಸುವ ಪದ್ಧತಿಯನ್ನು ಅನುಸರಿಸೋದು ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ನಾಟಿ ಮಾಡೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಚೆನ್ನಾಗಿ ಸಮನಾಗಿ ಮಟ್ಟ ಮಾಡಿದ ಕೆಸರು ಗದ್ದೆಯಲ್ಲಿ ನಾಟಿಯ ಸಮಯದಲ್ಲಿ ನೀರನ್ನು ಬಸಿದು ತೆಳುವಾಗಿ ನೀರನ್ನು ಉಳಿಸ್ಕೊಳ್ಬೇಕು. ನೀರಿನ ಆಳ ಹೆಚ್ಚಾಗಿದ್ದರೆ ನಾಟಿ ಮಾಡಿದ ಸಸಿಗಳು ಕೆಸರಿಗೆ ಸರಿಯಾಗಿ ಕಚ್ಚಿಕೊಳ್ಳದೆ ನೀರಲ್ಲಿ ತೇಲುವ ಸಂಭವ ಹೆಚ್ಚಾಗಿರುತ್ತೆ. ನಾಟಿಗೆ 22-28 ದಿನಗಳ ವಯಸ್ಸಿನ ಸದೃಢವಾದಂತಹ ಸಸಿಗಳನ್ನು ಬಳಸಬೇಕು. ಅನಿವಾರ್ಯ ಸನ್ನಿವೇಶಗಳಲ್ಲಿ 28-30 ದಿನಗಳ ಸಸಿಗಳನ್ನು ಬಳಸಬಹುದು. ನೆರೆ ಬರುವ ಸಂಭವ ಇರುವಂತಹ ಬಯಲುಗದ್ದೆಗಳಲ್ಲಿ ನೆರೆಯ ಹಾನಿಯನ್ನು ಕಡಿಮೆ ಮಾಡಲಿಕ್ಕೆ ಎತ್ತರ ಬೆಳೆದ 30-35 ದಿನಗಳ ಸಸಿಗಳನ್ನು ನಾಟಿ ಮಾಡಲಿಕ್ಕೆ ಬಳಸ್ಕೊಳ್ಬಹುದು. ಪ್ರತಿ ಚದರ ಮೀಟರ್ ಪ್ರದೇಶಕ್ಕೆ ಸುಮಾರು 50 ಗುಣಿಗಳು ಬರುವಂತೆ ಸುಮಾರು 8 ಅಂಗುಲ ಸಾಲಿನಿಂದ ಸಾಲಿಗೆ ಹಾಗೂ 4 ಅಂಗುಲ ಗುಣಿಯಿಂದ ಗುಣಿಗೆ ಅಂತರವನ್ನು ಕೊಟ್ಟು 3-5 ಸಸಿಯನ್ನು ನಾಟಿ ಮಾಡೋದ್ರಿಂದ ಅಧಿಕ

0: ಒರಿಯನ್ನು ಪಡೆದುಕೊಳ್ಳಬಹುದು. ಅಲ್ಪಾವಧಿ ತಳಿಗಳಲ್ಲಿ ಪ್ರತಿ ಚದರ ಮೀಟರ್ ಪ್ರದೇಶಕ್ಕೆ ಸುಮಾರು 67 ಗುಣಿಗಳು ಬರುವಂತೆ ನಾಟಿ ಮಾಡೋದು ಉತ್ತಮ. ಸಸಿಗಳನ್ನು 5 ಸೆಂಟಿಮೀಟರ್ಗಿಂತ ಆಳ ಹೋಗದಂತೆ ನಾಟಿ ಮಾಡಬೇಕು. 5 ಸೆಂಟಿಮೀಟರ್ಗಿಂತ ಆಳದಲ್ಲಿ ನಾಟಿ ಮಾಡೋದ್ರಿಂದ ಸಸಿಯ ಬೆಳವಣಿಗೆ ನಿಧಾನ ಆಗುತ್ತೆ, ತೆಂಡೆಗಳು ಹೊರಬರೋದು ತಡವಾಗಿ ತೆಂಡೆಗಳು ಸಹ ದುರ್ಬಲ ಆಗುವಂತಹ ಸಾಧ್ಯತೆಗಳು ಇರುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ವಿಷಯ ತಜ್ಞರು ಕೆಂಪೇಗೌಡ ಹೆಚ್, ಜಂಟಿ ಕೃಷಿ ನಿರ್ದೇಶಕರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ, ರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು, ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488 ಅಥವಾ 2237-0499 STD ಕೋಡ್ 080. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಈಗ ವೇಳೆ 6:40:55.
2: ಏನನ್ನೂ ಅರಿಯದವನನ್ನು ದೇವರ ಹೆಸರಿನಲ್ಲಿ ಹಿಂಸಿಸುವುದಕ್ಕಿಂತ ಮಿಗಿಲಾದ ಶಾಪವನ್ನು ನಾನರಿಯೆ. ಮಹಾತ್ಮ ಗಾಂಧೀಜಿ.

ಆಕಾಶವಾಣಿ ಮಡಿಕೇರಿ. ಈಗ ಸ್ವರಮಾಧುರ್ಯ ಕಾರ್ಯಕ್ರಮ. ಪಿ ಉನ್ನಿಕೃಷ್ಣನ್ ಅವರ ಹಾಡುಗಾರಿಕೆಯಲ್ಲಿ ಆಲಿಸೋಣ ಮೈಸೂರು ವಾಸುದೇವಾಚಾರ್ಯರ ಕೃತಿಯನ್ನು ಕೇಳಿ. ಬ್ರೋಚೆ ವಾರೆವರುರ ರಾಗ ಖಮಾಸ್ ಆದಿತಾಳ.

0: ಇದುವರೆಗೆ ಬ್ರೋಚೆ ವ ರೆವರೂರ ಪಿ ಉನ್ನಿಕೃಷ್ಣನವರ ಹಾಡುಗಾರಿಕೆಯಲ್ಲಿ ಮೈಸೂರು ವಾಸುದೇವಾಚಾರ್ಯರ ಕೃತಿಯಿಂದ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 6:51.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಇದೊಂದು ಪ್ರಕಟಣೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರ ವತಿಯಿಂದ ಇಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇಲ್ಲಿ ಬೆಳಿಗ್ಗೆ 10 ಅಪರಾಹ್ನ 1 ನೇರ ಸಂದರ್ಶನವನ್ನು ಆಯೋಜನೆ ಮಾಡಲಾಗಿರುತ್ತೆ. ಈ ನೇರ ಸಂದರ್ಶನದಲ್ಲಿ ಪೆಂಟಾಟೆಕ್ ಟೆಕ್ನಿಕಲ್ ಕಂಪ್ಯೂಟರ್ ಸೆಂಟರ್ ಮಡಿಕೇರಿ ಇವರು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಿದ್ದಾರೆ. ಈ ನೇರ ಸಂದರ್ಶನದಲ್ಲಿ ಅಕೌಂಟೆಂಟ್, ಕಂಪ್ಯೂಟರ್ ಹಾರ್ಡ್ವೇರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಈ ಹುದ್ದೆಗೆ ಡಿಪ್ಲೊಮಾ, ITI, BSc, BCA, BCOM, BBA ವಿದ್ಯಾರ್ಹತೆ ಹೊಂದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಅಭ್ಯರ್ಥಿಗಳು ಪಾಲ್ಗೊಂಡು ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. ವಯೋಮಿತಿ 18-35. ಹೆಚ್ಚಿನ ಮಾಹಿತಿಗೆ ಜಾಬ್ ಕೋಆರ್ಡಿನೇಟರ್ 8296020826 ಈ ಸಂಖ್ಯೆಯಿಂದ ಸಂಪರ್ಕಿಸಬಹುದು. ಗಮನಿಸಿ, ನೇರ ಸಂದರ್ಶನ ನಡೆಯುವ ಸ್ಥಳ ಮತ್ತು ಸಮಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ. ಇಂದು ಬೆಳಿಗ್ಗೆ

ಹತ್ತು ಗಂಟೆಯಿಂದ ಅಪರಾಹ್ನ ಒಂದು ಗಂಟೆವರೆಗೆ. ಇದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: क्षेत्रेषु जलाप्लावः मार्गेषु यातायातस्य व्यवधानं तथा आप्लावनसदृशी स्थितिश्च उत्पन्ना अस्ति इति वार्ताः।
1: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:15.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್। ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ। ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ।
1: ನಿಧನ ಸುದ್ದಿ: ಮೂರ್ನಾಡು ಐಕೊಳ ಕಾರಳನ ಮುಂಡಂಡ ಪೌತಿ ಕಾವೇರಪ್ಪ ನಾಣಿ ಐಂಡ ಪೊಣ್ಣು ಕಾಮವ್ವ ಬೇಬಿ ಎಂಗ ಕೈಂಜ ಬೈಟ್ ಮರಣಪಟ್ಟಿತ್ತು। ಅರುಣ್ ಪೆಮ್ಮಣ್ಣ ಎಂಡ ಅವ್ವ 74 ಮುಂಡಂಡ ಕಾಮವ್ವ ಬೇಬಿ ಆ್ಯಂಡ ತಾಮನೆ ಹಂಚೆಟ್ಟಿರ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡು ಗಂಟೆಕ್ಕೆ ಐಕೊಳತ್ತುಳ್ಳ ಒಕ್ಕ ತೂಟಂಗಳತ್ತು ನಡ್ಪ। ನಾಪೋಕ್ಲು ಗ್ರಾಮದ ಹಳೆ ತಾಲೂಕು ನೂರಂಬಾಡ ನಿವಾಸಿ UA ಬೆಳ್ಳ್ಯಪ್ಪ ಬೊಳ್ಳು ಅವರ ಪತ್ನಿ ಚಿಯಮ್ಮ ಅವರು 75 ನಿನ್ನೆ ನಿಧನರಾಗಿದ್ದಾರೆ। ಚಿಯಮ್ಮ ಅವರ ತವರುಮನೆ ಕರಡ ಕೀಮಲೆ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಸ್ವಗೃಹದಲ್ಲಿ ನಡೆಯಲಿದೆ। ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದಿಂದ।

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಬಿ ಜಿರಾಮ್ಜಿ ಯೋಜನೆ, ರಾಜ್ಯದ ಬರ ನಿರ್ವಹಿಸಲು 1,60,00,000 ಮಾನವ ದಿನಗಳ ಕೂಲಿ ಸೃಜನೆ. ರೈತ ಸಿರಿ, ರೈತರ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟಕ್ಕೆ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ. ಸೇವಾ ಸಂಕಲ್ಪ ಅಭಿಯಾನ, ಸೆಮಿಕಂಡಕ್ಟರ್ ಮಿಷನ್ ಅಡಿ ಕಿತ್ತೂರು ಕರ್ನಾಟಕ ವಿಶೇಷ ವಲಯ. 138ನೇ ಮನ್ ಕಿ ಬಾತ್ ಸಂಚಿಕೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ತೀವ್ರ ಬರ ಪರಿಸ್ಥಿತಿ ನಿರ್ವಹಿಸಲು ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ 1,60,00,000 ಮಾನವ ದಿನಗಳ ಕೂಲಿ ಸೃಜಿಸಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವಿಧಾನಸಭೆಗೆ ತಿಳಿಸಿದ್ದಾರೆ. ವಿಶೇಷ ಅಧಿವೇಶನದ 4ನೇ ದಿನ ಬರ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶ್ರಮದಾನದ ಮೂಲಕ ಸ್ಥಿರ ಆಸ್ತಿ ನಿರ್ಮಾಣ, ಅಂತರ್ಜಲ ಮರುಪೂರಣದ 318 ಕಾಮಗಾರಿಗಳಿಗೆ 2,900 ಕೋಟಿ ರೂಪಾಯಿ ಒದಗಿಸಲಾಗುತ್ತಿದೆ. 1,000 ಕೋಟಿ ರೂಪಾಯಿ ಜಿಲ್ಲೆಗಳಿಗೆ ಮುಂಗಡವಾಗಿ ನೀಡಲಾಗಿದೆ ಎಂದರು. ರಾಜ್ಯದ ರೈತರು ತಮ್ಮ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಎಲ್ಲೆಡೆ ಮಾರಲು ಅನುವಾಗುವಂತೆ ರೈತ ಸಿರಿ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ರಾಜ್ಯ ರೈತ ಉತ್ಪಾದಕರ ಸಂಸ್ಥೆಗಳ ಸಹಕಾರ ಸಂಘದ ಏಕೀಕೃತ ಬ್ರ್ಯಾಂಡ್ ರೈತ ಸಿರಿ ಮೊದಲ ಮಳಿಗೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ 162 ರೈತ ಉತ್ಪಾದಕರ ಸಂಸ್ಥೆಗಳು ಸಂಘದ ಸದಸ್ಯತ್ವ ಪಡೆದಿವೆ. 52,000ಕ್ಕೂ ಹೆಚ್ಚು ರೈತ ಷೇರುದಾರರು ಸಂಘದ ಭಾಗವಾಗಿದ್ದಾರೆ. ರೈತ ಸಿರಿ .co.in ಜಾಲತಾಣದ ಮೂಲಕ ಆನ್ಲೈನ್ ವೇದಿಕೆ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಕೃಷಿ ಮೇಳ ನಡೆಯಲಿದೆ. ಸಂಯುಕ್ತ ರಾಷ್ಟ್ರ ಸಂಘ ಯುಎನ್ಒ ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟ್ರೀಯ ಕೃಷಿಕ ಮಹಿಳೆಯರ ವರ್ಷ ಎಂದು ಘೋಷಿಸಿದ್ದು, ಈ ಬಾರಿಯ ಕೃಷಿ ಮೇಳ ಕೃಷಿಕ ಮಹಿಳೆಯರಿಗೆ ಸಮರ್ಪಿತವಾಗಿದೆ. ಕೃಷಿಕ್ ನವೋದ್ಯಮ ಕೇಂದ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಿಗಳು ಕೃಷಿ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಉತ್ಪನ್ನ ಮತ್ತು ಸೇವೆಗಳನ್ನು ಸಕ್ಷಮ ಕೃಷಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ ಮಳಿಗೆ ಸಂಖ್ಯೆ 308ರಿಂದ 312ರವರೆಗೆ ಪ್ರದರ್ಶಿಸಲಿದ್ದಾರೆ. ವಿಶೇಷ ತಳಿಯ ಶ್ವಾನ, ರಾಸುಗಳು, ಕುಕ್ಕುಟ ಪ್ರದರ್ಶನ ಮೇಳದ ಆಕರ್ಷಣೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನದ ಅಂಗವಾಗಿ ಮಹತ್ವದ ಯೋಜನೆಗಳ ಕುರಿತು ಜನಜಾಗೃತಿ ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. 2021 ಡಿಸೆಂಬರ್ 21ರಂದು 76,000 ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿತು. ಚಿಪ್ಗಳ ವಿನ್ಯಾಸ, ತಯಾರಿಕೆ, ಫ್ಯಾಬ್ರಿಕೇಷನ್ ಮತ್ತು ಪ್ಯಾಕೇಜಿಂಗ್ ಸೇರಿದಂತೆ ಸಂಪೂರ್ಣ ಸೆಮಿಕಂಡಕ್ಟರ್ ಸರಪಳಿಯನ್ನು ಅಭಿವೃದ್ಧಿಪಡಿಸಲು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಸ್ಥಾಪಿಸಲಾಯಿತು. ಇದುವರೆಗೆ 1.6 ಲಕ್ಷ ಕೋಟಿ ಮೌಲ್ಯದ 10 ಯೋಜನೆಗಳಿಗೆ ಅನುಮೋದನೆ ದೊರೆತಿದ್ದು, ಆ ಪೈಕಿ 2 ಫ್ಯಾಬ್ರಿಕೇಷನ್ ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಆರಂಭವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಎಲ್ಎಸ್ಐ ವಿನ್ಯಾಸ ಹಾಗೂ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಸುಜಾತಾ ಸಂಜಯ್ ಕೊಟಬಾಗಿ ಸೆಮಿಕಂಡಕ್ಟರ್ ವಲಯವಾಗಿ ಕಿತ್ತೂರು ಕರ್ನಾಟಕ ಭಾಗವನ್ನು ವಿಶೇಷ ಕೈಗಾರಿಕಾ ಪ್ರದೇಶವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಪ್ರಸ್ತುತ ಸ್ಥಿತಿಗತಿಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಇಂದು ಭಾರತವು ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳುವ ಹಂತದಲ್ಲಿದೆ. ಸೆಮಿಕಂಡಕ್ಟರ್ಗಳು ಕೇವಲ

0: ಮೊಬೈಲ್ ಅಥವಾ ಕಂಪ್ಯೂಟರ್ಗಳಿಗೆ ಮಾತ್ರವಲ್ಲ, ಎಲೆಕ್ಟ್ರಿಕ್ ವಾಹನಗಳು, ರಕ್ಷಣಾ ತಂತ್ರಜ್ಞಾನ, ಬಾಹ್ಯಾಕಾಶ, ಕೃತಕ ಬುದ್ಧಿಮತ್ತೆ, ವೈದ್ಯಕೀಯ ಸಾಧನಗಳು ಮತ್ತು ಕೈಗಾರಿಕಾ ಆಟೋಮೇಷನ್, ಬಹುತೇಕ ಪ್ರತಿಯೊಂದು ಆಧುನಿಕ ತಂತ್ರಜ್ಞಾನಕ್ಕೂ ಅವು ಅತ್ಯಗತ್ಯ. ಉತ್ತರ ಕರ್ನಾಟಕಕ್ಕೂ ಬಹಳ ದೊಡ್ಡ ಅವಕಾಶವಿದೆ. ವಿಶೇಷವಾಗಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕರ್ನಾಟಕದ ಬಿಯಾಂಡ್ ಬೆಂಗಳೂರು ತಂತ್ರಜ್ಞಾನವು ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಕ್ಲಸ್ಟರ್ ಆಗಿ ಬೆಳೆಯುತ್ತಿದೆ. ಈ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ESDM, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ, ಎಂಬೆಡೆಡ್ ಸಿಸ್ಟಮ್ಸ್ ಮತ್ತು ಡೀಪ್ ಟೆಕ್ ಕ್ಷೇತ್ರಗಳಿಗೆ ಈಗಾಗಲೇ ಉತ್ತಮ ನೆಲೆ ನಿರ್ಮಾಣವಾಗುತ್ತಿದೆ. ಧಾರವಾಡದ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ EMC2 ಮತ್ತು ಎಲೆಕ್ಟ್ರಾನಿಕ್ ಘಟಕಗಳ ತಯಾರಿಕೆಗೆ ಸಂಬಂಧಿಸಿದ ಹೊಸ ಕೈಗಾರಿಕಾ ಮೂಲ ಸೌಕರ್ಯಗಳು ಈ ಬೆಳವಣಿಗೆಗೆ ಮತ್ತಷ್ಟು ವೇಗ ನೀಡುವ ಸಾಧ್ಯತೆ ಇದೆ. 2025ರಲ್ಲಿ ಧಾರವಾಡದ ಇಟಗಟ್ಟಿ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಘಟಕಗಳ ತಯಾರಿಕೆಗೆ ವಿಶೇಷ SEZ ಕೂಡ ಆದಿಸೂಚಿತವಾಗಿದೆ. ಸೆಮಿಕಂಡಕ್ಟರ್ ಉದ್ಯಮವು ಎಂದರೆ ಕೇವಲ ಚಿಪ್ ಫ್ಯಾಬ್ರಿಕೇಶನ್ ಅಲ್ಲ, ಚಿಪ್ ಡಿಸೈನ್, ವೆರಿಫಿಕೇಶನ್, ಪ್ಯಾಕೇಜಿಂಗ್, ಟೆಸ್ಟಿಂಗ್, ಸೆಮಿಕಂಡಕ್ಟರ್ ಇಕ್ವಿಪ್ಮೆಂಟ್, ಮಟೀರಿಯಲ್ಸ್, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಪ್ಲೈ ಚೈನ್ ಇವೆಲ್ಲವೂ ಈ ಎಕೋಸಿಸ್ಟಮ್ನ ಭಾಗ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಕ್ಟೋಬರ್ 11-21 ನಡೆಯಲಿರುವ ಪ್ರಸಕ್ತ ವರ್ಷದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವವನ್ನು ಕೊಪ್ಪಳ ಜಿಲ್ಲೆ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಗೆ ವಿಷಯ ತಿಳಿಸಿದರು. ಇಡೀ ಸದನ ಸಹರ್ಷ ಮೇಜುಕುಟ್ಟಿ ಸ್ವಾಗತಿಸಿತು. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮ ನಾಡಿದ್ದು 27 ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 138 ಸಂಚಿಕೆಯಲ್ಲಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಗುರುವಾರ ನಿಧನರಾದ ಖ್ಯಾತ ಮನೋ ಆರೋಗ್ಯ ತಜ್ಞ ವೈದ್ಯ ಡಾ ಆನಂದ್ ಪಾಂಡುರಂಗಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಧಾರವಾಡದಲ್ಲಿ ನಿನ್ನೆ ರಾತ್ರಿ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು. 74 ವಯಸ್ಸಿನ ಡಾ ಆನಂದ್ ಪಾಂಡುರಂಗಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಡಾ ಬಿಸಿ ರಾಯ್ ಪುರಸ್ಕಾರಕ್ಕೆ ಭಾಜನರಾಗಿದ್ದರು. ಸಮಾಜಮುಖಿ, ವೈದ್ಯ ಸಾಹಿತಿ ಹಾಗೂ ಅಂಕಣಕಾರರಾಗಿದ್ದ ಅವರ ನಿಧನಕ್ಕೆ ಮುಖ್ಯಮಂತ್ರಿ, ವಿಪಕ್ಷ ನಾಯಕರು ಹಾಗೂ ಉಪನಾಯಕರು ಸೇರಿದಂತೆ ನಾಡಿನ ಅನೇಕ ಗಣ್ಯರು ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಐಹೊಳೆಯಲ್ಲಿ ಸಿಡಿಲು ಬಡಿದು ಇಬ್ಬರು ಮೃತಪಟ್ಟಿದ್ದು 6 ಗಾಯಗೊಂಡಿದ್ದಾರೆ. ಗಾಯಗೊಂಡ 4 ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇಬ್ಬರು ಐಹೊಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಹಾಗೂ ಶಿವಮೊಗ್ಗದ ವಿಕಾಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಜ್ಯಮಟ್ಟದ ವೇಟ್ ಲಿಫ್ಟಿಂಗ್ ಪಂದ್ಯಾವಳಿಗೆ ಶಾಸಕ SN ಚನ್ನಬಸಪ್ಪ ಚಾಲನೆ ನೀಡಿದರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಪ್ಪ ಗುಂಡಪಲ್ಲಿ ಮಾತನಾಡಿ, ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 72 ಬಾಲಕಿಯರು ಮತ್ತು 113 ಬಾಲಕರು ಸೇರಿದಂತೆ ಒಟ್ಟು 185 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದಾರೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಇಂದು ವಿಶ್ವ ಔಷಧ ವ್ಯಾಪಾರಿಗಳ ದಿನವನ್ನು ಆರೋಗ್ಯಕರ ಭವಿಷ್ಯಕ್ಕಾಗಿ ಫಾರ್ಮಾಸಿಸ್ಟ್ಗಳ ಸಬಲೀಕರಣ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾ ಎ ಚನ್ನಪ್ಪ ವಿಕಸಿತ ಭಾರತ ರಸಪ್ರಶ್ನೆ ಸ್ಪರ್ಧೆಯ ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿದರು. ಚಾಮರಾಜನಗರ ತಾಲೂಕು ಕುಳ್ಳೂರು ಗ್ರಾಮದ ಸುವರ್ಣಾವತಿ ಜಲಾಶಯದ ಹಿನ್ನೀರಿನಲ್ಲಿ ಕಾಡಾನೆ ದಾಳಿಗೆ ಮಹದೇವ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಕ್ರೆಬೈಲು ಆನೆ ಬಿಡಾರಕ್ಕೆ ನಾಳೆಯಿಂದ ಸಾರ್ವಜನಿಕರ ಪ್ರವೇಶವನ್ನು ಅರಣ್ಯ ಇಲಾಖೆ ಅನುಮತಿಸಿದೆ.

0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿಯ ವ್ಯಾಪ್ತಿಯಲ್ಲಿ ಕ್ಯಾಟ್ ಫಿಶ್ ಸಾಕಣೆ ಹೊಂಡಗಳನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್ ನೇತೃತ್ವದ ತಂಡ ನಾಶಪಡಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿ ಜಿರಾಮ್ಜಿ ಯೋಜನೆ, ರಾಜ್ಯದ ಬರ ನಿರ್ವಹಿಸಲು 1,60,00,000 ಮಾನವ ದಿನಗಳ ಕೂಲಿ ಸೃಜನೆ. ರೈತ ಸಿರಿ, ರೈತರ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟಕ್ಕೆ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ. ಸೇವಾ ಸಂಕಲ್ಪ ಅಭಿಯಾನ, ಸೆಮಿಕಂಡಕ್ಟರ್ ಮಿಷನ್ ಅಡಿ ಕಿತ್ತೂರು ಕರ್ನಾಟಕ ವಿಶೇಷ ವಲಯ. 138ನೇ ಮನ್ ಕಿ ಬಾತ್ ಸಂಚಿಕೆ ಭಾನುವಾರ ಬೆಳಗ್ಗೆ 11:00 ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಮೀಟರ್ಗಳು ಅಂದರೆ 612 kHz.
2: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 7:16:02. ಈಗ ವಾಣಿಜ್ಯ ಪ್ರಕಟಣೆಗಳು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಬೇಟೋಳಿನಾಡು ವಿನಾಯಕ ಸೇವಾ ಸಮಿತಿ ಮಹದೇಶ್ವರ ದೇವಸ್ಥಾನ ಬೇಟೋಳಿನಾಡು ಇವರ ವತಿಯಿಂದ ನಡೆದ 13ನೇ ವರ್ಷದ ಗೌರಿ ಗಣೇಶೋತ್ಸವ ಪ್ರತಿಷ್ಠಾಪನೆಗೆ ಧನ ಸಹಾಯ ಮಾಡಿದಂತಹ ದಾನಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ, ಮುಂದೆಯೂ ಇದೇ ರೀತಿ ಎಲ್ಲರೂ ಸಹಕಾರ ನೀಡಬೇಕಾಗಿ ಬೇಟೋಳಿನಾಡು ವಿನಾಯಕ ಸೇವಾ ಸಮಿತಿ ಇದರ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
12: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
13: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
12: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
14: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
12: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
15: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV to 100 kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
16: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
17: The number you've dialed is currently busy. Kindly
18: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
19: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
18: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
19: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
18: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
20: ಕುಶಾಲನಗರ ಕೊಡವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರಿಂದ ದಂಡಾರ್ತಿರುವ ತಂಜಿ ಇರುವ 6ನೇ ಕಾಲತರ ಮಹಾಸಭೆ ಇಂದು ಮಜ್ಜನ ದಂಡರಗಡ್ಡೆಗೆ. ಕುಶಾಲನಗರ ಕೊಡವ ಸಮಾಜ ಸಭಾಬಡಿಲ್ ಸಂಘತರ ಅಧ್ಯಕ್ಷಗಳಾದ ಶ್ರೀ ಕೋಡಿರ ಕೆ ಪೂವಯ್ಯ ಐಂಡ ಕೊರೋ ಕಾರ್ಯಕ್ರಮ ನಡಪ. ಕುಶಾಲನಗರ ಸೌಹಾರ್ದ ಸಂಘತರ ಎಲ್ಲ ಸದಸ್ಯಂಗಕ್ಕೆ ಈಗಾಗಲೇ ಸಭೆರ ಕಾಗದ ಹೆಚ್ಚಿತ್ತು ಎತ್ತವು ಇದನ್ನೇ ಅರಿವಿಕೆಯಿಂದ ಜ್ಞಾನ ಮಾಡಿ ಎಂದು ಎಲ್ಲ ಸದಸ್ಯಂಗ

0: ಕಾಲನಾರಕ ಸರಿಯಾಯಿತು ಬಂದಿತ್ತು ಸಭೆಲು ಕೂಡಿಯಾರನೊಂದು ಆಡಳಿತ ಮಂಡಳಿಕಾರ ಕಟ್ಟಡಿತು.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ ಪಯಂಚೇರಿ ಮೋಕ್ ಇರಿಟ್ಟಿ.
2: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
5: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
6: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
8: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
9: ಬೀರುಗ ಗ್ರಾಮದ ವೆಸ್ಟರ್ನ್ ಘಾಟ್ ಓಪನ್ ಕೊಡಗು ಹಿಂದೂ ವಾಲಿಬಾಲ್ ಟೂರ್ನಮೆಂಟ್ ಅಕ್ಟೋಬರ್ 2 ಹಾಗೂ 3ನೇ ತಾರೀಕು ನಡೆಯಲಿದೆ. ತಂಡ ನೋಂದಾವಣಿಗೆ ಸೆಪ್ಟೆಂಬರ್ 26ನೇ ತಾರೀಕು ಕೊನೆಯ ದಿನ. ಮಾಹಿತಿಗೆ ಸಂಪರ್ಕಿಸಿ ಅಯ್ಯಮಾಡ ಲೋಕೇಶ್. ಕಾಲ್ 8105408582.
10: ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಕೆಂಜಂಗಡ ರೋಷನ್ ನಾಣಯ್ಯ ಅವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿದ ದೇವಸ್ಥಾನದ ಆಡಳಿತ ಮಂಡಳಿಯವರಾದ ಶ್ರೀ ರವೀಂದ್ರನಾಥ್ ಕಾಮತ್, ಪುಷ್ಪರಾಜ್, ನರೇಂದ್ರನಾಥ್ ಕಾಮತ್, ಸಂಪತ್ ಕುಮಾರ್, ರಾಜೇಂದ್ರ ಕಾಮತ್, ಕುಪ್ಪಂಡ ರಾಜೀವ್, ಮಾಳೇಟಿರ ಸಾಬಾ ಮುತ್ತಪ್ಪ, ಅರುಣ, ಪ್ರಕಾಶ್, ಚಂದ್ರಪ್ರಸಾದ್ ಸೇರಿದಂತೆ ಎಲ್ಲರಿಗೂ ರಾಷ್ಟ್ರಮಟ್ಟದ ಸಾಮಾಜಿಕ ಕಾರ್ಯಕರ್ತ ಕೆಂಜಂಗಡ ರೋಷನ್ ನಾಣಯ್ಯ ಅವರು ಈ ಮೂಲಕ ತುಂಬು ಹೃದಯದ ಧನ್ಯವಾದ ಅರ್ಪಿಸಿದ್ದಾರೆ.
0: ನಂಬರ್ 3135ನೇ ಮಡಿಕೇರಿ ತಾಲೂಕು ಗಿರಿಜನ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಕೊಡಗು ಜಿಲ್ಲೆ. ಇದರ 44ನೇ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಕೆಎ ಮಿಟ್ಟು ರಂಜಿತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಪ್ರಕಟಣೆ ಕೋರಿದೆ.
10: ಟ್ರಿಬೋ ಆರ್ಚರ್ಡ್ ಕೂರ್ಗ್ ಹೋಟೆಲ್ ವಿರಾಜಪೇಟೆ, ಕೊಡಗಿನ ಆತಿಥ್ಯಕ್ಕೆ ನಿಮ್ಮ ನೆಚ್ಚಿನ ತಾಣ. ಅಥೆಂಟಿಕ್ ಕೊಡಗಿನ ಸಾಂಪ್ರದಾಯಿಕ ಆಹಾರ, ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ, ಮಲ್ಟಿಕ್ಯೂಜನ್ ರೆಸ್ಟೋರೆಂಟ್, 200 ಜನರಿಗೆ ಅವಕಾಶವಿರುವ ವಿಶಾಲ ಬ್ಯಾಂಕ್ವೆಟ್ ಹಾಲ್, 3-star ಕ್ಯಾಟಗರಿ ಎಸಿ ಸೂಟ್ ರೂಮ್ಸ್, 2 BHK ಸಿಂಗಲ್ BHK ಕಾಟೇಜ್. ಮದುವೆ, ಸಭೆ, ಸಮಾರಂಭ, ಪಾರ್ಟಿ ಹಾಗೂ ಕುಟುಂಬದ ಕಾರ್ಯಕ್ರಮಗಳಿಗೆ ಸೂಕ್ತ ತಾಣ ಟ್ರಿಬೋ ಆರ್ಚರ್ಡ್ ಕೂರ್ಗ್ ಹೋಟೆಲ್, ಮಲಬಾರ್ ರಸ್ತೆ, ಪೊಲೀಸ್ ಠಾಣೆ ಎದುರು, ವಿರಾಜಪೇಟೆ. ಕಾಲ್ 8876754700.
8: ಈಗ ನಿಮಗೆ 4x2 ಡಿಜಿಟಲ್ ವೆಟ್ರಿಫೈಡ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಕೇರಳ ಕುಶಾಲನಗರ ಮೈಸೂರು ರೇಟ್ ನಲ್ಲಿ ಸಿಗಲಿದೆ ಗೋಣಿಕೊಪ್ಪಲಿನಲ್ಲಿ. ಪ್ರಾಜೆಕ್ಟ್ ಆರ್ಡರ್ ಗಳಿಗೆ ಸ್ಪೆಷಲ್ ಬೆಸ್ಟ್ ರೇಟ್. ಜಾಗ್ವಾರ್, ಪ್ಯಾರಿವೇರ್, ಸರಾ ಸ್ಯಾನಿಟರಿ ವೇರ್ ಅಂಡ್ ಬಾತ್ ಫಿಟ್ಟಿಂಗ್ಸ್ ರೀಸನೇಬಲ್ ರೇಟ್ ನಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
0: ಇದು ಕಡಗದಾಳು ಗ್ರಾಮ ಪಂಚಾಯತಿಯ ಪ್ರಕಟಣೆ. ಕಡಗದಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತು ವಿಶೇಷ ಗ್ರಾಮ ಸಭೆಯನ್ನು ಇಂದು ಮಧ್ಯಾಹ್ನ 3 ಗಂಟೆಗೆ ಕಡಗದಾಳು ಗ್ರಾಮ ಪಂಚಾಯತಿಯ ಆಡಳಿತಾಧಿಕಾರಿಗಳಾದ ಶ್ರೀ ಮಹೇಶ್ ಡಿಎಚ್, ಶಿಶು ಅಭಿವೃದ್ಧಿ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ಪಂಚಾಯತಿ ಕಟ್ಟಡದಲ್ಲಿ ಏರ್ಪಡಿಸಲಾಗಿದೆ. ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಯನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಡಗದಾಳು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ.
11: ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ನಂದಿದೇಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಇದಕ್ಕಾಗಿ ನಮ್ಮ ಶ್ರೋತೃಗಳು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 2285558 ಅಥವಾ 2281219, STD ಕೋಡ್ 0822

0: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 27ರಂದು ಪ್ರಸಾರವಾಗಲಿರುವಂತಹ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ.
1: ಸಾವಿರಾರು ಜನರ
0: ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡುವಂತಹ ಅವರ ಮಕ್ಕಳ ಪ್ರತಿಭೆಗೆ ವೇದಿಕೆ ಸೌಹಾರ್ದ ಸೌರಭ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಮಕ್ಕಳೇ ಕರೆ ಮಾಡ್ತಿರಲ್ಲ, ಸೌಹಾರ್ದ ಸೌರಭ.
2: ಪ್ರಿಯ ಶ್ರೋತೃಗಳೇ, ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 7:25:58. ಈಗ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಒಂದು ಭಾವಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ. ಶಕ್ತಿಯ ಕೊಡು ಹೇ ಪ್ರಭು,

0: ಶಕ್ತಿಯ ಕೊಡು ಹೇ ಪ್ರಭು. ಶಿವಮೊಗ್ಗ ಸುಬ್ಬಣ್ಣವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ ಸರಿಯಾಗಿ 7:30.
1: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
6: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
8: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವಾಗ ಕನ್ಸಿಡರ್ ಮಾಡಬೇಕು?
9: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ, ಮೊದಲೇ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇರುವಾಗ, ಈಗ ಸೀಮೆನಲ್ಲಿ ಸ್ಪರ್ಮ್ಸ್ ಇರಲ್ಲ ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ವೆನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್, ಸೊ ದ ಫ್ಯಾಕ್ಟ್ ದೀಸ್ ಆರ್ ದ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
8: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈವ್ಸ್.
0: ಇದೀಗ ಬಂದ ನಿಧನ ಸುದ್ದಿ. ಮೂಲತ ಹರಿಹರ ಕಾರಳಾನ, ಸಿದ್ದಾಪುರ ಗುಹಿಯತ್ ವಾಸವುಳ್ಳ, ಮುಕ್ಕಾಟಿರ ಪೌತಿ ಮುದ್ದಪ್ಪ ಅಂಡ ಪೊಣ್ಣು, ಮುಕ್ಕಾಟಿರ ಬೇಬಿ ಮುದ್ದಪ್ಪ ಐಂಗ ಕೈಂಜ ಇರ್ಲ್ ದಂಡಗಂಟೆಕ್ ಮರಣಪಟ್ಟಿತ್ತು. ಶರಣು ಐಂಡ ಅವೋ 79 ಬಯತರ ಮುಕ್ಕಾಟಿರ ಬೇಬಿ ಮುದ್ದಪ್ಪ ಐಂಡ ತಾಮನೆ ನೆಲ್ಲಚಂಡ ಚಾವು ತಡಿನ ಭಜಣ ಕಣೆ ಗುಹಿಯ ಮನೆಯಲ್ಲಿ ಬೆಚ್ಚಿತ್ತು. ಆಕಿರಿ ಕಾರ್ಯ ಭಜಣತ್ರ ಮೀದ ಹರಿಹರತುಳ್ಳ ಒಕ್ಕ ತೂಟಂಗಳತ್ತು ನಡಪ. ಮೂಲತಃ ತಿತಿಮತಿ ಭದ್ರಗೋಳ ಗ್ರಾಮದ ಮೂಡಗದ್ದೆ ಪೊನ್ನಪ್ಪ ಅವರು 86 ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ನಿವೃತ್ತ ಸೈನಿಕ ಮೂಡಗದ್ದೆ ಪೊನ್ನಪ್ಪ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಒಳಗೆ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಬಿಡುಗಡೆ. ಇದೇ ಶುಕ್ರವಾರ ಸೆಪ್ಟೆಂಬರ್ 28ನೇ ತಾರೀಕು ಸಾಯಂಕಾಲ 6:50ಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237047477 ಅಥವಾ 2237047488 ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 28ನೇ ತಾರೀಕು ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್.

0: ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಷ್ಟೀಯ ಭದ್ರತೆಗೆ ರಾಜತಾಂತ್ರಿಕತೆ, ರಕ್ಷಣಾ ಸನ್ನದ್ದತೆ ನಡುವೆ ಸಮತೋಲನ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದನೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹಸಿರು ನಿಶಾನೆ. ಬೆಂಗಳೂರಿನ ಐಎಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಏಷ್ಯನ್ ಗೇಮ್ಸ್ ಭಾರತಕ್ಕೆ ರಿಲೇಯಲ್ಲಿ ಬೆಳ್ಳಿ, ಮಹಿಳೆಯರ 10,000 ಮೀಟರ್ ಓಟದಲ್ಲಿ ಕಂಚು. ವಾರ್ತೆಗಳ ವಿವರ: ಉತ್ತಮ ಭದ್ರತಾ ನೀತಿಗಾಗಿ ನೆಲದ ವಾಸ್ತವತೆ ಮತ್ತು ರಾಷ್ಟೀಯ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮ ಸಂಸ್ಥೆಯೊಂದು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಸವಾಲುಗಳನ್ನು ಎದುರಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಲವಿಲ್ಲದೆ ಕೇವಲ ರಾಜತಾಂತ್ರಿಕತೆಯ ಆಧಾರದ ಮೇಲೆ ಮುಂದುವರಿಯುವುದು ದೌರ್ಬಲ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ರಾಷ್ಟೀಯ ಭದ್ರತೆಗೆ ಇದು ಮಾರಕವಾಗಿದೆ. ಆದ್ದರಿಂದ ರಾಜತಾಂತ್ರಿಕತೆ ಮತ್ತು ರಕ್ಷಣಾ ಸನ್ನದ್ದತೆ ಎರಡರ ನಡುವೆ ಸಮತೋಲನ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಜತಾಂತ್ರಿಕತೆಯ ಮೂಲಕ ಭಾರತ ಪ್ರಪಂಚದಾದ್ಯಂತ ಶಾಂತಿ ಸ್ಥಾಪಿಸುವ ಕೆಲಸವನ್ನು ಮಾಡುತ್ತಿದೆ. ಪ್ರತಿಯೊಂದು ಸಂಭಾವ್ಯ ಬೆದರಿಕೆ ಎದುರಿಸಲು ತನ್ನ ರಕ್ಷಣಾ ಮತ್ತು ಕಾರ್ಯತಂತ್ರದ ಸಾಮರ್ಥ್ಯ ಬಲಪಡಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆಯನ್ನು ನೀಡಿದ್ದಾರೆ. ಭಾರತ ಮುಂದಿನ ಪೀಳಿಗೆಯ ಸುಸ್ಥಿರ ಉತ್ಪಾದನಾ ವ್ಯವಸ್ಥೆಯತ್ತ ಸಾಗುವಲ್ಲಿನ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕತೆ, ಪರಿಸರ ಮತ್ತು ಉದ್ಯೋಗಕ್ಕಾಗಿ ಜೈವಿಕ ತಂತ್ರಜ್ಞಾನ ಚೌಕಟ್ಟಿನ ಅಡಿಯಲ್ಲಿನ ಈ ಉಪಕ್ರಮವನ್ನು ಬಲರಾಮ್ಪುರ್ ಚಿನ್ನಿ ಮಿಲ್ಸ್ ಲಿಮಿಟೆಡ್ ಮುನ್ನಡೆಸುತ್ತಿದೆ. ಉತ್ತರ ಪ್ರದೇಶದ ಕುಂಭೆಯಲ್ಲಿರುವಂತಹ ಇದರ ಸಮಗ್ರ ಉತ್ಪಾದನಾ ಸಂಕೀರ್ಣದಲ್ಲಿ ಪ್ರಾಯೋಗಿಕ ಮಟ್ಟದ ಘಟಕ ಸ್ಥಾಪನೆ ಮಾಡಲಾಗುವುದು. ಈ ಘಟಕವು ವಿಶೇಷ ಪಾಲಿಲ್ಯಾಕ್ಟಿಕ್ ಆಸಿಡ್ ಶ್ರೇಣಿಗಳು ಮತ್ತು ಸುಧಾರಿತ ಪಾಲಿಲ್ಯಾಕ್ಟಿಕ್ ಆಸಿಡ್ ಕೋ ಪಾಲಿಮರ್ಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಗಮನ ಹರಿಸಲಿದೆ. ಅಲ್ಲದೆ ಈ ಘಟಕವು ಉದ್ಯಮ, ಶಿಕ್ಷಣ ಕ್ಷೇತ್ರ ಮತ್ತು ಸಂಶೋಧನಾ ಸಂಸ್ಥೆಗಳ ನಡುವಿನ ಸಹಯೋಗವನ್ನು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಈ ಉಪಕ್ರಮವು ಭಾರತದ ಜೈವಿಕ ಆರ್ಥಿಕತೆಯ ಪಯಣದಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದರಲ್ಲಿ ಜೈವಿಕ ತಂತ್ರಜ್ಞಾನವು ಕೇವಲ ಪ್ರಯೋಗಾಲಯದ ಸಂಶೋಧನೆಗೆ ಸೀಮಿತವಾಗದೆ ವಾಣಿಜ್ಯ ಉತ್ಪನ್ನ, ಸುಸ್ಥಿರ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯತ್ತ ಸಾಗಲಿದೆ ಎಂದು ಹೇಳಿದ್ದಾರೆ. 2014ರಲ್ಲಿ ಸುಮಾರು 10 ಶತಕೋಟಿ ಡಾಲರ್ ಮೌಲ್ಯವಾಗಿದ್ದಂತಹ ಭಾರತದ ಜೈವಿಕ ಆರ್ಥಿಕತೆಯು ಈಗ ಸುಮಾರು 195 ಶತಕೋಟಿ ಡಾಲರ್ಗೆ ಬೆಳೆದಿದೆ. ಇದು ಜೈವಿಕ ತಂತ್ರಜ್ಞಾನ ಚಾಲಿತ ಆರ್ಥಿಕ ಚಟುವಟಿಕೆಯ ತ್ವರಿತ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೈವಿಕ ಆರ್ಥಿಕತೆಯಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮಲು ಮತ್ತು ಇತರ ದೇಶಗಳಿಗೆ ಪ್ರಾಯೋಗಿಕ ಪರಿಹಾರಗಳ ಮೂಲವಾಗಲು ಈ ಉಪಕ್ರಮವು ಕೊಡುಗೆಯನ್ನು ನೀಡಬಲ್ಲದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಪರೀಕ್ಷಿಸಬಹುದಾದಂತಹ, ಸುಧಾರಿಸಬಹುದಾದಂತಹ ಮತ್ತು ಅನುಷ್ಠಾನಕ್ಕೆ ತರಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಯುವ ಜನರನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ಸ್ಪರ್ಧೆಯಲ್ಲಿ ಶಾಲೆ, ಕೈಗಾರಿಕಾ ತರಬೇತಿ ಸಂಸ್ಥೆ, ಪಾಲಿಟೆಕ್ನಿಕ್ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡುತ್ತಿವೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ.

0: ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದ ಅಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತಾದಂತಹ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ ಮೂಡಿಬರಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021ರಲ್ಲಿ ಪ್ರಾರಂಭವಾಯಿತು. ಇದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್ 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತದೆ. ರೈಲ್ವೆ, ಬಂದರು, ವಿಮಾನ ನಿಲ್ದಾಣ, ಕೈಗಾರಿಕಾ ಕಾರಿಡಾರ್, ವಿದ್ಯುತ್ ಮಾರ್ಗ ಮತ್ತು ಲಾಜಿಸ್ಟಿಕ್ಸ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಜಿಡಿಪಿಯ ಸುಮಾರು 13%-14%ರಷ್ಟಿತ್ತು. ಅಧಿಕೃತ ಅಂದಾಜಿನ ಪ್ರಕಾರ ಈಗ 8%ರಷ್ಟಾಗಿದೆ. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯ ಕುರಿತಾದಂತಹ ಅಭಿಪ್ರಾಯವನ್ನು ಹಿರಿಯ ಪತ್ರಕರ್ತರಾದಂತಹ ಡಾ ಆಶಾ ಕೃಷ್ಣಸ್ವಾಮಿ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದಾರೆ.
1: ಗತಿಶಕ್ತಿ ಅಂತ ಹೇಳಿದ್ರೆ ಗತಿ ಅಂದ್ರೆ ಮೂಮೆಂಟ್ ಅಂದ್ರೆ ಚಲನೆ. ಚಲನೆ ಇದ್ರೇನೆ ಎಲ್ಲಾ ರೀತಿಯ ನಾವು ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ನೋಡಬಹುದು. ಕೊನೆಗೆ ಇದ್ರದ್ದು ಫೋಕಲ್ ಪಾಯಿಂಟ್ ಅಂತ ಹೇಳಿದ್ರೆ ಫಾರ್ಮರ್ಸ್ ಬಂದ್ಬಿಡ್ತಾರೆ ಈ ಎಲ್ಲ ಗತಿಶಕ್ತಿ ಮೂಮೆಂಟ್ ಅಲ್ಲಿ. 21ರಲ್ಲಿ ಅಕ್ಟೋಬರ್ ಅಲ್ಲಿ ಇದು ಲಾಂಚ್ ಆಗುತ್ತೆ. ಗತಿಶಕ್ತಿ ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಕೀಮ್. ಇದು ಎಲ್ಲಾನು ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ.
0: 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವ್ಯಕ್ತಿಯಿಂದ ವ್ಯಾಪಾರಿಗೆ ನಡೆಯುವ ಯುಪಿಐ ವಹಿವಾಟುಗಳ ಮೇಲಿನ ವ್ಯಾಪಾರಿ ರಿಯಾಯಿತಿ ದರ ಎಂಡಿಆರ್ ಎಂಬುದು ಸೆಸ್ ಅಥವಾ ಸರ್ಚಾರ್ಜ್ ಅಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಎಂಡಿಆರ್ನ 1 ರೂಪಾಯಿಯೂ ಸರ್ಕಾರಕ್ಕೆ ಹೋಗುವುದಿಲ್ಲ, ಅದು ಎಂಡಿಆರ್ ಪಾವತಿ ಪರಿಸರ ವ್ಯವಸ್ಥೆಯೊಳಗೆ ಇರುತ್ತದೆ. ಎಲ್ಲ ಯುಪಿಐ ವ್ಯಾಪಾರಿ ವಹಿವಾಟುಗಳಲ್ಲಿ ಸುಮಾರು 96% ಮೇಲೆ ಇದು ಪರಿಣಾಮ ಬೀರುವುದಿಲ್ಲ. ಗ್ರಾಹಕರು ಎಂಡಿಆರ್ ಪಾವತಿಸುವುದಿಲ್ಲ ಮತ್ತು ವ್ಯಾಪಾರಿಗಳು ಅದನ್ನು ಗ್ರಾಹಕರಿಗೆ ವರ್ಗಾಯಿಸದಂತೆ ನೋಡಿಕೊಳ್ಳಲು ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ. ಡೆಬಿಟ್ ಕಾರ್ಡ್ ಅಥವಾ ಯುಪಿಐ ಮೂಲಕ ಪಾವತಿಸಿದರೂ ಉತ್ಪನ್ನದ ಗರಿಷ್ಠ ಚಿಲ್ಲರೆ ಬೆಲೆ ಎಂಆರ್ಪಿ ಒಂದೇ ಆಗಿರುತ್ತದೆ ಎಂದು ಮೂಲಗಳು ತಿಳಿಸಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೆಯ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಜಪಾನ್ನ ಐಚಿ ನಗೋದೆಯಲ್ಲಿ ನಡೆಯುತ್ತಿರುವಂತಹ 2026ರ ಏಷ್ಯನ್ ಗೇಮ್ಸ್ನ ಮಿಶ್ರ 400x400 ಮೀಟರ್ ರಿಲೆಯಲ್ಲಿ ಭಾರತ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿದೆ. ಪೂವಮ್ಮ ರಾಜು, ವಿಶಾಲ್ ತೆನ್ನರಸು, ವಿತ್ಯಾ ರಾಮನಾಜ್ ಮತ್ತು ಮನು ಟಿಎಸ್ ಅವರನ್ನು ಒಳಗೊಂಡಂತಹ ತಂಡ 3:14.46 ಮಿಲಿಸೆಕೆಂಡ್ಗಳಲ್ಲಿ ಗುರಿಯನ್ನು ತಲುಪಿ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿತು. ಬಹರೇನ್ ತಂಡ ಚಿನ್ನದ ಪದಕವನ್ನು ಗೆದ್ದಿದೆ. ಇದೇ ವೇಳೆ ಮಹಿಳೆಯರ 10,000 ಮೀಟರ್ ಓಟದ ಫೈನಲ್ನಲ್ಲಿ ಭಾರತದ ಸೀಮಾ ಕುಮಾರಿ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಅವರು 32:50.5 ಮಿಲಿಸೆಕೆಂಡ್ಗಳಲ್ಲಿ ಓಟವನ್ನು ಪೂರ್ಣಗೊಳಿಸಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10,000 ಮೀಟರ್ ವಿಭಾಗದಲ್ಲಿ ಕಳೆದ 16 ವರ್ಷಗಳಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕ ಇದಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಗೆ ರಾಜತಾಂತ್ರಿಕತೆ, ರಕ್ಷಣಾ ಸನ್ನದ್ದತೆ ನಡುವೆ ಸಮತೋಲನ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದನೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ಸಚಿವ

0: ಡಾ ಜಿತೇಂದ್ರ ಸಿಂಗ್ ಹಸಿರು ನಿಶಾನೆ. ಬೆಂಗಳೂರಿನ ಐಐಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಏಷ್ಯನ್ ಗೇಮ್ಸ್ ಭಾರತಕ್ಕೆ ರಿಲೆಯಲ್ಲಿ ಬೆಳ್ಳಿ, ಮಹಿಳೆಯರ 10,000 ಮೀಟರ್ ಓಟದಲ್ಲಿ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 7:45.
2: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್. ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
3: ಮತ್ತು 5 ವರ್ಷಗಳ ನಂತರ ಪಾರ್ಷಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
1: ನಿಧನ ಸುದ್ದಿ. ಮುರುಂದಾಡು ಐಕೋಳ ಕಾರಳನ ಮುಂಡಂಡ ಪೌತಿ ಕಾವೇರಪ್ಪ ನಾಣಿ ಐಂಡ ಪೊಣ್ಣು ಕಾಮವ್ವ ಬೇಬಿ ಐಂಗ ಕೈಂಜ ಬೈಟ್ ಮರಣಪಟ್ಟಿತ್ತು. ಅರುಣ್ ಪೆಮ್ಮಯ್ಯಂಡ ಅವ್ವ 74 ಮುಂಡಂಡ ಕಾಮವ್ವ ಬೇಬಿ ಐಂಡ ತಾಮನೆ ಹಂಚೆಟ್ಟಿರ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡಗಂಟೆಕ್ ಐಕೊಳತುಳ್ಳ ಒಕ್ಕ ತೂಟಂಗಳತ್ತು ನಡಪ. ದಾಪೊಕ್ಲು ಗ್ರಾಮದ ಹಳೆ ತಾಲೂಕು ನೂರಂಬಾಡ ನಿವಾಸಿ ಯುಎ ಬೆಳ್ಳ್ಯಪ್ಪ ಬೊಳ್ಳು ಅವರ ಪತ್ನಿ ಚಿಯಮ್ಮ ಅವರು 75 ನಿನ್ನೆ ನಿಧನರಾಗಿದ್ದಾರೆ. ಚಿಯಮ್ಮ ಅವರ ತವರುಮನೆ ಕರಡ ಕೀಮಲೆ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತ್ ಹರಿಹರ ಕಾರಳಾನ ಸಿದ್ದಾಪುರ ಗುಹಿಯತ್ ವಾಸವುಳ್ಳ ಮುಕ್ಕಾಟಿರ ಪೌತಿ ಮುದ್ದಪ್ಪ ಐಂಡ ಪೊಣ್ಣು ಮುಕ್ಕಾಟಿರ ಬೇಬಿ ಮುದ್ದಪ್ಪ ಐಂಗ ಕೈಂಜ ಇರ್ಲ್ ದಂಡಗಂಟೆಕ್ಕೆ ಮರಣಪಟ್ಟಿತ್ತು. ಶರಣು ಐಂಡ ಅವ್ವ 79 ಮುಕ್ಕಾಟಿರ ಬೇಬಿ ಮುದ್ದಪ್ಪ ಐಂಡ ತಾಮನೆ ನೆಲಚಂಡ ಚಾವುತಡಿನ ಮಜ್ಜಣಾಕಣೆ ಗುಹಿಯ ಮನೆಯಲ್ಲಿ ಬೆಚ್ಚಿತ್ತು. ಆಕಿರಿ ಕಾರ್ಯ ಮಜ್ಜಣತ್ರ ಮೀದ ಹರಿಹರತುಳ್ಳ ಒಕ್ಕ ತೂಟಂಗಳತ್ತು ನಡಪ. ಮೂಲತಃ ತಿತಿಮತಿ ಭದ್ರಗೊಳ ಗ್ರಾಮದ ಮೂಡಗದ್ದೆ ಪೊನ್ನಪ್ಪ ಅವರು 86 ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ನಿವೃತ್ತ ಸೈನಿಕ ಮೂಡಗದ್ದೆ ಪೊನ್ನಪ್ಪ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಒಳಗೆ ಸ್ವಗೃಹದಲ್ಲಿ ನಡೆಯಲಿದೆ. ಮರೂರು ಗ್ರಾಮದ ನಂಗಾರು ರಘು ಅವರು 75 ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ನಂಗಾರು ರಘು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ನಡೆಯಲಿದೆ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದು ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
8: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
9: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
8: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
8: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
12: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
13: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
14: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
15: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
16: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ, ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
17: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
18: Number you've dialed is currently busy.
19: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ.

0: ಹಲೋ
1: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900920128.
2: ಅಲ್ಲ ಮಂಗಲ ಅಲತೆ, ಇನ್ನು ಸುಮಾರ್ ಫಂಕ್ಷನ್ಸ್ ಉಂಡು. ಅದಂಗ ನಿಂಗಕ್ಕ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ?
0: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರ ಆಯ್ಪಲ.
2: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ 8 ಪೇರ್ ಫ್ಯಾಬ್ರಿಕ್ ಕಡ್ತುಂಡು. ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
0: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
5: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಪೊಮ್ಮಕ್ಕ ಪಿಂಜ ಮಕ್ಕಳಭಿವೃದ್ಧಿ ಇಲಾಖೆರ ಆದ ನಿಲು ಪಿಂಜ ಆಯುಷ್ ಪಿಂಜ ಆರೋಗ್ಯ ಇಲಾಖೆರ ಸಾಕಾರತ್ ಕರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಕ ಅಡಂಗನ ಎಲ್ಲಾ ಗ್ರಾಮತ್ರ ಫಲಾನುಭವಿಯಕ್ ಪೋಷಣ್ ವಾಟಿಕೆಲ್ ಬೊಳೆಯೋ ಉತ್ಪನ್ನ ಕೂಡನಕ್ಕೆ ಸ್ಥಳೀಕ ಆಯ್ತು ಕುಟ್ಟುವ ಊಣು ತಿನ್ನಿರ ಪ್ರದರ್ಶನ ನಡೆದತ್. ಪೊಮ್ಮಕ್ಕ ಪಿಂಜ ಮಕ್ಕಳ ಕಲ್ಯಾಣ ಇಲಾಖೆರ ಉಪನಿರ್ದೇಶಕ ಪ್ರಸನ್ನ ಕುಮಾರ್ ತಕ್ಕ ಬರೆದಿತ್ತು. ದಿನೋದಿರ ಊಣು ತೀನಿ ಪಿಂಜ ಚಿರಿಯ ಮಕ್ಕಕ್ಕೆ ನಲ್ಲ ಊಣು ತಿಂಬಕ್ಕೆ ಪುರುಡು ಕೊಡಪಕ್ಕಿಂತ ಕಾರ್ಯಕ್ರಮ ಪೆರ್ತು ಸಹಕಾರಿ ಆಯ್ತು ಉಂಡು ಅಣಿತ್ ಕಾರ್ಯಕ್ರಮತ್ರ ಧ್ಯೇಯೋದ್ದೇಶತ್ರ ಮೇದ ಮಾಹಿತಿ ಕೊಡ್ತತ್. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ತಕ್ಕ ಬರೆದಿತ್ತು. ಸ್ಥಳೀಕ ಊಣು ಪದ್ಧತಿನ ತಂಗಡ ದಿನೋದಿರ ಬದುಕಲು ಕೂಟಿವಾಣ ಮಹತ್ವತನ ಅರಿಚಿಟ್ಟು ಕೊಡ್ತತ್. ಕರಿಕೆ ಆಯುಷ್ ಇಲಾಖೆರ ವೈದ್ಯಾಧಿಕಾರಿ ಪಲ್ಲವಿ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಡಂಡ ಸವಿತಾ ಕೀರ್ತನ್ ಕೂಡನಿಕೆ ಮುಖ್ಯಪಟ್ಟವು ಕಾರ್ಯಕ್ರಮದ ಕೂಡಿಯಾಡಿತಿಂಚತ್. ಕೊಡವಡ ಕುಲದೇವಿ ಅವ್ವ ಕಾವೇರಿ ಅಕ್ಟೋಬರ್ 14 ಬೈಟು 7:50 ಸರಿಯಾಯಿತು ತೀರ್ಥರೂಪಿಣಿ ಆಯ್ತು ಭಕ್ತಂಗಕ್ಕೆ ಕಾಂಬುಚಿಟ್ಟವ. ತೊಲೆಯಾರ ಚಂದ್ರಾಂದಿರ ಪವಿತ್ರ ತೀರ್ಥೋದ್ಭವತ್ರ ಮಾರಿಪತ್ ಇದೇ 27 ಪೊಲಾಕ 8:45 ಭಗಂಡೇಶ್ವರ ತಿರಿಕೆಯಲ್ಲಿ ಪತ್ತಾಯ ಕಕ್ಕಿಡುವ. ಅಕ್ಟೋಬರ್ 5 ಪೊಲಾಕ 10:35 ಆಜ್ಞಾಮೂರ್ತ. 15 ಮಧ್ಯಾಹ್ನ 12:35 ಅಕ್ಷಯಪಾತ್ರ ಪಿಂಜ. ಅಂದೇ 6:03 ಭಂಡಾರಪುಟ್ಟಿ ಬೆಪ್ಪ ಕಾರುಬಾರ ನಡಪ. ಸಾರ್ವಜನಿಕಂಗಡ ಅಹವಾಲನ್ನು ಕೇಟರಂಜಿತ್ ಸಮಸ್ಯೆನ ಚುರುಕುಲು ಪರಿಹಾರ ಮಾಡಿಕೊಡುವ ಉದ್ದೇಶದ ಸರ್ಕಾರ ಶುರು ಮಾಡಿದ ಪ್ರಜಾಸೇವೆ ಅಭಿಯಾನ ಪೊನ್ನಂಪೇಟೆ ತಾಲೂಕರ ಶ್ರೀಮಂಗಲ ಹೋಬಳಿ ನಾಳೆ ನಡಪ. ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಶಾಸಕ ಅಜ್ಜುಕುಟೀರ ಪೊನ್ನಣ್ಣ ಎಂಡ ಕೊರೋವು ಕಾರಿಕೆಲ್ ಶ್ರೀಮಂಗಲತ್ರ ಕೃಷ್ಣ ಕನ್ವೆನ್ಷನ್ ಹಾಲ್ ನಾಳೆ ಪಲಕ 10:30 ನಡಪ ಪ್ರಜಾಸೇವೆ ಅಭಿಯಾನತ್ರ ಪ್ರಯೋಜನತನ ಸಾರ್ವಜನಿಕಂಗ ಪಡೆದೋವನಿಕೆ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಸಂಜನ ಅರಿಚಿಟಿತು. ಕೊಡಗು ಜಿಲ್ಲಾ ಮಾಜಿ ಪಟ್ಟಾಳಕಾರರ ಸಂಘತ್ರ ದಂಡ 25-26 ಸಾಲರ ಕಾಲತ್ರ ಮಹಾಸಭೆ ಇದೇ 27 ಪಲಕ 10 ಮಡಿಕೇರಿ ರೋಟರಿ ಹಾಲ್ ನಡಪ. ಗಣೇಶ ನಮ್ಮಕ್ಕೆ ಕಳಿಪೋನ ವಿರಾಜಪೇಟೆಯಲ್ಲಿ ಅಳಪುಚಿಟ್ಟು 20 ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡುವ ಕಾರುಬಾರು ಇಂದು ನಡಪ. ಈ ನೇರತ್ ಸುಮಾರು 20-25 ಜನ ಕೂಡುವ ಅಂದಾಜುಳ್ಳಂಗಾಯ್ತು. ಕಾನೂನು ಸುವ್ಯವಸ್ಥೆನ ಕಾತೂಕು ಪಿಂಜ ವಾಹನ ಸಂಚಾರತ ನೋಡು ಆಪ ಅನಾನುಕೂಲತನ ತಪ್ಪಿಚಿಡುವ ಕಾಯ್ತು. ಇಂದು ಮಜ್ಜನ 2 ನಾಳೆ ಪಲಕ 10 ತನೆ ವಿರಾಜಪೇಟೆ ಟೌನ್ನಲ್ಲಿ ವಾಹನ ಸಂಚಾರ ಮಾಡುವನ ಕೂಡನಕ್ಕೆ ನಿಪ್ಪುಚಿಡುವನ ನಿಷೇಧ ಮಾಡಿತ್ತು. ಎಲ್ಲ ವಾಹನ ನಿರ್ಕಮಾಡ ಜಾಗತ ಮಾತ್ರ ನಿಪ್ಪುಚಿಡುಂಡು. ಗಣೇಶ ಮೂರ್ತಿರ ವಿಸರ್ಜನರ ನೆರತ್ ಜೋರು ಸದ್ದು ಮಾಡುವಂತ ಕಳಂಬೆ ಪಿಂಜ ಮುಕ್ಕಾಡತ್ನ ಮಾರುವ ಕೂಡನಕ್ಕೆ ಬಳಸುವನ ಕೂಡಿ ನಿಷೇಧ ಮಾಡಿತ್ತು. ಕೂಟಕ್ಕೆ ವಿರಾಜಪೇಟೆ ಪುರಸಭೆ ವ್ಯಾಪ್ತಿರ ಎಲ್ಲಾ ಸ್ಕೂಲರ 1-9 ಕ್ಲಾಸ್ಗೆ ನಾಳೆ ರಜೆ ಘೋಷಣೆ ಮಾಡಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಆದೇಶ ಮಾಡಿತ್ತು. 10 ಕ್ಲಾಸರ ಮಕ್ಕಕ್ಕೆ ನಾಳೆ ನರ್ತುವಕ್ಕೆ ನಿರ್ಕು ಮಾಡಿತ್ತುಳ್ಳ SA1 ಪರೀಕ್ಷೆ ಮಾಮೂಲರನಿಗೆ ನರ್ಪ. ಬೆಂಗಳೂರರ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಪಿಂಜ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಬೊಳೆ ಸಂರಕ್ಷಣಾ ವಿಭಾಗತ್ರ ಕುಮ್ಮು ಪ್ರಯೋಗಾಲಯತ್ರ ಸಾಕಾರತ್. ಚಟ್ಟಳಿರ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರತ್ ಕುಮ್ಮು ಕೃಷಿರ ಪ್ರದರ್ಶನ ಪಿಂಜ ತರಬೇತಿ ಕಾರ್ಯಕ್ರಮ ಇಂದು ನಡಪ. ಸರ್ಕಾರತ್ರ ಮುಖ್ಯಪಟ್ಟ ದಾಖಲೆಲ್ಲ ಒಂದನ್ನು ಆಧಾರ್ ಕಾರ್ಡ್ಲುಳ್ಳ ತಪ್ಪನ ಸರಿ ಮಾಡಿಯೋವಾಂಡ ಕೂಟಕ್ಕೆ ಪುದಿಯ ಆಧಾರ್ ಕಾರ್ಡ್ ಪಡೆದೋಕ್ಕೆ ನೋಂದಣಿ ಮಾಡಿಯೋಕ್ಕೆ ಅನುಕೂಲ ಮಾಡಿಕೊಡಪ್ಪ ನಿಟ್ಟಲು ಮಡಿಕೇರಿಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ನರನುಳ್ಳ ಆಧಾರ್ ನೋಂದಣಿ ಪಿಂಜ ತಿದ್ದುಪಡಿ ಶಿಬಿರ ಇಂದು ಆಕಿರಿಯಾಪ. ಸಾರ್ವಜನಿಕಂಗ ಇದನ್ನು ಪ್ರಯೋಜನ ಪಡೆದವನಿಗೆ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ಅರಿಚಿಟಿತು. ಮೂರ್ನಾಡು ಕೊಡವ ಸಮಾಜತ್ರ ಆದ ನೆಲ್ಲು ಕೈಲ್ಪುಲ್ದು ಒತ್ತೋರ್ಮೆ ಕೂಟ ಇದೇ 27:50 ಮೂರ್ನಾಡು ಕೊಡವ ಸಮಾಜತ ನಡಪ. ಸಮಾಜತ್ರ ಅಧ್ಯಕ್ಷ ತೇಲಪಂಡ ಸುಬ್ಬಯ್ಯ ಆಂಡ ಕೊರುವು ಕಾರ್ಯಕ್ಕೆ ನಡಪ ಕಾರ್ಯಕ್ರಮತ್ ಮೂರ್ನಾಡು ಪ್ಯಾಕ್ಸರ ಅಧ್ಯಕ್ಷ ಪಳಂಗಡ ವಿಠಲ್ ಪೂವಯ್ಯ ಮುಖ್ಯ ಬಿಂದುವಾಯ್ತು ಕೂಡಿಯಾಡುವ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿರ ಕರೆಂಟ್ ಗ್ರಾಹಕಂಗಡ ತೊಂದರೆ ತಾಪತ್ರೆತನ ಕೇಟರಂಜಿತ್ ಅದನ್ನು ಪರಿಹಾರ ಮಾಡುವ ಉದ್ದೇಶತ್ತು ನಡೆಸುವಂತಹ ಜನಸಂಪರ್ಕ ಸಭೆನ

0: ಇಂದು ಪಲಕ 11:30 12:30 ತೆರೆ ಮಡಿಕೇರಿ ಉಪವಿಭಾಗ ಕಚೇರಿಯಲ್ಲಿ ಏರ್ಪಾಡು ಮಾಡಿತ್ತು. ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಂಡ್ ಕುರುಹು ಕಾರ್ಯಕೆಲ್ಲರ ಈ ಸಭೆಯ ಪ್ರಯೋಜನತನ ಗ್ರಾಹಕಾಂಗ ಪಡೆದವನಿಗೆ ಪ್ರಕಟಣೆ ಅರಿಚಿಟ್ಟಿತು. ವಿರಾಜಪೇಟೆ ಕಾವೇರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕತರ ಆದಮೇಲೆ ರಾಷ್ಟೀಯ ಸೇವಾ ಯೋಜನಾ ನಾಳಿನ ನಿನಾದು ಕೈಚತ್ತು. ಕಾರ್ಯಕ್ರಮದ ಕೂಡಿಯಾಡಿತ ತಕ್ಕ ಪರಂದ ಕಾಲೇಜಿನ ಪ್ರಿನ್ಸಿಪಲ್ ಪದ್ಮ ವಿದ್ಯಾರ್ಥಿ ಬದುಕಲು ಶಿಸ್ತು ಸೇವಾ ಮನೋಭಾವ ಮಾನವೀಯ ಮೌಲ್ಯ ಪಿಂಜ ನಿಸ್ವಾರ್ಥ ಸೇವನೆ ಬೊಳ್ತಿಯೊಂದು ಅಣುಚಿ ಮುಖ್ಯ ಬೆಂದುವಾಯಿತು ಕೂಡಿಯಾಡಿತಿಂಜ ಕಾಲೇಜಿನ ಎನ್ಎಸ್ಎಸ್ ಘಟಕತರ ನಿಕಟಪೂರ್ವ ಅಧಿಕಾರಿ ಗಾಯತ್ರಿ ತಿಮ್ಮಯ್ಯ ಒಬ್ಬಣ ವ್ಯಕ್ತಿತ್ವತ್ನ ರೂಪಿಸಿಟ್ಟೋಕು ಎನ್ಎಸ್ಎಸ್ ಒಂದು ನಲ್ಲ ವೇದಿಕೆಯನ್ನ ತಪ್ಪಂದು ಅರಿಚಿಟ್ಟತ್ತು. ಎನ್ಎಸ್ಎಸ್ ಹೃದಯೋದೇಶತ್ರ ಮೀದ ಮಾಹಿತಿ ಮಾಡಿ ಕೊಡ್ತತ್ತು. ಕಾಲೇಜಿನ ಉಪನ್ಯಾಸಕಂಗ ಮುಖ್ಯಪಟ್ಟವು ಕಾರ್ಯಕ್ರಮದ ಹಾಜರಿಂಜತ್ತು. ಇಲ್ಲಿಕ್ಕೆ ಪಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಶ್ರೋತೃಗಳೇ, ಈಗ ವೇಳೆ 7:55:58.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
15: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 7:58:13. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಿಗ್ಗೆ 8:50 ಕಗ್ಗದ ಸಿರಿ, ಕವಿ DVG ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರೈಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇಂದು ಬೆಳಿಗ್ಗೆ 11:00 ನನ್ನದೇಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ಇದಕ್ಕಾಗಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281129, STD ಕೋಡ್ 08272. ಇಂದು 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತು ಮಾಹಿತಿಯುಕ್ತ ಕಾರ್ಯಕ್ರಮ. ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 8:00 ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಪ್ರಿಯ ಶ್ರೋತೃಗಳೇ, ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8:32.
1: ಕುಶಾಲನಗರ ಕೊಡವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರಿಂದ ದಂಡಾರ್ಥಿರುವ ತಂಜಿ 26ನೇ ಕಾಲತರ ಮಹಾಸಭೆ ಇಂದು ಮಜ್ಜನ ದಂಡರಗಟ್ಟೆಗೆ ಕುಶಾಲನಗರ ಕೊಡವ ಸಮಾಜ ಸಭಾಬಡಿಲ್ ಸಂಘತರ ಅಧ್ಯಕ್ಷಗಳಾದ ಶ್ರೀ ಕೋಡಿರ ಕೆ ಪೂವಯ್ಯ ಐಂಡ ಕೊರೋ ಕಾರ್ಯಕ್ರಮ ನಡಪ. ಕುಶಾಲನಗರ ಸೌಹಾರ್ದ ಸಂಘತರ ಎಲ್ಲ ಸದಸ್ಯಂಗಕ್ಕ ಈಗಾಗಲೇ ಸಭೆರ ಕಾಗದ ಐಚಿತ್ತು ಎತ್ತತವು ಇದನ್ನೇ ಅರಿವಿಕೆ ಎಂದು ಜ್ಞಾನ ಮಾಡಿಕೊಂಡು ಎಲ್ಲ ಸದಸ್ಯಂಗ ಕಾಲನೇರಕ್ಕೆ ಸರಿಯಾಯಿತು ಬಂದಿತ್ತು ಸಭೆಯಲ್ಲಿ ಕೂಡಿಯರೊಂದು ಆಡಳಿತ ಮಂಡಳಿಕಾರ ಕಟ್ಟಡಿತು. ಇದು ಕಡಗದಾಳು ಗ್ರಾಮ ಪಂಚಾಯತಿಯ ಪ್ರಕಟಣೆ. ಕಡಗದಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತು ವಿಶೇಷ ಗ್ರಾಮ ಸಭೆಯನ್ನು ಇಂದು ಮಧ್ಯಾಹ್ನ 3 ಗಂಟೆಗೆ ಕಡಗದಾಳು ಗ್ರಾಮ ಪಂಚಾಯತಿಯ ಆಡಳಿತಾಧಿಕಾರಿಗಳಾದ ಶ್ರೀ ಮಹೇಶ್ ಡಿಎಚ್, ಶಿಶು ಅಭಿವೃದ್ಧಿ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ಪಂಚಾಯತಿ ಕಟ್ಟಡದಲ್ಲಿ ಏರ್ಪಡಿಸಲಾಗಿದೆ. ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಯನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಡಗದಾಳು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ.
2: ಅಮ್ಮನ ವಾತ್ಸಲ್ಯದ ಮುಂದೆ ಅಪ್ಪನ ಕಾಳಜಿ ಮರೆಯಾಗುವುದೇ?

0: ಅಪ್ಪನ ಪ್ರೀತಿ ಆಕಾಶಕ್ಕೂ ಮಿಗಿಲು.
1: ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ಅಗಾಧ, ಅಪ್ಪ ಅಂದ್ರೆ ಇಲ್ಲ ಅನ್ನೋ ಪದನೇ ಇಲ್ಲ.
0: ಅಪ್ಪ ಎಂದರೆ ಬಾನಂಗಳದಲ್ಲಿ ಮಳೆ ಸುರಿಸಲು ಕಾದಿರುವ ಕರಿ ಮೋಡ ಕರಗಿ ನೀರಾಗಿ ಧರೆಗಿಳಿದಂತೆ ಕನಸುಗಳ ಹೊತ್ತು ನಡೆಸುತ್ತಾ ನಡೆಯುತ್ತಾ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಮೇಲೆತ್ತುವ ಧೈರ್ಯ ತುಂಬುವ ಅಪರೂಪದ ಮಾಣಿಕ್ಯ ಅಪ್ಪ.

ಇದೊಂದು ಪ್ರಕಟಣೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರ ವತಿಯಿಂದ ಇಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇಲ್ಲಿ ಬೆಳಿಗ್ಗೆ 10 ಅಪರಾಹ್ನ 1 ನೇರ ಸಂದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಈ ಸಂದರ್ಶನದಲ್ಲಿ ಪೆಂಟಾಟೆಕ್ ಟೆಕ್ನಿಕಲ್ ಕಂಪ್ಯೂಟರ್ ಸೆಂಟರ್ ಮಡಿಕೇರಿ ಇವರು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಿದ್ದಾರೆ. ಈ ನೇರ ಸಂದರ್ಶನದಲ್ಲಿ ಅಕೌಂಟೆಂಟ್ ಕಂಪ್ಯೂಟರ್ ಹಾರ್ಡ್ವೇರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಈ ಹುದ್ದೆಗೆ ಡಿಪ್ಲೊಮಾ, ಐಟಿಐ, ಬಿಎಸ್ಸಿ, ಬಿಸಿಎ, ಬಿಕಾಂ, ಬಿಬಿಎ ವಿದ್ಯಾರ್ಹತೆ ಹೊಂದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. ವಯೋಮಿತಿ 18-35 ವರ್ಷಗಳು. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣಪತ್ರ ಹಾಗೂ ಸ್ವವಿವರ ಪ್ರತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗಾಧಿಕಾರಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಜಾಬ್ ಕೋಆರ್ಡಿನೇಟರ್ 8296020826 ಈ ಸಂಖ್ಯೆಯಿಂದ ಸಂಪರ್ಕಿಸಬಹುದು. ಗಮನಿಸಿ, ನೇರ ಸಂದರ್ಶನ ನಡೆಯುವ ಸ್ಥಳ ಮತ್ತು ಸಮಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ. ಇಂದು ಬೆಳಿಗ್ಗೆ 10 ಅಪರಾಹ್ನ 1

0: ಸ್ವಾಮಿ. ಯುವ ಸ್ನೇಹಿತರೆ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 27ರ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಯುವಲಹರಿ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ನೀತಿ ಕಥೆಗಳು ನಿಮಗಾಗಿ. ತಪ್ಪು ದಾರಿ ಹಿಡಿದವರನ್ನು ಸರಿದಾರಿಗೆ ತರುವುದೇ ವ್ಯಕ್ತಿತ್ವ ವಿಕಸನ. ಯೋನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ.
1: ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ.
0: ಯುವ ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ?
2: ಸಮಯ ಸರಿಯಾಗಿ 8:35.
3: ಈಗ

ಚಿತ್ರಗೀತೆಗಳ ಸಮಯ. ಆರಂಭದಲ್ಲಿ ಆಲಿಸೋಣ ಗುಣ ನೋಡಿ ಹೆಣ್ಣು ಕೊಡು ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್.

ಜೊತೆ ಜೊತೆಯಲ್ಲಿ ಈ ಚಿತ್ರಕ್ಕಾಗಿ ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ವಿಜಯ ಭಾಸ್ಕರ್ ಸಂಗೀತದಲ್ಲಿ ವಿಜಯ ನರಸಿಂಹ ಅವರ ರಚನೆ, ಚಿತ್ರ ಮಸಣದ ಹೂವು, ಗಾಯಕಿ ಎಸ್ ಜಾನಕಿ.

ಇದುವರೆಗೆ ಚಿತ್ರಗೀತೆಗಳಿಂದ ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳಿಂದ ಈ ಬೆಳಿಗ್ಗೆ 9:45 ಆಲಿಸಬಹುದು. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಿಗ್ಗೆ 11 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ಇದಕ್ಕೆ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 2285558 ಅಥವಾ 2281219 STD ಕೋಡ್ 08272. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 8:50. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ 8:50 ಸರಿಯಾಗಿ ಕಗ್ಗದ ಸಿರಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಸುಕಿಹುದು ಹುಟ್ಟಳಿವುಗಳ ಕಾರಣವ ಮಬ್ಬು, ಮಸಕಿನಲ್ಲಿ ಹುದುಗಿಹವು ಮೋಹಮೂಲಗಳು. ಮುಸುಕಿಹುದು ಹುಟ್ಟಳಿವುಗಳ ಕಾರಣವ ಮಬ್ಬು, ಮಸಕಿನಲ್ಲಿ ಹುದುಗಿಹವು ಮೋಹಮೂಲಗಳು. ನಿಸಿಮುಚ್ಚಿಹುದು ದಿನಪಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ. ನಿಸಿಮುಚ್ಚಿಹುದು ದಿನಪಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ.

ಮುಖ್ಯ ಕಾಣಿಸಿಲ್ಲ, ಯಾಕಂದ್ರೆ ಮುಸುಕಿ ಹೋದು ಹುಟ್ಟಳಿವುಗಳ ಕಾರಣವ ಮಬ್ಬು. ಮಸುಕಿನಲ್ಲಿ ಹುದುಗಿಹುವ ಮೋಹ ಮೂಲಗಳು, ನಿಶಿ ಮುಚ್ಚಿ ಹೋದು ದಿನಪ ಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನಿಮ್ಮಂಕುತಿಮ್ಮ. ಎಷ್ಟು ಸುಂದರವಾದ ಹಿಂದಿನ ಪದ್ಯಕ್ಕೆ ಸಂವಾದಿಯಾಗಿ ಬರುವಂತಹದ್ದು ಮುಂದಿಂದಿದು. ಮುಸುಕಿ ಹೋದು ಹುಟ್ಟು ಅಳಿವುಗಳ ಕಾರಣವ ಮಬ್ಬು. ನಾನು ಯಾಕೆ ಹುಟ್ಟಿದೆ, ಯಾಕೆ ಸಾಯ್ತೀನಿ, ಇದ್ರ ಕಾರಣ ಮಬ್ಬಾಗ್ಬಿಟ್ಟಿದೆ, ನನಗೆ ಮುಸುಕಾಗ್ಬಿಟ್ಟಿದೆ, ನನಗೇನೂ ಕಾಣಿಸಲ್ಲ. ಯಾಕೆ ಹುಟ್ಟಿದೆ ಅಂತ ಗೊತ್ತಿಲ್ಲ, ಯಾಕೆ ಸಾಯ್ತೇನೆ ಅಂತ ಗೊತ್ತಿಲ್ಲ, ಮಬ್ಬಾಗ್ಬಿಟ್ಟಿದೆ. ಮುಸುಕಿನಲ್ಲಿ ಹುದುಗಿ ಹೋ ಮೋಹ ಮೂಲಗಳು, ನನ್ನ ಮೋಹದ ಮೂಲಗಳಿದ್ದಾವಲ್ಲ ಮುಸುಕಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ನನ್ನ ಮೋಹ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಸ್ವಾಮಿ. ನೋಡಿ, ಎಂತೆಂಥವ್ರಿಗೂ ಮೋಹ ಬಿಡಲಿಲ್ಲ. ಧಾರುಣಿ ಸುತೆಯವಲು ದೃಢ ಮನಸ್ಕರ ದಾರು. ಸೀತೆ ಧಾರುಣಿ ಸುತೆ, ದೃಢ ಮನಸ್ಸಿಗೆ ಒಂದು ಹೆಸರಾಕೆ. ಅಂಥವಳಿಗೆ ಮಾರೀಚ ಹರಿಣ ಅಡ್ಡಾಡಲಿ ಏನಾಯ್ತೋ. ಮಾರೀಚ ಧರಣ ಬಂದ ತಕ್ಷಣ ಸೀತೆ ಮನಸ್ಸೇ ಕೆಡಬೇಕಾದ್ರೆ, ಆಕೆ ಮನಸ್ಸಿಗೆ ಮೋಹ ಬರಬೇಕಾದ್ರೆ ಈ ಮೋಹ ಎಲ್ಲಿತ್ತು ಸ್ವಾಮಿ? ಮೊದಲು ಮಗ ಹುಟ್ಟಿಲ್ಲ, ಗಂಡ ಹೆಂಡತಿ ಇಬ್ಬರೇ ಇದ್ರು, ಓಡಾಡ್ತಾ ಇದ್ರು. ಮಗು ಹುಟ್ಟಿದ ತಕ್ಷಣ ಮೋಹದ ಮತ್ತೊಂದು ಮೂಲ ಶುರು ಆಯ್ತು. ಮೋಹದ ಮೂಲಗಳು ಹಾಗೆ ಬರ್ತಾ ಇರ್ತವೆ. ಅದಕ್ಕೆ ಹೇಳ್ತಾರೆ, ಮುಸುಕಿನಲ್ಲಿ ಹುದುಗಿ ಹೂ ಮೋಹದ ಮೂಲಗಳು, ನನ್ನ ಮೋಹದ ಎಲ್ಲ ಮೂಲಗಳು ಎಲ್ಲ ಮುಸುಕಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ನಿಶಿ ಮುಚ್ಚಿ ಹೋದು ದಿನಪ ಚಂದಿರರ ಹುಟ್ಟೆಡೆಯ. ಎಷ್ಟು ಚಂದ ಆಸ್ಟ್ರಾನಮಿ ಸ್ವಾಮಿ ಇದು. ದಿನಪ ಚಂದಿರ, ಸೂರ್ಯ ಚಂದ್ರರು ಹೇಗೆ ಹುಟ್ಟಿದ್ರು? ಇವತ್ತಿಗೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೇವೆ, 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಪ್ರಪಂಚ ಸೃಷ್ಟಿಯಾಯಿತು. ಏನೋ ಗ್ಯಾಸ್ ಇತ್ತು, ಡಬಾರ್ ಅಂತ ಹೊಡಿತು, ಅದು ಹೊಡೆದು ಅದೆಲ್ಲ ತಿರುಗ್ತಾ ತಿರುಗ್ತಾ ಗಟ್ಟಿ ಆಯಿತು. ಎಲ್ಲೆಲ್ಲ ವಾದಗಳನ್ನು ಕೊಡ್ತೇವೆ, ತಿರುವಳಿಕೆಗಳನ್ನು ಕೊಡ್ತೇವೆ, ಆದರೂ ಯಾವುದೂ ಸ್ಪಷ್ಟ ಇಲ್ಲ. ಇವತ್ತಿಗೆ ಹುಡುಕಾಡ್ತೇವೆ ಅಲ್ಲೆಲ್ಲೋ ಮೂಲೆಯಲ್ಲಿ ಬಹಳದು ಎಷ್ಟೋ ಲೈಟ್ ಇಯರ್ಸ್ ಮೇಲೆ ಇನ್ನೊಂದು ಗ್ರಹ ಇರಬಹುದಲ್ಲ ನಮ್ಮ ಹಾಗಿರುವಂಥದ್ದು, ಹುಡುಕ್ತಾನೆ ಇದ್ದೀವಿ. ಪ್ರಪಂಚ ಹುಟ್ಟಿ 4.5 ಬಿಲಿಯನ್ ವರ್ಷ ಆದರೂ ಹುಡುಗಾಟ ನಿಂತಿಲ್ಲ ನಮ್ದಿನ್ನು, ಅದೆಲ್ಲ ಮಬ್ಬನಲ್ಲೇ ಇದೆ. ಅದಕ್ಕೆ ಹೇಳ್ತಾರೆ, ನಿಶಿ ಮುಚ್ಚಿಹುದು ದಿನಪ ಚಂದಿರರ ಹುಟ್ಟೆಡೆಯ. ದಿನಪ ಸೂರ್ಯ ಚಂದ್ರರು ಹೇಗೆ ಹುಟ್ಟಿದ್ರು ಅನ್ನೋದೇ ನೀವು ಹುಡುಕ ಮಗಿದೆ. ಆದರೆ ಎಷ್ಟು ಚಂದದ ಮಾತು, ಕೊನೆ ಮಾತು, ಮಿಸುಕುವ ರಹಸ್ಯ ನಿಮ್ಮಂಕುತಿಮ್ಮ. ನೀನು ಆ ಪ್ರಪಂಚದ ರಹಸ್ಯ ನೀನು ಆದರೆ ಮಿಸ್ ಕಾಡ್ತಾ ಇದ್ದೀಯ. ಅಂದ್ರೆ ನೀನೇ ಒಬ್ಬ ಅಲುಗಾಡುವಂತ ರಹಸ್ಯ ಇದ್ದ ಹಾಗೆ, ಹೇಗೆ ಇಡೀ ಪ್ರಪಂಚ ರಹಸ್ಯದಲ್ಲಿದೆಯೋ ಹಾಗೆ

ಆವ ಗಾಳಿಯದಾವ ಧೂಳ್ ಕಣವ ಪತ್ತಿಹುದೋ, ಆವ ಧೂಳಿನೊಳಾವ ಚೈತನ್ಯ ಕಣವೋ. ಆವ ಗಾಳಿಯದಾವ ಧೂಳ್ ಕಣವ ಪತ್ತಿಹುದೋ, ಆವ ಧೂಳಿನೊಳಾವ ಚೈತನ್ಯ ಕಣವೋ. ಜೀವವಿಂತಜ್ಞಾತ ಸೂತ್ರದಾಟದ ಬೊಂಬೆ ಭಾವಿಸ ಸೂತ್ರಗಳ ಮಂಕುತಿಮ್ಮ. ಜೀವವಿಂತಜ್ಞಾತ ಸೂತ್ರದಾಟದ ಬೊಂಬೆ ಭಾವಿಸ ಸೂತ್ರಗಳ ಮಂಕು

0: ಇದು ಎಷ್ಟು ಚಂದ ಮಾತು. ಜೀವನದ ಕೆಲವು ಸೂತ್ರಗಳನ್ನು ಕೊಡ್ತಾರೆ ಡಿ ವಿ ಜಿ. ಆವ ಗಾಳಿ ಅದಾವ ಧೂಳ್ ಕಣವ ಪತ್ತಿ ಹುದೋ, ಆವ ಧೂಳಿನೋಳು ಆವ ಚೈತನ್ಯ ಕಣವೋ, ಜೀವವಿಂತು ಅಜ್ಞಾನ ಸೂತ್ರದ ಆಟದ ಬೊಂಬೆ. ಭಾವಿಸು ಆ ಸೂತ್ರಗಳ ಮಂಕುತಿಮ್ಮ. ಆವ ಗಾಳಿ ಆವ ಧೂಳ್ ಕಣವ ಪತ್ತಿ ಹುದೋ, ಗಾಳಿ ಬರ್ತದೆ, ಗಾಳಿ ಬಂದಾಗ ಧೂಳು ಬರ್ತದ ಜೊತೆಗೆ. ಯಾವ ಧೂಳಿಯಲ್ಲಿ ಯಾವ ಕಣ ಇದೆಯೋ ಯಾರಿಗೊತ್ತು, ಗೊತ್ತಿಲ್ಲ ನಮಗೆ. ಯಾವ ಧೂಳಿಯಲ್ಲಿ ಯಾವ ಕಣ ಇದೆಯೋ ಗೊತ್ತಿಲ್ಲ. ಆವ ಧೂಳಿನೋಳು ಯಾವ ಚೈತನ್ಯ ಕಣವೋ, ಪ್ರತಿಯೊಂದು ಧೂಳಿಯಲ್ಲಿ ಚೈತನ್ಯ ಇದೆಯಲ್ಲ, ಯಾವ ಧೂಳಿ ಕಣದಲ್ಲಿ ಯಾವ ಚೈತನ್ಯ ಇದೆಯೋ ನನಗೆ ಗೊತ್ತಿಲ್ಲ. ಜೀವವಿಂತು ಅಜ್ಞಾನ ಸೂತ್ರದ ಆಟದ ಬೊಂಬೆ. ನಮ್ಮ ಜೀವ ನಡೆದಿದೆಯಲ್ಲ, ಇದು ಅಜ್ಞಾನ ಸೂತ್ರದ ಆಟದ ಬೊಂಬೆ. ಯಾವುದೋ ಅದು ಗೊತ್ತಿಲ್ಲದಂತಹ ಜ್ಞಾನದ ಸೂತ್ರದ ಆಟದ ಬೊಂಬೆ ಆಗಿದ್ದೇವೆ ನಾವು. ಭಾವಿಸು ಆ ಸೂತ್ರಗಳ ಮಂಕುತಿಮ್ಮ. ಇದನ್ನು ಬಹಳ ಮುಖ್ಯವಾಗಿ ಹೇಳಬೇಕಾದ್ದು, ಪ್ರತಿಯೊಂದು ಧೂಳು ಕಣದಲ್ಲಿ ಏನು ಅಪಾರ ಶಕ್ತಿ ಇದೆ ಅವನು ತಿಳ್ಕೋಬೇಕಾಗ್ತದೆ. ಇಡೀ ಪರಮಾಣು ಸಿದ್ಧಾಂತವನ್ನು ಹೇಳ್ತಾರೆ. ಒಂದು ಕಣ, ಒಂದು ಪರಮಾಣು, ಎಷ್ಟು ಸಣ್ಣದಾಗಿರುವಂತಹ ಪರಮಾಣು, ಆದರೆ ಪರಮಾಣುನಿಂದ ಜಗತ್ತು ಸೃಷ್ಟಿಯಾದಂಥದ್ದು. ಆದ್ದರಿಂದ ಆ ಚೈತನ್ಯ ಕಣ, ಆ ಧೂಳಿನ ಚೈತನ್ಯ ಕಣ ಯಾವ ಧೂಳಿನಲ್ಲಿದೆಯೋ, ನಾವೆಲ್ಲ ಸೂತ್ರದ ಆಟದ ಬೊಂಬೆ, ಈ ಸೂತ್ರವನ್ನು ನೆನಪಿಟ್ಟುಕೋ ಅನ್ನುವಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಮಡಿಕೇರಿ, ಈಗ ಸಮಯ ಸರಿಯಾಗಿ 9 ಗಂಟೆ.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ನ ಮಣಿಪಾಲ್

0: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಯಾಕೆ ಚೂಸ್ ಮಾಡಬೇಕು?
1: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಣಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್. ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ನಂಬರ್ 3135ನೇ ಮಡಿಕೇರಿ ತಾಲೂಕು ಗಿರಿಜನ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಕೊಡಗು ಜಿಲ್ಲೆ. ಇದರ 44ನೇ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ KA ಮಿಟ್ಟೂ ರಂಜಿತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಪ್ರಕಟಣೆ ಕೋರಿದೆ.
3: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ

0: 44ನೇ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಕೆಎ ಮಿಟ್ಟು ರಂಜಿತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಪ್ರಕಟಣೆ ಕೋರಿದೆ.
1: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಕೇಳುಗರೇ, ನಮ್ಮ ನಿಲಯದ ಈ ಮುಂದಿನ ಕಾರ್ಯಕ್ರಮಗಳಲ್ಲಿ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರೈಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:45 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ NS ಶ್ರೀನಿವಾಸನ್ ಅವರ ಕೊಳಲು ವಾದನ. 10:30 ಗಾನ ಭಜಾನ. 11 ನಂದೆದೇಯ ಹಾಡು. ನೇರ ಫೋನಿನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 2285558 ಅಥವಾ 2281129. STD ಕೋಡ್ 08272. 1:20 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ. 4:15 ಯುವವಾಣಿಯಲ್ಲಿ ದಿಕ್ಸೂಚಿ. ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತು ಮಾಹಿತಿಯುಕ್ತ ಕಾರ್ಯಕ್ರಮ. 5:00 ಮಹಿಳಾ ಲೋಕ. ವಿಚಾರ ಲಹರಿ ಸಂಯೋಜಿತ ಕಾರ್ಯಕ್ರಮವಿದೆ. ವಿಷಯ ಶಿಕ್ಷಣವೇ ಸಫಲತೆಯ ಸೂತ್ರ. 5:30 ಚಿತ್ರಕಾವೇರಿ. ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವಿದೆ.

ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ವಿಷಯ ತಜ್ಞರು ಕೆಂಪೇಗೌಡ ಹೆಚ್ ಜಂಟಿ ಕೃಷಿ ನಿರ್ದೇಶಕರು. ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ ರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಂಬಪ್ಪ ಹೆಚ್ ಗೌಡ. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಹಲೋ ಕೃಷಿರಂಗ ಈ ಕಾರ್ಯಕ್ರಮಕ್ಕೆ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಮತ್ತೊಂದು ಸಂಖ್ಯೆ 2237-0499. STD ಕೋಡ್ 080. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.

0: ಬೆಳ್ಳಿ ಬಟ್ಟಲು
1: ಆಕಾಶವಾಣಿ ಮಡಿಕೇರಿ, ಸಮಯ 9:06:13. ಈಗ ಕೆಲವು ಪ್ರಕಟಣೆಗಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರ ವತಿಯಿಂದ ಇಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇಲ್ಲಿ ಬೆಳಿಗ್ಗೆ 10:00 to 1:00 PM ನೇರ ಸಂದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಪೆಂಟಾಟೆಕ್ ಟೆಕ್ನಿಕಲ್ ಕಂಪ್ಯೂಟರ್ ಸೆಂಟರ್ ಮಡಿಕೇರಿ ಇವರು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಿದ್ದಾರೆ. ಈ ನೇರ ಸಂದರ್ಶನದಲ್ಲಿ ಅಕೌಂಟೆಂಟ್, ಕಂಪ್ಯೂಟರ್ ಹಾರ್ಡ್ವೇರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಈ ಹುದ್ದೆಗೆ ಡಿಪ್ಲೊಮಾ, ಐಟಿಐ, ಬಿಎಸ್ಸಿ, ಬಿಸಿಎ, ಬಿಕಾಂ, ಬಿಬಿಎ ವಿದ್ಯಾರ್ಹತೆ ಹೊಂದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ. ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. ವಯೋಮಿತಿ 18-35 ವರ್ಷಗಳು. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣಪತ್ರ ಹಾಗೂ ಸ್ವವಿವರಗಳ ಪ್ರತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗಾಧಿಕಾರಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಜಾಬ್ ಕೋಆರ್ಡಿನೇಟರ್ 8296020826 ಈ ಸಂಖ್ಯೆಯಿಂದ ಸಂಪರ್ಕಿಸಬಹುದು. ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಡೆಹರಾಡೂನ್ ಇಲ್ಲಿಗೆ 2027 ಸಾಲಿನ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯಿಂದ ಡಿಸೆಂಬರ್ 2026 ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮೂಲಕ ನಡೆಸಲಾಗುತ್ತೆ ಅಂತ ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆರ್ಐಎಂಸಿ ವೆಬ್ಸೈಟ್ನಲ್ಲಿ ಮಾಹಿತಿ ಲಭ್ಯವಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಬಂದ ಪ್ರಕಟಣೆ ತಿಳಿಸಿದೆ. ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು 2ನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯಿಂದ ಮಂಜೂರು ಮಾಡುವುದಕ್ಕಾಗಿ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರಿಂದ ಪಡ್ಕೊಂಡು 15/11/2026 ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರ ಪ್ರಕಟಣೆ ತಿಳಿಸಿದೆ.
0: ಕೇಳಿದಿರಿ
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 9:10 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
0: ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ

0: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 9:45.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಶ್ರೀಮಾನ್ ಚಿತ್ರದ ಗೀತೆ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಸಾಹಿತ್ಯ ರಚನೆ ದೊಡ್ಡರಂಗೇಗೌಡ.

ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸೋಣ ತ್ರಿಶೂಲ ಚಿತ್ರಕ್ಕಾಗಿ ಸಿದ್ದಲಿಂಗಯ್ಯ ಅವರ ಗೀತೆ. ಸಂಗೀತ ಕಲ್ಯಾಣ್ ವೆಂಕಟೇಶ್ ಜೋಡಿ, ಹಾಡಿದ್ದಾರೆ ಸಿ ಅಶ್ವಥ್ ಹಾಗೂ ಶಿವಮೊಗ್ಗ ಸುಬ್ಬಣ್ಣ.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.
1: ಅಮ್ಮ ಎಂದರೆ,
2: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
3: ಅಮ್ಮನ ನೆನಪೇ ಎಂದೆಂದಿಗೂ ಹಸಿರು.
1: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು ಹಲವು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಅಮ್ಮಂಡ ಸೋನಿ ಪೂವಣ್ಣ. ರೇಡಿಯೋ ಸಮಯ ಈಗ 10:53. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ಎನ್ಎಸ್ ಶ್ರೀನಿವಾಸ್.

ಶ್ರೀನಿವಾಸನ್ ಅವರ ಕೊಳಲು ವಾದನ, ಶ್ಯಾಮಶಾಸ್ತ್ರಿ ಅವರ ಕೃತಿ ಓ ಜಗದಾಂಬ, ಆನಂದ ಭೈರವಿ ರಾಗ ಆದಿತಾಳ. ಪಕ್ಕವಾದ್ಯದಲ್ಲಿ ವಯೋಲಿನ್ ಕೆ ಸುಬ್ರಹ್ಮಣ್ಯ ಶರ್ಮ, ಮೃದಂಗ ಎಲ್ಲ ವೆಂಕಟೇಶ್ವರ ರಾವ್, ಖಂಜೀರ ಜಿ ಹರಿಶಂಕರ್.

ಇದುವರೆಗೆ ಶ್ಯಾಮಶಾಸ್ತ್ರಿಯವರ ಕೃತಿಯನ್ನು ಎನ್ಎಸ್ ಶ್ರೀನಿವಾಸನ್ ಅವರ ಕೊಳಲು ವಾದನದಲ್ಲಿ ಆಲಿಸಿದಿರಿ. ಆನಂದ ಭೈರವಿ ರಾಗ ಆದಿತಾಳದಲ್ಲಿ ಮೂಡಿಬಂತು. ಪಕ್ಕವಾದ್ಯದಲ್ಲಿ ವಯಲಿನ್ ಕೆ ಸುಬ್ರಹ್ಮಣ್ಯ ಶರ್ಮ, ಮೃದಂಗ ಎಲ್ಲ ವೆಂಕಟೇಶ್ವರ ರಾವ್ ಹಾಗೂ ಖಂಜೀರ ಜಿ ಹರಿಶಂಕರ್. ಇದಾಗಿತ್ತು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ. ಮೊದಲಿಗೆ ಕೇಳೋಣ ಅರಿಜಿತ್ ಸಿಂಗ್ ಅವರ ಗಾಯನದಲ್ಲಿ ಢಂಕಿ ಚಿತ್ರದ ಗೀತೆ. ಸ್ವನಂದ್ ಕಿರ್ಕಿರೆ ಹಾಗೂ ಐಪಿ ಸಿಂಗ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಪ್ರೀತಮ್ ಅವರದ್ದು.

0: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 10:31:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಸೈಯದ್ ಖಾದ್ರಿ ಅವರ ಸಾಹಿತ್ಯ, ಜೀತ್ ಗಂಗೂಲಿ ಅವರ ಸಂಗೀತವಿರುವ ಬ್ಲಡ್ ಮನಿ ಚಿತ್ರದ ಗೀತೆ ಕೇಳೋಣ. ರಾಹತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿ

ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ಚಿತ್ರಕ್ಕೆಂದು ನೀರಜ್ ಶ್ರೀಧರ್ ಹಾಗೂ ಸುಜೇನ್ ಡಿ ಮೆಲ್ಲೋ ಹಾಡಿರುವ ಗೀತೆ. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ಸಂಯೋಜಿಸಿದ್ದಾರೆ ಪ್ರೀತಮ್.

0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಪಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಬ್ಬ.
0: ಬೆಳ್ಳಿ ಬಟ್ಟಲು. ಪ್ರೀತಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನಮ್ಮ ನಿಲಯದಿಂದ ನೇರ ಫೋನಿನ್ ಕಾರ್ಯಕ್ರಮ ನನ್ನೆದೆಯ ಹಾಡು ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 228558 ಹಾಗೂ 228129, ಕೋಡ್ ಸಂಖ್ಯೆ 08272. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 10:46:15. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ರೂಪ್ ಕುಮಾರ್ ರಾಥೋಡ್ ಅವರ ಸ್ವರದಲ್ಲಿ ರೆಹನಾ ಹೇ ತೆರೆ ದಿಲ್ ಮೇ ಚಿತ್ರದ ಗೀತೆ. ಸಾಹಿತ್ಯ ಸಮೀರ್ ಅವರದ್ದು, ರಾಗ ಸಂಯೋಜನೆ ಮಾಡಿದ್ದಾರೆ ಹ್ಯಾರಿಸ್ ಜಯರಾಜ್.

ಇನ್ನು ಕೇಳೋಣ ಧುರಂಧರ್ ಚಿತ್ರಕ್ಕೆಂದು ಜಾಸ್ಮಿನ್ ಸ್ಯಾಂಡ್ಲರ್ಸ್ ಅವರು ಸಾಹಿತ್ಯ ರಚಿಸಿ ಮಧುವಂತಿ ಬಾಗ್ಚಿ ಅವರೊಂದಿಗೆ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಶಾಶ್ವತ್ ಸಚ್ದೇವ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಮೀರ್ ಅವರ ಸಾಹಿತ್ಯ ಹಾಗೂ ಪ್ರೀತಮ್ ಅವರ ಸಂಗೀತ ಸಂಯೋಜನೆ ಇರುವ ನಖಾಬ್ ಚಿತ್ರದ ಗೀತೆ ಜಾವೇದ್ ಅಲಿ ಅವರ ಧ್ವನಿಯಲ್ಲಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 11:40.
1: ಈ ಕವಿತಾ ಬಾರೆ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
2: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದು ತಗೊಂಡೋಗ್ಲಿ.
1: ಎಲ್ಲಿ ಬಿಸಾಕೋದು?
2: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್.
1: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
2: ಅವ್ರು ಬರೋವರೆಗೆ ನನ್ ಕಾಯುವಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಲಿ.
1: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾರ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
2: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
3: ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
4: ಆಕಾಶವಾಣಿ.

0: ಮಡಿಕೇರಿ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳತಿ ಅಮ್ಮಂಡ ಸೋನಿ ಪೂವಣ್ಣ. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರದಂದು ಪ್ರಸಾರವಾಗುವ ನನ್ನೆದೆಯ ಹಾಡು ಕಾರ್ಯಕ್ರಮದ ಕೆಲವು ನಿಯಮಗಳನ್ನು ಕಾರ್ಯಕ್ರಮದ ಮೊದಲಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೋಸ್ಕರ ಹೇಳ್ತೇನೆ. ಯಾವುದೇ ವ್ಯಕ್ತಿಯ ಬಗ್ಗೆ, ವೈಯಕ್ತಿಕ ಸಂಗತಿಗಳ ಬಗ್ಗೆ ಮಾತನಾಡುವ ಹಾಗಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಮಾತನಾಡುವ ಹಾಗಿಲ್ಲ. ಹಾಗೆ ಅಸಂಸದೀಯ ಪದಗಳ ಬಳಕೆ ಕೂಡ ಬೇಡ. ಈ ಕಾರ್ಯಕ್ರಮವು ಮಾಹಿತಿ ಮತ್ತು ಮನರಂಜನೆಯ ಕಾರ್ಯಕ್ರಮ. ನೀವು ಕರೆ ಮಾಡಿದಾಗ ನಾವು ನುಡಿಗಟ್ಟುಗಳನ್ನು ಕೇಳ್ತೀವಿ. ನೀವು ಅದಕ್ಕೆ ವಾಕ್ಯ ರಚನೆ ಮಾಡಬೇಕು, ಜೊತೆಗೆ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕು. ಆ ಹಾಡು ಯಾಕಾಗಿ ಇಷ್ಟ ಅಂತ ಹೇಳೋದನ್ನು ಮರಿಬೇಡಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281129 ಹಾಗೂ ಕೋಡ್ ಸಂಖ್ಯೆ 08272. ನಮ್ಮೊಂದಿಗಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ.
2: ನಾನು ಎಂ ಶಕುಂತಲಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ ಹಾಗೂ ನನ್ನೆದೆ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆಯೇ ವಿಶೇಷ ಧ್ವನಿಯುಳ್ಳಂತಹ ಪ್ರೀತಿಯ ನಿರೂಪಕರಾದಂತಹ ಸೋನಿಯವರಿಗೂ ಕೂಡ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
0: ನಮಸ್ಕಾರ ಮೇಡಮ್. ನಿಮ್ಗೆ
2: ಇವತ್ತಿನ ವಿಶೇಷ, ಮಳೆ ಬರ್ತಿದೆ.
0: ಹೌದು, ಖುಷಿ ಆಗ್ತಿದೆ. ಶೆಕೆ ಸ್ವಲ್ಪ ಕಡಿಮೆ ಆಗಿರೋ ತರ ಇದೆ. ಮಳೆ ನೋಡಿನೇ ಖುಷಿ.
2: ಹೌದಲ್ವಾ, ಎಷ್ಟು ಬಿಸಿಲಿತ್ತು.
0: ಹೌದು,
2: ಆ ಬಿಸಿಲಿಂದ ತತ್ತರಿಸ್ಬಿಟ್ಟಿದ್ರು ಜನ ಮತ್ತೆ ಜಾನುವಾರುಗಳು. ಮತ್ತೆ ನಿಜವಾಗಿ ನಮ್ಮ ಕೊಡಗು ಸಮೃದ್ಧಿಯನ್ನ ಹೊಂದುತ್ತೆ ಅನ್ನುವಾಗ ಮಳೆಯ ಅಗತ್ಯ ತುಂಬಾ ಇದೆ. ಹಿಂದಿನವರು ಹೇಳ್ತಾರೆ, ಹಲವರು, ವ್ಯಕ್ತಿ ವಿಶೇಷ ಕಾರ್ಯಕ್ರಮ ಅಥವಾ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಾಗ ಅವರು ಹೇಳ್ತಾರೆ, ನಮ್ಮ ಕೊಡಗಿನಲ್ಲಿ ಎಷ್ಟು ಮಳೆ ಬರ್ತಾ ಇತ್ತು ಅಂತ ಅಂದ್ರೆ, ಹೊರಗಡೆ ಹೋಗಿ ಒಂದು 5 ನಿಮಿಷಗಳ ಕಾಲ ನಮ್ಗೇನು ಅಗತ್ಯ ಇರುತ್ತೆ ಸಾಮಾನುಗಳು, ಅದನ್ನ ತೆಗೆದುಕೊಂಡು ಬರೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟೊಂದು ಮಳೆ ಇತ್ತು. ಈಗ ಆ ಮಳೆ ಇಲ್ಲ. ಜೊತೆಗೆ ಕಾರಣವನ್ನು ಕೂಡ ಹೇಳ್ತಾರೆ, ಮನುಷ್ಯ ಸಹಜವಾಗಿ ಏನೆಲ್ಲ ಅಗತ್ಯಗಳಿದೆ ಅವುಗಳನ್ನಷ್ಟೇ ಪೂರೈಸಿಕೊಂಡ್ರೆ ಮಳೆಯೂ ಬರುತ್ತೆ, ಬೆಳೆಯೂ ಇರುತ್ತೆ, ಯಾವುದೇ ರೈತ ಬಾಂಧವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ರೈತರಿರೋದು ಯಾಕೆ? ಭೂಮಿ ತಾಯಿಯನ್ನ ಉತ್ತು ಬಿತ್ತು ಬೆಳೆ ಬೆಳೆದು ನಮ್ಮೆಲ್ಲರನ್ನ ಸಾಕ್ತಾ ಇದ್ದಾರೆ ಅಲ್ವಾ. ನಿಜವಾಗಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಇಷ್ಟೆಲ್ಲ ಆಸೆಗಳಿರುತ್ತೆ, ಅರಮನೆ ಕಟ್ಟಬೇಕು ಅಂತ ಇರುತ್ತೆ, ಹಣ ಸಂಪಾದನೆ ಮಾಡಬೇಕು ಅಂತ ಇರುತ್ತೆ, ಮತ್ತೆ ನಮ್ಮ ಅದು ಹೇಳೋದಿಕ್ ಸಾಧ್ಯನೇ ಇಲ್ಲ, ವಿಮಾನದಲ್ಲೇ ಓಡಾಡಬೇಕು ಅಂತ
0: ಆಸೆ ಇದ್ರು ಪರವಾಗಿಲ್ಲ, ಅತಿ ಆಸೆ ಇರಬಾರ್ದು.
2: ಈಗ ಮಡಿಕೆ ಹೇಗೆ, ಮಡಿಕೆಯನ್ನ ಒಂದು ನುಡಿಗಟ್ಟಿಂದ ಹೇಳ್ತಾರೆ ಏನಂತ ಅಂದ್ರೆ, ಮಡಿಕೆಯನ್ನ ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದು ಅಂದ್ರೆ ಮಣ್ಣಲ್ಲೇ ಇದ್ದು ಮಣ್ಣಿಗೆ ಸೇರುತ್ತೆ ಅಂತ ಅಲ್ವಾ. ಈ ಮಾತನ್ನ ನೆನಪಿಸ್ಕೊಂಡ್ರೆ ಮನುಷ್ಯನು ಕೂಡ ಹಾಗೆ ಅಲ್ವಾ, ಹುಟ್ಟುತ್ತಾನೆ, ಬೆಳೀತಾನೆ, ಬಾಲ್ಯವನ್ನ ಅನುಭವಿಸ್ತಾನೆ, ಯೌವನವನ್ನ ಬಹಳ ಚಂದವಾಗಿ ಅನುಭವಿಸ್ತಾನೆ, ವೃದ್ಧಾಪ್ಯವನ್ನ ತಲುಪ್ತಾನೆ, ಚಂದ ಚಂದವಾಗಿ ತನ್ನ ಜೀವನವನ್ನ ರೂಪಿಸ್ಕೊಳ್ತಾನೆ. ಈ ರೂಪಿಸ್ಕೊಳ್ಳುವಾಗ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಿಬಿಟ್ರೆ ಎಷ್ಟು ಅನ್ಯಾಯ ಅಲ್ವಾ. ಪ್ರಕೃತಿ ಮಾತೆಗೆ ನಾವು ಕೂಡ ಪ್ರಕೃತಿ ಮಾತೆಯ ಮಕ್ಕಳು, ಹಸಿರೇ ಉಸಿರು ಅಂತ ನಾವು ಹೇಳ್ತಾ ಇರ್ತೀವಿ. ಇವತ್ತು ಏನು ವಿಶೇಷ ನಿಮ್ಮ ತಿಂಡಿ?
0: ತಿಂಡಿ ಇವತ್ತು ಅಕ್ಕಿ ರೊಟ್ಟಿ ಮತ್ತೆ ಕೋಳಿ ಸಾರು.
2: ಏನ್ ಗುಬ್ಬಚ್ಚಿ ಹುಡುಕ್ತಾ ಇದ್ದೀರಾ?
0: ಅಕ್ಕಿ ರೊಟ್ಟಿ ಮತ್ತೆ ಕೋಳಿ ಸಾರು.
2: ಓ, ಬೆಳ್ಳಂ ಬೆಳಗ್ಗೆ ವಿಶೇಷವಾದ ತಿನಿಸು. ನಮ್ಮ ಆರೋಗ್ಯದತ್ತ ನಾವು ಗಮನ ಹರಿಸ್ಲಿಲ್ಲ ಅಂದ್ರೆ ಏನೆಲ್ಲ ಕಾಯಿಲೆಗಳು ಬರುತ್ತಲ್ವಾ. ಈಗ ನನಗೆ ಒಂದು ಇದರಲ್ಲಿ ಒಂದು ಕಿವಿ ಮಾತಿದೆ ಅಂತ ಹೇಳೋಣ. ಈಗ ಶಾಲೆ ಮಕ್ಕಳು ಹೇಳ್ತಾ ಇರ್ತಾರೆ, ಅಮ್ಮ ಈ ಆಸ್ಪತ್ರೆಗಳಲ್ಲಿ ಕೆಲವೊಂದಷ್ಟೇ ಜನ ಇರ್ತಾರೆ, ಆದ್ರೆ ಬೇರೆ ಜನ ಯಾಕಿಲ್ಲ ಅಂತ. ಆ ಪ್ರಶ್ನೆಗೆ ಉತ್ತರ ಹೇಳಿ.
0: ಬೇರೆ ಜನ ಯಾಕಿಲ್ಲ ಅಂತ?
2: ಯಾಕಿಲ್ಲ ಅಂತ
0: ಅಂದ್ರೆ ಯಾರಿಗೆ ತೊಂದರೆ?

0: ಆಗಿರುತ್ತೆ ಅವ್ರು ತಾನೇ ಹೋಗ್ತಾರಲ್ವಾ.
1: ಅವನು ಅವರ ಪ್ರಶ್ನೆ ಏನು ಗೊತ್ತಾ, ಮಗುವಿನ ಪ್ರಶ್ನೆ. ಈಗ ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಹತ್ರ ಕೆಲವೊಂದಷ್ಟೇ ಜನ ಹೋಗ್ತಾರೆ. ಯಾಕಾಗಿ ಅಂದಾಗ ನಿಮ್ಮಂತೆ ಉತ್ತರ ಕೊಟ್ರೆ ಮತ್ತೊಂದು ಪ್ರಶ್ನೆ ಇರುತ್ತೆ, ಯಾಕಾಗಿ ಅಂತ. ನೀವು ಅದಕ್ಕೂ ಹೇಳಿದ್ರೆ ತೊಂದರೆ ಇರೋರು ಹೋಗ್ತಾರೆ, ಯಾಕೆ ತೊಂದರೆ ಆಗುತ್ತೆ ಅಂತ ಕೇಳೋದು.
2: ಅವರ ಆರೋಗ್ಯದ ಬಗ್ಗೆ ಅವರೇ ಎಚ್ಚರಿಕೆ ತಗೊಳ್ಳಿಲ್ಲ ಅಂದ್ರೆ ವೈದ್ಯರ ಹತ್ರ ಹೋಗ್ಬೇಕಾಗುತ್ತೆ.
1: ಈಗ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಉತ್ತರ ಕೊಡ್ಬೇಕಾದ್ರೆ ಫಸ್ಟ್ ನಾನ್ ಸರಿ ಇದ್ದೀನಾ, ನಮ್ಮ ಮಗು ಕೇಳೋಂತ
2: ಅಮ್ಮ ಆಗ್ಲಿ ಉತ್ತರ ಕೊಡ್ಬೇಕು ಅಂದ್ರೆ ಚಾಕ್ಲೇಟ್ ತಿನ್ಬಾರ್ದು ಅನ್ಬಹುದು, ಜ್ಯೂಸ್ ಕುಡಿಬಾರ್ದು ಅನ್ಬಹುದು.
1: ಹಾಗಲ್ಲ, ನಾನು ಆರೋಗ್ಯದತ್ತ ಗಮನ ಹರಿಸಿದ್ದೀನಾ, ನಾನು ರಕ್ಷಣೆ ತೆಗೆದುಕೊಳ್ತಾ ಇದ್ದೀನಾ, ಜಾಗ್ರತೆ ವಹಿಸ್ತಾ ಇದ್ದೀನಾ ಅಂತ ನಾನು ಯೋಚನೆ ಮಾಡ್ಬೇಕಂದ್ರೆ ತಾಯಿಯಂದ್ರು ಅಥವಾ ತಂದೆಯರು ಯೋಚನೆ ಮಾಡ್ಬೇಕು, ಆಗ ಉತ್ತರ ಕೊಡ್ಲಿಕ್ಕೆ ಸರಿಯಾಗುತ್ತೆ. ಇಲ್ಲ ನಾವು ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಮಗುವಿನ ಪ್ರಶ್ನೆ ಇನ್ನೇನಾಗಬಹುದು, ಅದ್ರ ಜೊತೆ ಆ ಮಗುನು ನಿಂತ್ಕೋಬೇಕು ಅವ್ರ ಜೊತೆ, ಪೇರೆಂಟ್ಸ್ ಜೊತೆ. ಹಾಗಾಗಿ ಒಂದು ಸಮೃದ್ಧವಾದಂತಹ ಒಂದು ಭಾವನೆಗಳು ಹುಟ್ಟುತ್ತಾ ಇರುತ್ತೆ ಮನುಷ್ಯನಿಗೆ. ಆರೋಗ್ಯಯುತ ಶರೀರದಲ್ಲಿ ಆರೋಗ್ಯಯುತ ಭಾವನೆಗಳು ಹುಟ್ಟುತ್ತೆ, ಅದು ಸಮಾಜದ ಏಳಿಗೆಗೆ ಸಹಕಾರಿ ಆಗುತ್ತೆ. ಈಗ ರಸ್ತೆಯಲ್ಲಿ ನಾವು ಹೋಗುವಾಗ ಒಂದು ಕೊಂಬೆ ಬಿದ್ದಿರುತ್ತೆ, ಬಿದ್ದಿದ್ರೆ ಬಿದ್ದಿರಲಿ ಅಂತ ಮುಂದೆ ಸಾಗೋದು ಸರಿನಾ, ಅಥವಾ ಅದನ್ನು ಪಕ್ಕಕ್ಕೆ ಸರಿಸುವುದು ಸರಿಯಾ?
2: ಪಕ್ಕಕ್ಕೆ ಸರಿಸಿದ್ರೆ ಒಳ್ಳೇದು, ಇನ್ ಮುಂದ್ ಐ ಮೀನ್ ನಮ್ಮ ನೆಕ್ಸ್ಟ್ ಯಾರು ಬರ್ತಾರೆ ಅವ್ರಿಗೆ ಸಹಾಯ ಆಗುತ್ತೆ
1: ಅಲ್ವಾ. ಈಗ ಅದು ಸಹಾಯ ಮಾಡಿದ ಹಾಗೆ ಅಂದ್ರೆ ಇನ್ನೊಬ್ಬರ ಜೀವವನ್ನ ಉಳಿಸುವತ್ತ ನಾವು ಕೂಡ ಮನಸ್ಸು ಮಾಡಬೇಕು ಅಂತ ಮಾತು ಸಾಕು ಅನ್ಸುತ್ತೆ ಆರಂಭದಲ್ಲಿ ಅಲ್ವಾ. ನಮ್ಮ ಸಾಕಷ್ಟು ಶ್ರೋತೃಗಳು ಕರೆ ಮಾಡಲೋದಿಕ್ಕೆ ಅಂತ ಸಿದ್ಧವಾಗಿದ್ದಾರೆ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನ ಹೇಳೋಣ. ಈ ಕಾರ್ಯಕ್ರಮ ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ಮೊದಲ ಕರೆ ಯಾರು ಅಂತ ನೋಡೋಣ.
2: ನಮಸ್ತೆ, ಯಾರು, ಎಲ್ಲಿಂದ?
3: ನಮಸ್ತೆ ಮೇಡಮ್, ನಾನು ಧನ್ಯಾ ಅಂತ ಕೋಟೆಕೊಪ್ಪದಿಂದ.
2: ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ, ಕೇಳಿಸ್ತಿಲ್ಲ.
3: ನಾನು ಧನ್ಯಾ ಅಂತ ಕೋಟೆಕೊಪ್ಪದಿಂದ.
2: ಧನ್ಯಾ ಅವರೇ, ಕೋಟೆಕೊಪ್ಪದಿಂದ ಕರೆ ಮಾಡ್ತಿದ್ದೀರಿ, ಹೇಗಿದ್ದೀರಿ?
3: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
1: ಯಾವ ಹಾಡು ಇಷ್ಟ ಅಂತ ಕೇಳಬೇಕು ಆರಂಭದಲ್ಲಿ ಸೋನಿ,
2: ಹೇಳಿ ಹೇಳಿ.
3: ನನಗೆ ಯಜಮಾನ ಮೂವಿಯಿಂದ ಯಾವ ಹಾಡಾದ್ರೂ ಆಗುತ್ತೆ.
2: ಯಾಕಾಗಿ ಯಜಮಾನ ಚಿತ್ರ ಅಂದ್ರೆ ಇಷ್ಟ ಅಂತ ಕೇಳ್ಬೋದಾ?
3: ಯಾಕೆ ಅಂದ್ರೆ ನನಗೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ಮೇಡಮ್, ಅದಕ್ಕೋಸ್ಕರ.
2: ತುಂಬಾ ಅಪರೂಪದ ಮಾತು, ಈ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇಷ್ಟ ಅಂತ ಹೇಳ್ತಿದ್ದೀರಾ, ಸಂತೋಷ ಆಯ್ತು. ನೀವು ಜಾಯಿಂಟ್ ಫ್ಯಾಮಿಲಿಲೇ ಇರೋದಾ ಧನ್ಯಾ ಅವರೇ?
3: ಇಲ್ಲ, ಆಕ್ಚುಲಿ ನನಗೆ ನನ್ಕಂತೂ ಜಾಯಿಂಟ್ ಫ್ಯಾಮಿಲಿ ಆಗಿತ್ತು, ಬಟ್ ನನಗೆ ಜಾಯಿಂಟ್ ಫ್ಯಾಮಿಲಿ ಸಿಗ್ಲಿಲ್ಲ.
2: ಹೌದಾ, ಓಕೆ.
1: ಅಲ್ಲ, ಏನ್ ಮಾಡ್ತಾ ಸಿಕ್ಲಿಲ್ಲ ಅಂತನಾ?
2: ಹೌದು, ಇಷ್ಟ ಇತ್ತಂತೆ ಸಿಗ್ಲಿಲ್ಲ ಅಂತ.
3: ಅದೇನು
1: ವಿಶೇಷ, ಜಾಯಿಂಟ್ ಫ್ಯಾಮಿಲಿನೇ ಇಷ್ಟ ಅಂತ ಏನು ವಿಶೇಷ, ಎಲ್ರಿಗೂ ಇಷ್ಟ ಆಗುತ್ತೆ.
3: ವಿಶೇಷತೆ ಏನು ಅಂದ್ರೆ,
1: ಹಿರಿಯರು ಏನ್ ಹೇಳ್ತಾರೆ ಗೊತ್ತಾ, ಒಳ್ಳೆ ಮನಸ್ಸಿದ್ರೆ ಮಾತ್ರ ಈ ಕೂಡು ಕುಟುಂಬಗಳನ್ನ ಇಷ್ಟಪಡ್ತಾರೆ ಅಂತ. ಎಲ್ಲರನ್ನು ಪ್ರೀತಿಸಿ, ಎಲ್ಲರಿಗೂ ಏನು ಬೇಕು ವಿಶೇಷ ತಿನಿಸು ಅಂದ್ರೆ ಅದರಲ್ಲೇ ಆನಂದ ಕಾಣ್ತಾರೆ ಅಂತ. ನಿಮ್ಮ ಅನುಭವದಲ್ಲಿ ಯಾಕಾಗಿ ಇಷ್ಟ?
3: ನೀವು
1: ಬೆಳೆದಿದ್ದು ಜಾಯಿಂಟ್ ಫ್ಯಾಮಿಲಿ,
3: ಎಲ್ಲರೂ ಒಟ್ಟಿಗೆ ಇರ್ತೀವಿ, ಒಂದು ಹಬ್ಬ ಹರಿದಿನಗಳು ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡ್ತೀವಿ. ಆದ್ರಿಂದ ನನಗೂ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ,
1: ತುಂಬಾ ಇಷ್ಟ. ಇವತ್ತು ಒಬ್ಬೊಬ್ಬರೇ ಇರ್ತಾರೆ ಅಲ್ವಾ?
3: ಈಗಿನ ಕಾಲದಲ್ಲಿ ಒಬ್ಬೊಬ್ಬರಿಗೆ ಎಲ್ಲರೂ ಇಷ್ಟಪಡ್ತಾರೆ.
1: ಏನು ಕೊರತೆ ಕಾಣುತ್ತೆ ಅಂತ ಹೇಳ್ತೀರಿ ನೀವು, ಅರ್ಥ ಮಾಡ್ಕೊಂಡಿದ್ದೀರಿ?
3: ಏನು ಕೊರತೆ ಅನ್ನೋದು ಏನು ಇರೋದಿಲ್ಲ
1: ಅಲ್ಲ. ಇದರಲ್ಲಿ ಈಗ ಒಂದು ಸಿಂಗಲ್ ಫ್ಯಾಮಿಲಿ ಅಂದ್ರೆ ಒಂದು ಪ್ರತ್ಯೇಕ ಕುಟುಂಬ ಇರುತ್ತೆ, ಅಪ್ಪ ಅಮ್ಮ ಮಗು ಇರ್ತಾರೆ. ಹಾಗಿದ್ದಾಗ ಅಪ್ಪ ಅಮ್ಮ ಇಬ್ರು ಉದ್ಯೋಗಕ್ಕೆ ಅಂತ ಹೋಗಿರ್ತಾರೆ, ಏನು ಕೊರತೆ ಇರುತ್ತೆ ಅಲ್ಲಿ?
3: ಅಲ್ಲಿ ಪ್ರೀತಿ ಕೊರತೆ ಇರುತ್ತೆ.
1: ಮತ್ತೆ ಮಗುವಿನ
3: ಮಗು ತಂದೆ ತಾಯಿ ಇಬ್ರು ಪ್ರೀತಿ, ತಂದೆನೂ ಕೆಲ್ಸಕ್ ಹೋದಾಗ ತಾಯಿನೂ ಕೆಲ್ಸಕ್ ಹೋದಾಗ ಆ ಮಗು ಯಾವ ವಾತಾವರಣದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಗೊತ್ತಿರಲ್ಲ. ಬಟ್ ತಂದೆ ತಾಯಿಯನ್ನು ಪ್ರೀತಿ, ಈಗ ಮನೆಯಿಂದ ಆಮೇಲೆ ತಂದೆ ಅಥವಾ ತಾಯಿ ಯಾರೊಬ್ರು ಕೆಲ್ಸ ಮಾಡ್ಲೇಬೇಕು. ಬಟ್ ಒಬ್ರು ಕೆಲ್ಸ ಮಾಡಿ ಒಬ್ರು ಪ್ರೀತಿನ ಮಕ್ಳಿಗೆ ದಾರೆ ಇದ್ರೆ ಆ ಮಗುಗೆ ಆ ಪ್ರೀತಿ ವಾತ್ಸಲ್ಯ ಆಗಿ ಸಿಗುತ್ತೆ. ಒಂದು ಒಳ್ಳೆ ವಾತಾವರಣದಲ್ಲಿ ಮಗು ಸಂಸ್ಕಾರಭೃತ ಮಗುವಾಗಿ ಬೆಳೆಯುತ್ತೆ.
1: ಹೌದು, ಒಂದು ಸೂಕ್ಷ್ಮವಾದ

0: ಸಂಗತಿಗಳ ಸಂಗತಿಯನ್ನ ನೀವು ಹೇಳ್ತಾ ಇದ್ದೀರಿ. ಒಂದು ಘಟನೆ ಏನು ಅಂತಂದ್ರೆ, ಅಪ್ಪ ಅಮ್ಮ ಇಬ್ರು ಕೂಡ ಒಂದು ಉತ್ತಮ ಉದ್ಯೋಗದಲ್ಲಿ ಇರ್ತಾರೆ, ಒಂದೇ ಒಂದು ಮಗು ಇರುತ್ತೆ. ಆ ಮಗು ಯಾರನ್ನ ನೋಡಿದ್ರು ಹೊಡಿತಾ ಇರುತ್ತೆ, ಯಾರನ್ನ ನೋಡಿದ್ರು ಹೊಡಿತಾ ಇರುತ್ತೆ. ಆಗ ಅವ್ರನ್ನ ಕೇಳಿದ್ರೆ, ನಾವು ಹೀಗೆ ಪ್ರಸ್ತಾಪ ಮಾಡಿದಾಗ ಅವರಿಗೆ ತುಂಬಾ ಕೋಪ ಬಂತು. ಯಾರಿಗೆ? ಅಮ್ಮನಿಗೆ. ನೀವು ಹೇಳೋ ಪ್ರಕಾರ ನಾನ್ ಕೆಲ್ಸಕ್ಕೆ ಹೋಗ್ಬಾರ್ದಾ ಅಂತ ಅಲ್ವಾ?
1: ಏನು ಅಂದ್ರೆ, ಈಗಿನ ಜಗತ್ತಿನ ಪ್ರಪಂಚದಲ್ಲಿ ಎಲ್ಲಾರು ಕೆಲ್ಸಕ್ಕೆ ಹೋಗ್ತಾರೆ, ತಂದೆ ಆಗ್ಲಿ ತಾಯಿ ಆಗ್ಲಿ ಇದೇ ಕೆಲ್ಸಕ್ಕೆ ಹೋಗೋದು. ಆದ್ರೆ ನಾವು ಕೆಲ್ಸಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ನಮ್ಮ ಮಕ್ಳಿಗೂ ನಮ್ಮ ಫ್ಯಾಮಿಲಿಗೂ ಅಷ್ಟೇ ಕೊಡ್ಬೇಕು.
0: ಹೌದು, ನಿಜವಾದ ಒಂದು ಸಂಗತಿ ಇದು. ಮಕ್ಕಳು
1: ಏನ್ ಹೇಳೋದು ಅಂದ್ರೆ, ರೀಸೆಂಟ್ ಆಗಿ ನನ್ನ ಮಗುಗೆ ಹುಷಾರ್ ಕೊಟ್ಟಿತ್ತು. ಆಗ ನಾನು ಹಾಸ್ಪಿಟಲ್ಗೆ ಹೋಗಿದ್ದಾಗ ಅವತ್ತು ಸಂಡೆ ನನ್ಗೆ ಡಾಕ್ಟರ್ ಸಿಗ್ಲಿಲ್ಲ. ಬಟ್ ನಾನು ಹಿಂಗೆ ಮಾತಾಡೋ ಬರೋದಲ್ಲ ಅವ್ರಿಗೆ ಹೇಳಿದೆ, ಸರ್ ನನ್ಗೆ ಸಂಡೆ ನೀವು ಸಿಗ್ಲಿಲ್ಲ ಅಂತ ಹೇಳಿದೆ. ಬಟ್ ಅವ್ರು ನನ್ಗೆ ಹೇಳಿದ್ರು, ನಾವು ಮನುಷ್ಯ ಅಲ್ವಾ ಮೇಡಮ್, ನಮ್ಗೂ ಫ್ಯಾಮಿಲಿ ಇದೆ, ನೀವು ಸಂಡೇನು ನಾವು ನಿಮ್ಗೆ ಸಿಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ತಪ್ಪಲ್ವಾ ಅಂತ. ಬಟ್ ಅದು ನನ್ಗೆ ನಿಜವಾಗ್ಲೂ ಅರಿವಿಕೆ ಆಯ್ತು. ಅವರು ಡಾಕ್ಟರ್ ಆದ್ರು ಅವ್ರ ಬುದ್ಧಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೋ ಅವ್ರ ಫ್ಯಾಮಿಲಿ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ.
0: ನೋಡಿ, ತುಂಬಾ ಯೋಚನೆ ಮಾಡ್ತೀರಿ, ಕೂಡು ಕುಟುಂಬವನ್ನ ಇಷ್ಟಪಡ್ತೀರಿ, ಮಗುವಿನ ಜೊತೆ ಯಾರಾದ್ರೂ ಒಬ್ರು ಇರಬೇಕು ಅಂತ ಕೂಡ ಒಂದು ಒಂದು ಸಲಹೆಯನ್ನ ಕೂಡ ಕೊಡ್ತೀರಿ. ಅದು ಅಷ್ಟು ಸುಲಭ ಸಾಧ್ಯವಲ್ಲದಿದ್ದರೂ ಕೂಡ ಅದರಲ್ಲಿ ಸತ್ಯ ಇದೆ ಅಂತ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು, ಸ್ವಾಗತಿಸ್ಬೇಕು. ತುಂಬಾ ಸಂತೋಷ ಆಯ್ತು ನಿಮ್ಮೊಟ್ಟಿಗೆ ಮಾತನಾಡಿ. ಈಗ ಒಂದು ನುಡಿಗಟ್ಟು.
2: ಧನ್ಯ ಅವರೇ, ನಿಮ್ಗೆ ಇವತ್ತು ನುಡಿಗಟ್ಟು ಬಿಸಿ ಬಿಸಿ ಸುದ್ದಿ ಅಂತ. ಬಿಸಿ ಬಿಸಿ ಸುದ್ದಿ ಅಂದ್ರೆ
0: ಬಿಸಿ ಬಿಸಿ ದೋಸೆ ತಿನ್ಕೊಂಡ್ಬಂದು ಬಿಸಿ ಬಿಸಿ ಸುದ್ದಿ ಅಂತ ಕೊಡ್ತಾ ಇದ್ದೀನಿ
2: ನಿಮ್ಗೆ. ಅದ್ರದ್ದು ಅರ್ಥನು ಹೇಳ್ಬಿಡ್ತೀನಿ, ವಾಕ್ಯ ರಚನೆಗೆ ಸುಲಭ ಆಗ್ಲಿ ಅಂತ. ಅಂದ್ರೆ ತಾಜಾ ಸುದ್ದಿ, ಆಗ ತಾನೇ ಪ್ರಕಟವಾದ ಸುದ್ದಿ ಅಂತ.
0: ಅಲ್ಲ, ತಾಜಾ ಸುದ್ದಿ ಅಂದಾಗ ನೀವು ಹೇಳೋ ರೀತಿ ಸರಿ ಇಲ್ವ?
2: ಆಗ ತಾನೇ ಪ್ರಕಟವಾದ ಸುದ್ದಿ ಅಂತ.
1: ಅಂದ್ರೆ ಈಗ ನಮಗೆ ಗೊತ್ತಿರೋ ಪ್ರಕಾರ, ಇತ್ತೀಚೆಗೆ ಚಲನಚಿತ್ರ ರಂಗದಲ್ಲಿ ಅನಂತ್ ನಾಗ್ ಅವರಿಗೆ ದಾದಾ ಪಲ್ಕೆ ಪ್ರಶಸ್ತಿ ಸಿಕ್ತು.
2: ಹೌದು,
1: ಅದು ನಮ್ಗೆ ಬಿಸಿ ಬಿಸಿ ಸುದ್ದಿ.
0: ತುಂಬಾ ಖುಷಿ ಆಯ್ತು,
2: ತುಂಬಾ ಸಂತೋಷ ಆಯ್ತು.
0: ಧನ್ಯವಾದ, ನಿಮ್ಮ ಹಾಡು ಪ್ರಸಾರ. ನಮಸ್ಕಾರ.
1: ನಮಸ್ಕಾರ.
0: ಧನ್ಯಾ ಅವರು ಒಂದು ಸೂಕ್ಷ್ಮ ಸಂಗತಿಯ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ನಿಜವಾದಂತಹ ಒಂದು ಸಂಗತಿ, ಇವತ್ತು ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಸಂಸ್ಕಾರ ಇಲ್ಲ ಅಂತ ಅನ್ನೋದಾದರೆ ಅಲ್ಲಿ ಏನೋ ಒಂದು ಕೊರತೆ ಇದೆ. ಆ ಕೊರತೆಯೇ ಅಪ್ಪ ಅಮ್ಮ ಜೊತೆಯಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು. ಹಾಗಂತ ಜೊತೆಯಲ್ಲೇ ಇರಬೇಕು ಅಂತ ಅಲ್ಲ, ಶಾಲೆಗೆ ಹೋಗ್ತಾರೆ, ಬಂದಾಗ ಅವರ ಜೊತೆ ಸಮಯವನ್ನು
2: ಕಳೆಯಬೇಕು,
0: ಮೀಸಲಿಡಿ ನಿಮ್ಮ ಸಮಯವನ್ನು ಅಂತ ಹೇಳ್ತಾರೆ. ಒಂದು ವಿಪರ್ಯಾಸ ಅಂತ ಅಂದರೆ, ಕೆಲವೊಂದು ಸಂಗತಿಗಳಲ್ಲಿ, ಕೆಲವೊಂದು ಕುಟುಂಬಗಳಲ್ಲಿ ಒಬ್ಬರೇ ಇದ್ದಾಗ ಇಂತಹ ಸಮಸ್ಯೆ ಎದುರಾಗುತ್ತೆ ಅಲ್ವಾ? ನಾವು ಸಾಕಷ್ಟು ಘಟನೆಗಳನ್ನು ನಾವು ಕಂಡಿದ್ದೇವೆ. ವಾಸ್ತವ ಬೇರೆ ಇರುತ್ತೆ, ನಾವು ಮಾತನಾಡುವುದಕ್ಕಿಂತ ಅಲ್ಲಿ ವಾಸ್ತವ ಒಂದು ಜೀವನದ ಬಂಡಿ ನಡೀಬೇಕಾದ್ರೆ ಅಲ್ಲಿ ಕೆಲವೊಂದೆಲ್ಲ ಸಮಸ್ಯೆಗಳು, ಅಡ್ಡಿ ಆತಂಕಗಳು ಎದುರಾಗುತ್ತೆ. ತನ್ನದಲ್ಲದ ತಪ್ಪಿಗೆ ಪರಿತಪಿಸುತ್ತಿರುವಂತಹ ಮನಸ್ಸಿಗೆ ಆಘಾತಗಳು ಜಾಸ್ತಿ, ಅಡ್ಡಿ ಆತಂಕಗಳು ಜಾಸ್ತಿ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಅಂತಹ ಮಕ್ಕಳು ಮುಂದೆ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾ
2: ಅವರ ಗೀತೆ ಪ್ರಸಾರ ಮಾಡೋಕ್ಕಿಂತ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ ಇದೆ, ಅದನ್ನು ಪ್ರಸಾರ ಮಾಡಿ ನಂತರ ಧನ್ಯ ಅವರ ಗೀತೆ ಯಜಮಾನ ಪ್ರಸಾರ ಆಗುತ್ತೆ. ಈಗ ಸಮಯ 11:15:59.
3: ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ಕವರ್ ಸ್ಟೋರಿ ಕಿರುಚಿತ್ರದ ಹಾಡು. ಸಾಹಿತ್ಯ ರಚನೆ ಶುಭಾ ಪ್ರೀತಂ ಆಚಾರ್ಯ ಮುಂಬೈ, ಸಂಗೀತ ನೀಡಿದ್ದಾರೆ ಮೆಲ್ವಿನ್ ಡಿಎಸ್ಪಿ, ಪ್ರಾಯೋಜಕರು ಶ್ರೀ ಎಎಸ್ ಮಹೇಶ್, ಪ್ರಜ್ವಲ್ ಜ್ಯುವೆಲ್ಲರ್ಸ್ ಉಡುಪಿ, ಕಾಲ್ 9449542539. ದ ಪ್ರೈಡ್ ಆಫ್ ಹೆರಿಟೇಜ್, ದ ಟ್ರಸ್ಟ್ ಆಫ್ ಪ್ಯೂರಿಟಿ, ಪ್ರಜ್ವಲ್ ಜ್ಯುವೆಲ್ಲರ್ಸ್.

0: ಇದುವರೆಗೆ ಶುಭ ಪ್ರೀತಂ ಆಚಾರ್ಯ ಮುಂಬೈ ಇವರ ಸಾಹಿತ್ಯಕ್ಕೆ ಮೆಲ್ವಿನ್ ಡಿಎಸ್ಪಿ ಅವರು ಸಂಗೀತ ನೀಡಿರುವ ಕವರ್ ಸ್ಟೋರಿ ಕಿರುಚಿತ್ರದ ಹಾಡು ಕೇಳಿದಿರಿ. ಪ್ರಾಯೋಜಕರು ಶ್ರೀ ಎಎಸ್ ಮಹೇಶ್, ಪ್ರಜ್ವಲ್ ಜ್ಯುವೆಲ್ಲರ್ಸ್, ಉಡುಪಿ. ಕಾಲ್ 9449542539. ದ ಪ್ರೈಡ್ ಆಫ್ ಹೆರಿಟೇಜ್, ದ ಟ್ರಸ್ಟ್ ಆಫ್ ಪ್ಯೂರಿಟಿ, ಪ್ರಜ್ವಲ್ ಜ್ಯುವೆಲ್ಲರ್ಸ್.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 11:20:42. ಪ್ರೀತಿಯ ಶ್ರೋತೃಗಳೇ, ನೇರ ಫೋನಿನ್ ಕಾರ್ಯಕ್ರಮ ನನ್ನೆದೆಯ ಹಾಡು ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ನಮ್ಮ ಶ್ರೋತೃ ಧನ್ಯಾ ಅವರು ಕೇಳಿದ ಗೀತೆಯನ್ನು ಕೇಳಿ ಬರೋಣ. ಯಜಮಾನ ಚಿತ್ರದ್ದು, ಎಸ್ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

0: ಇನ್ನು ಮತ್ತೊಮ್ಮೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈಗ ಯಾರು ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ, ಯಾರು, ಎಲ್ಲಿಂದ?
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು?
1: ನಾನು ಪುತ್ತೂರಿನಿಂದ ಸರಸ್ವತಿ.
0: ಹಾ ಸರಸ್ವತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೇವೆ ಮೇಡಮ್.
0: ಹ್ಮ್, ಏನ್ ವಿಶೇಷ ಇವತ್ತು?
1: ವಿಶೇಷ ಏನಿಲ್ಲ ಮೇಡಮ್, ದೇವಸ್ಥಾನಕ್ಕೊಂದು ಹೋಗುದು, ಅಲ್ಲಿಂದ ಕೆಲಸದಲ್ಲಿಂದ.
0: ಹ್ಮ್,
1: ಮತ್ತೆ ಮಳೆ ಬಂತು ಮೇಡಮ್. ವಿಶೇಷ ಅಂದ್ರೆ ಮಳೆ ಬಂದದ್ದು
0: ತುಂಬಾ
1: ಖುಷಿ ಆಯ್ತು
0: ಅಲ್ವಾ?
1: ಕೃಷಿಗೆ ಒಳ್ಳೇದಾಯ್ತು ಮೇಡಮ್. ನಮ್ಮ ಕೃಷಿಗೆ ಒಳ್ಳೇದಾಯ್ತು.
0: ಕೃಷಿಗೆ ಒಳ್ಳೇದಾಯ್ತಲ್ವಾ? ನಮ್ಮ ರೈತ ಬಾಂಧವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತ ಅಂದ್ರೆ ಅದಕ್ಕಿಂತ ಸಿಹಿ ಸುದ್ದಿ ಮತ್ತೊಂದಿಲ್ಲ ಅಂತ ಹೇಳಬಹುದು ಅಲ್ವಾ? ಈಗ ನಿಮ್ಮ ನೆಚ್ಚಿನ ಹಾಡು ಹೇಳಲಿಲ್ವಲ್ಲ ಸರಸ್ವತಿಯವರು?
1: ನನಗೆ ಇದು ಕನಸುಗಾರ ಚಿತ್ರದಿಂದ, ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕು, ಚಂದ್ರನ ಗೆಳೆತನಕ್ಕೆ ಕಿರಣಗಳೇ ಸಾಕು.
0: ರವಿ ಬಂದಿಲ್ವಲ್ಲ ಇವತ್ತು, ಅದಕ್ಕೆ ನೆನಪು ಮಾಡ್ಕೊಳ್ತಾ ಇದ್ದೀರಾ? ಹಾ, ಬಾನಂಗಳದಲ್ಲಿ ರವಿ ಕಾಣ್ತಾ ಇಲ್ಲ.
1: ಅದು ಒಳ್ಳೆ ಹಾಡು ಮೇಡಮ್, ಒಳ್ಳೆ ಸಾಹಿತ್ಯ ಉಂಟು ಮೇಡಮ್.
0: ಒಳ್ಳೆ ಹಾಡು ಅನ್ಬೇಕು. ಹಾಡು ಅಂದ್ರೇನು ಹೇಳಿ?
1: ಹಾಡಂದ್ರೆ ಸಂಗೀತ ಎಲ್ಲ ಒಳ್ಳೇದು.
0: ಅಲ್ಲ, ಈಗ ನೀವೇನು ಹೇಳ್ತೀರಿ, ಆರಂಭದಿಂದಲೂ ಆಕಾಶವಾಣಿ ನನಗೆ ಗುರು ಇದ್ದ ಹಾಗೆ ಅಂತ. ಈಗ ನೀವು ಹಾಡು ಅಂತೀರಲ್ಲ, ಯಾಕೆ ಹಾಡು ಅನ್ನೋದಕ್ಕೆ?
1: ನಮಗೆ ಮನೋರಂಜನೆಗೆ ಬೇಕಾಗಿ ಒಂದು ಚಿತ್ರಗೀತೆಯನ್ನು ಕೇಳುವಾಗ ತುಂಬಾ ಖುಷಿ ಆಗ್ತದೆ.
0: ಇಲ್ಲ ಇಲ್ಲ, ಸರಸ್ವತಿಯವರೇ, ಸರಸ್ವತಿಯವರೇ, ನಿಮ್ಮ ಭಾವನೆ ಹೊಚ್ಚ.
2: ಮೇಡಮ್ ನಿಮ್ಮ ಉಚ್ಚಾರಣೆ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಡು ಹೇಳ್ಬೇಡಿ, ಹಾಡು ಹೇಳಿ
0: ಹೇಳಿ ನೋಡೋಣ. ನನಗೆ ಒಂದು ಹಾಡು ಬೇಕು ಅಂತ.
1: ಹಾಡು ಬೇಕು?
0: ಹಾ ನೋಡಿದ್ರಾ?
1: ನನಗೆ ಹಾಡು ಬೇಕು.
0: ಹಾ ನನ

0: ಒಂದು ಹಾಡು ಪ್ರಸಾರ ಮಾಡಿ. ನೋಡಿದ್ರ ಎಷ್ಟು ಆಕಾಶವಾಣಿ ಒಂದು ಕಲಿಸುತ್ತೆ ಅಂತ ನೀವು ಹೇಳ್ತೀರಾ ಅಲ್ವಾ? ಒಂದು ಆಡಬೇಕು ಮೇಡಮ್ ಅಂತ ಅಂದ್ರೆ ಏನರ್ಥ ಅಲ್ವಾ? ತುಂಬಾ ಖುಷಿ ಆಯ್ತು ನಿಮ್ಮ ಬದಲಾವಣೆಯ ಮನೋಭಾವನೆಗೆ.
1: ಸರಸ್ವತಿ ಅವರೇ ನುಡಿಗಟ್ಟು ಇಲ್ಲ ನಿಮ್ಗೆ
0: ನಿಮ್ಗೆ ಅಲ್ಲ, ಇನ್ನೊಂದು ಸರಸ್ವತಿಯವರು ಬೇಸರ ಮಾಡ್ಕೊಳ್ಬಾರ್ದು. ಸರಸ್ವತಿಯವರೇ ಮನಸ್ಸಿಗೆ ಬೇಸರ ಮಾಡ್ಕೊಳ್ಬಾರ್ದು, ಇದು ಮಾಹಿತಿ ಮತ್ತು ಮನರಂಜನೆಗಾಗಿ. ಏನು
2: ಕಾರ್ಯಕ್ರಮ ಮಾಡುವಾಗ ಮುಂಚೆ ಯಾರೋ ವಿಷಯವನ್ನು ಮಾತಾಡಬಾರ್ದು, ವ್ಯಕ್ತಿಯ ವಿಷಯವನ್ನು ಮಾತಾಡಬಾರ್ದು ಅಂತ ಹೇಳುವಾಗ ಎಲ್ಲರೂ ನಮ್ಮಲ್ಲಿ ಕೇಳ್ತಾರೆ.
0: ಏನಂತ
2: ಹೇಳಿದ್ರು, ರೇಡಿಯೋ ಕೇಳುವುದಿಲ್ಲ, ಫೋನ್ ಮಾಡ್ತಾರೆ ಅಂತ ಹೇಳ್ತಾರೆ. ಯಾರನ್ನು ಅಂತ ಗೊತ್ತಿಲ್ಲ ಮೇಡಮ್.
0: ನೋಡಿ ಅದನ್ನ ಅಲ್ಲ, ನಾವು ನೋಡಿ ಆಕಾಶವಾಣಿ ಅದಕ್ಕೆ ಸೂಕ್ತ ಉತ್ತರವನ್ನ ಕೊಟ್ಟಿದೆ. ಪ್ರೀತಿಯಿಂದ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಯಾರೆಲ್ಲ ಕೇಳ್ತಾರೆ? ಹಾ, ನೀವು ಬೇಸರ ಮಾಡ್ಕೊಳ್ಬೇಡಿ. ಯಾಕೋ ಬೇಸರದ ಬುಗ್ಗೆಯಲ್ಲಿದ್ದ ಹಾಗಿದೆ.
2: ನಮ್ಮ ಮನೆಯಲ್ಲಿ ನಾಲ್ಕು ರೇಡಿಯೋ ಉಂಟು ಮೇಡಮ್, ಯಾಪ್ ಉಂಟು, ಯಾವ ಆಕಾಶವಾಣಿ ಬೇಕಾದ್ರೂ ನಮ್ಗೆ ಕೇಳ್ಬೋದು ಮೇಡಮ್.
0: ನೋಡಿ ಈಗ ಒಬ್ರು ಸಲಹೆಯನ್ನ ಕೊಡ್ತಾರೆ ಅಲ್ವಾ, ಆ ಸಲಹೆಯನ್ನ ನಾವು ಹೇಗೆ ಸ್ವೀಕರಿಸಬೇಕು ಅನ್ನೋದು ಪ್ರಮುಖವಾಗಿರುತ್ತೆ. ಅವರು ಹೇಳಿದಂತದ್ದು ಮಾಡಿದವರೇ ಮಾಡ್ತಾರೆ, ಅಂದ್ರೆ ಫೋನ್ ಮಾಡಿದವರೇ ಮಾಡ್ತಾರೆ ಅಂತ ಹೇಳ್ತಾರೆ.
2: ಆಕಾಶವಾಣಿಯಲ್ಲಿ ಎಲ್ಲರೂ ಸುಳ್ಳು ಹೇಳಿ ಮಾತಾಡಬಾರ್ದು ಅಂತ ಹೇಳಿದ್ರಲ್ಲ, ಎಲ್ಲರೂ ಸುಳ್ಳು ಹೇಳುವವರೇ ಇರುವುದಂತ ಕಾಣ್ತದೆ, ನನಗೆ ಗೊತ್ತಿಲ್ಲ.
0: ಇಲ್ಲ ಇಲ್ಲ, ನೀವು
2: ತಪ್ಪು ಉಂಟು
0: ನೋಡಿ, ನೋಡಿ ನೀವು ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು ದಯವಿಟ್ಟು. ಯಾಕೆ ಅಂತ ಹೇಳಿದ್ರೆ
2: ತಪ್ಪು ನಾನೇನು ಯಾರದ್ದು ತಪ್ಪನ್ನು ಒಪ್ಪಿದ
0: ಇಲ್ಲ. ಈಗ ನೀವು ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀರಾ ಅಂದಾಗ ನೀವು ಹೇಳ್ತೀರಾ ಅಲ್ವಾ ಲಿಸ್ಟ್?
2: ನಮ್ಮ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಒಂದು ರೇಡಿಯೋ ಇಟ್ಟಿದ್ದೇವೆ, ಮಂಗಳೂರಿಗೆ ಒಂದು ಇಟ್ಟಿದ್ದೇವೆ, ಮತ್ತೆ ಹಾಸನಕ್ಕೆ ಒಂದು ಇಟ್ಟಿದ್ದೇವೆ, ಮೈಸೂರಿಗೆ ಒಂದು ಇಟ್ಟಿದ್ದೇವೆ, ಮತ್ತೆ ಬೇಕಾದ್ರೆ ಆಪಿನಲ್ಲಿ ಕೇಳಿ.
1: ಆಪಿನಲ್ಲಿ ಯಾವ ಕೇಂದ್ರದ
0: ರೇಡಿಯೋ ಬೇಕು ಅಂದ್ರೆ ಸರಸ್ವತಿ ಅವ್ರ ಮನೆ ಹೋದ್ರೆ ಸಾಕು, ಒಂದ್ ಕೊಡ್ತಾರೆ ಉಡುಗೊರೆಯಾಗಿ.
2: ಮನೆಯಲ್ಲಿ ಹೇಳ್ತಾರೆ ಮೇಡಮ್, ಒಂದು ರೇಡಿಯೋ ಕೊಟ್ಟಿದ್ದೇವೆ, ಐದು ರೇಡಿಯೋ ಇತ್ತು, ಒಂದು ರೇಡಿಯೋ ಕೇಳಿ ಅಂತ ಹೇಳಿದ್ದೇವೆ.
0: ಇವತ್ತು ನಾವು ಒಂದ್ ನಾಲ್ಕು ರೇಡಿಯೋ ತಗೊಳಕ್ ಹೋಗ್ಬೇಕಾಗಿದ್ರೆ ನಿಮ್ಮಿಂದ ಸ್ಫೂರ್ತಿ ತಗೊಂಡು ನೋಡಿ ನೆಕ್ಕಿದ್ರು ಅವರು, ತುಂಬಾ ಖುಷಿ ಆಯ್ತು. ಸರಸ್ವತಿ ಅವರೇ ಹೀಗೆ ಪ್ರೀತಿಯಿಂದ ಮಾತನಾಡಿ ಮತ್ತೊಬ್ಬರ ಮಾತಿನಿಂದ ಮನಸ್ಸನ್ನ ಹಾಳು ಮಾಡ್ಕೊಳ್ಬೇಡಿ. ಅವರ ಭಾವನೆಯನ್ನ ಮತ್ತೆ ಬೇಸರ ಆಯ್ತು ಅಂತ ಬೇಸರದ ಮನೋಭಾವನೆಯಿಂದನೇ ಮಾತಾಡ್ಬಿಟ್ರಲ್ಲ. ಅಲ್ಲ ನೀವು ಕೇಳ್ತೀರ ತಾನೆ, ನಿಮ್ಗೆ ಯಾಕೆ ಅದು ಅನ್ವಯಿಸುತ್ತೆ?
2: ಅಲ್ಲ ಸುಳ್ಳು ಪದ ಹೇಳ್ಬಾರ್ದು ಅಂತ ಹೇಳಿದ್ರು ಮೇಡಮ್.
0: ಅಲ್ಲ ಅವರು ನೋವಿನಿಂದ ಹೇಳಿದ್ದೇನು ಗೊತ್ತಾ, ಮೈಸೂರು ಆಕಾಶವಾಣಿ ಕರೆ ಮಾಡ್ತಾರೆ, ನಾನು ಮೈಸೂರು ಆಕಾಶವಾಣಿ ಕಾರ್ಯಕ್ರಮನೆಲ್ಲ ಕೇಳ್ತೀನಿ ಅಂತಾರೆ. ಮಡಿಕೇರಿ ಆಕಾಶವಾಣಿಗೂ ಹಾಗೆ, ಮಂಗಳೂರು ಆಕಾಶವಾಣಿಗೂ ಹಾಗೆ, ನಾನೆಲ್ಲ ಕಾರ್ಯಕ್ರಮ ಕೇಳ್ತೀನಿ ಅಂತ ಹೇಳ್ತಾರೆ. ಈಗ ನೀವು ಅನ್ವಯ ಆಗೋದಾದ್ರೆ ನಾಲ್ಕು ರೇಡಿಯೋ ಇಟ್ಟಿದ್ದೀರಲ್ಲ, ನಾಲ್ಕು ಕಾರ್ಯಕ್ರಮ, ನಾಲ್ಕು
2: ಕಾರ್ಯಕ್ರಮವನ್ನು ಕೇಳ್ತೇವೆ, ಅದರಲ್ಲಿ ಬರುವುದನ್ನು ಕೇಳ್ತೇವೆ, ಇದರಲ್ಲಿ ಬರುವುದನ್ನು ಕೇಳ್ತೇವೆ.
0: ಈಗ ತುಂಬಾ ಸಂತೋಷ ಆಯ್ತು ಸರಸ್ವತಿ ಅವರೇ, ತುಂಬಾ ಖುಷಿ ಆಯ್ತು. ಈ ವಿಷಯ ಗೊತ್ತಿರ್ಲಿಲ್ಲ, ನಾಲ್ಕು ರೇಡಿಯೋವನ್ನ ಇಟ್ಕೊಂಡು ನಾಲ್ಕು ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿರಲ್ಲ ಅಲ್ವಾ? ಹಾಗೇನಿಲ್ಲ, ತುಂಬಾ ಖುಷಿ ಆಯ್ತು. ನಾವು ಬರ್ತೀವಿ, ನಮಗೂ ಒಂದು ಕೊಡಿ, ನಮ್ಮ ನಿರೂಪಕರು ಬರ್ತಾರೆ ಅವ್ರಿಗೊಂದು ಕೊಡಿ.
1: ಸರಸ್ವತಿ ಅವರೇ ನಿಮ್ಗೆ ಸಮಂಜಸವಾದ ಆಗ್ಲಿ, ಸರಸ್ವತಿ ಅವರೇ ನಿಮ್ಗೆ ಸಮಂಜಸವಾದ ಒಂದು ನುಡಿಗಟ್ಟು ಬೆನ್ನು ತಟ್ಟು ಅಂತ. ಬೆನ್ನು ತಟ್ಟು ಅಂದ್ರೆ ಪ್ರೋತ್ಸಾಹಿಸು ಅಂತ ಅರ್ಥ.
2: ಒಳ್ಳೆ ಕೆಲಸವನ್ನು ಮಾಡಿದ್ರೆ ಅವರ ಬೆನ್ನು ತಟ್ಟು ಅಂತ ಹೇಳ್ತಾರೆ ಮೇಡಮ್.
1: ಹೌದು ಹೌದು, ನಾವಿವತ್ತು ನಿಮ್ಮ ಬೆನ್ನು ತಟ್ತಾ ಇದೀವಿ. ನಾಲ್ಕು ರೇಡಿಯೋ ನಾಲ್ಕು
0: ಹೆಮ್ಮೆ ಅನಿಸಿತ್ತು. ಸರಸ್ವತಿ ಅವರೀಗ ಮತ್ತೊಮ್ಮೆ ಹೇಳಿ ಏನ್ ಅನ್ನಿಸ್ತು ಅಂತ.
2: ನನಗೆ ಬೆನ್ನು ತಟ್ಟುವುದಂದ್ರೆ ತುಂಬಾ ಖುಷಿ. ನಾನು ಆ ಕೆಲಸ ಮಾಡಿದ್ದು ಸರಿಯಾದ್ರೆ ನನ್ನ ಬೆನ್ನು ತಟ್ಟುತ್ತಾರೆ ಅಂತ ಹೇಳ್ತೇನೆ.
0: ಹ್ಮ್, ಅಲ್ಲ ನೀವು ಹೆಮ್ಮೆ ಅನಿಸಿತ್ತು ಅಂದ್ರಲ್ಲ ತುಂಬಾ ಖುಷಿ ಆಯ್ತು. ಹ್ಮ್, ಮತ್ತೊಮ್ಮೆ ನೀವು ಕರೆ ಮಾಡಿದಾಗ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ನಮ್ಗೆ ಕೇಳ್ಬೇಕು ಆಕಾಶವಾಣಿಗೆ. ಹಾಡು ಅಂತಾನೆ ಕೇಳ್ಬೇಕು ಆಯ್ತಾ?
1: ಹಾಗೆ ಸರಸ್ವತಿ,
0: ತುಂಬಾ ಖುಷಿ ಆಯ್ತು ಸರಸ್ವತಿ.
2: ಸಡನ್ ಆಗಿ ಅಲ್ಲಿ ವಸ್ತುಗಳನ್ನು ಕೊಟ್ಟು ಸಡನ್ ಆಗಿ ಫೋನ್ ತೆಗೆಯುವಾಗ ನನಗೆ ಗಡಿಬಿಡಿಯಲ್ಲಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಮೇಡಮ್.
0: ಪರವಾಗಿಲ್ಲ, ಆಕಾಶವಾಣಿ ಎಲ್ಲವನ್ನೂ ಕೂಡ ಮನ್ನಿಸುತ್ತೆ. ಸ್ಪಂದಿಸಿ ಕರೆ ಮಾಡಿ ತಿದ್ದುಕೊಂಡ್ರಲ್ಲ ಆಕಾಶವಾಣಿಯನ್ನ ಗುರು ಅಂತ ಸ್ವೀಕರಿಸೋದ್ರಿಂದ ಅದು

0: ತುಂಬಾ ಒಳ್ಳೆಯ ಸಂಗತಿ ಅಂತ ಹೇಳೋಣ. ನಮಸ್ಕಾರ ಸರಸ್ವತಿಯವರೇ,
1: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರವಾಗುತ್ತೆ ಕೇಳಿ ಸರಸ್ವತಿಯವರೇ. ನಮಸ್ಕಾರ,
0: ಧನ್ಯವಾದ ಧನ್ಯವಾದ. ವಿಚಾರದಲ್ಲಿ ವಿಶಾಲತೆ, ಬುದ್ಧಿಯಲ್ಲಿ ಸದ್ವಿವೇಕ, ಜೀವನದಲ್ಲಿ ಸದಾಚಾರ, ಇವುಗಳೆಲ್ಲವೂ ಇದ್ದಾಗ ನಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ ಅಂತ. ಒಬ್ಬರು ಸಲಹೆಯನ್ನು ಕೊಟ್ಟಾಗ ಅದನ್ನು ಸ್ವೀಕರಿಸಬೇಕು ಅಲ್ವಾ. ಈಗ ಅವರು ಸ್ಪಷ್ಟನೆಯನ್ನು ಕೊಟ್ಟರು, ತುಂಬ ಖುಷಿಯಾಯಿತು. ಒಬ್ಬರು ಕರೆ ಮಾಡಿ ಅವರು ಹೇಳಿದಾಗ ಇವರು ಉತ್ತರವನ್ನು ಕೊಟ್ಟರು, ಅದು ನಮಗೆ ಅನ್ವಯ ಆಗೋದಿಲ್ಲ ಅಂತ, ಅಂದರೆ ಸ್ಪಷ್ಟೀಕರಣ ಸಿಕ್ಬಿಡ್ತು. ಈಗ ನಾವು ಆಡು ಹಾಡು ಅಂತ ಹೇಳ್ತಾ ಇದ್ವಲ್ಲ, ಈಗ ನಾವು ಬಾಲ್ಯದಲ್ಲಿ ನಾವು ಅಜ್ಜಿ ಮನೆಗೆ ಹೋಗುವಾಗ ಬಸ್ಸಲ್ಲಿ ಇಳಿದು ಹೋಗುವಾಗ ಒಬ್ಬರು ಯುವತಿ ನಮ್ಮೊಟ್ಟಿಗೆ ಬಂದರು. ನಾವು ಬಹುಶಃ ಒಂದು 8ನೇ ತರಗತಿ ಅಥವಾ 9ನೇ ತರಗತಿ ಓದ್ತಾ ಇರಬಹುದು. ಆಗ ಅವರು ಬಸ್ಸಿಂದ ಇಳಿದ್ರು, ಸುತ್ತ ನೋಡಿದ್ರೆ ಕಾಡು, ನಮ್ಮ ಅಜ್ಜಿ ಮನೆ ದೂರ ಒಳಗಡೆ ಹೋಗಬೇಕು, ನಡ್ಕೊಂಡು ಹೋಗ್ಬೇಕಲ್ಲ, ಒಬ್ರಿಗೊಬ್ರು ಮಾತಾಡಬೇಕು. ಅವರು ಶಾಲೆಗೆ ಹೋಗಿದ್ದ ಅಂದರು. ಹೌದು ಅಕ್ಕ ಅಂತಂದೆ. ಮತ್ತೆ ನೀವೆಲ್ಲ ಹೋಗಿದ್ರಿ ಅಂತ ಕೇಳಿದೆ ನಾನು. ನೀವೆಲ್ಲ ಹೋಗಿದ್ರಿ ಅಕ್ಕ ಅಂತ ಕೇಳಿದಾಗ ಅವರು ಸಿನಿಮಾಕ್ಕೆ ಹೋಗಿದ್ದೆ ಅಂದರು. ಸಿನಿಮಾಕ್ಕೆ ಹೋಗಿದ್ರಾ, ಹಾಡೆಲ್ಲ ಚೆನ್ನಾಗಿತ್ತಾ ಅಂತ ಕೇಳಿದೆ. ಹಾಡು ಹಾಡು ಅವರು ಸಿನಿಮಾದ ಬಿಟ್ಬಿಟ್ರು.
1: ಓಕೆ,
0: ಹಾಡು ಚೆನ್ನಾಗಿದೆಯಾ ಅಂತಂದರೆ, 4 ಹಾಡು ಸತ್ತೋಯ್ತು, 4 ಹಾಡು ಔಷಧಿ ಕೊಟ್ಟು ಉಳಿಸ್ಕೊಂಡಿದ್ದೀವಿ ಅಂದರು. ನನಗೆ ಏನಪ್ಪ, ನಾನೇನು ತಪ್ಪು, ನಾನು ಏನು ಕೇಳಿದೆ, ಅವರೇನು ಹೇಳ್ತಾ ಇದ್ದಾರೆ ಅಂತ. ನಾನು ಕೇಳಿದ್ದು ಹಾಡುಗಳು ಚೆನ್ನಾಗಿತ್ತ ಅಂತ, ಅವ್ರು ಹೇಳಿದ್ದು ಅವರು
1: ಮನೇಲಿರೋ
0: ಹಾಡುಗಳನ್ನ ಮೇಯಿಸೋರಂತೆ. ಅವರು ಹಾಡುಗಳನ್ನು ಸಾಕಿ ಅವರು ಅದನ್ನ ಕಾಡಿಗೆ ಮೇಯಿಸ್ಲಿಕ್ಕೆ ಅಂತ ಹೋಗ್ತಾರಂತೆ. ಅಂದ್ರೆ ನನಗೆ ಇವತ್ತಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಡು ಹಾಡು ಅಂತ ಬಂದಾಗ ನನಗೆ ಎಷ್ಟು ಭಯ ಆಗುತ್ತೆ. ನಾವು ಮಾತನಾಡುವಾಗ ಅದು ಬೇರೆ ಉತ್ತರ ಬಂದ್ಬಿಡುತ್ತಲ್ಲ. ಸಿನಿಮಾ ಹಾಡುಗಳು ಹೇಗಿತ್ತು ಅಂತ ಅಂದಾಗ ಅವರು ಹಾಡುಗಳು 4 ಚೆನ್ನಾಗಿದೆ, 4 ಸತ್ತೋಯ್ತು, 4 ಔಷಧಿ ಕೊಟ್ಟು ಉಳಿಸ್ಕೊಂಡು ಅಂದಾಗ ನನಗೆ ನಿಜವಾಗಿ ಒಂದು ಇವತ್ತಿಗೆ ನಗು ಬರಬಹುದು. ಆದರೆ ಭಾಷೆಯ ಬಗ್ಗೆ ನಮಗೆ ಯಾವಾಗಲೂ ಕಾಳಜಿ ಇರಬೇಕು. ಅಂದರೆ ಈಗ ನಾವೇನೋ ತಪ್ಪು ಮಾತಾಡ್ತೀವಿ, ಒಂದು ಹೇಳಿದಾಗ ಕ್ಷಮಿಸಿ, ದಯವಿಟ್ಟು ನಾನು ಹೀಗೆ ಮಾತನಾಡಿದೆ, ಹೀಗೆ ಬಳಸಿದೆ ಅಂತ. ಮತ್ತು ಕಲಿಯುವುದರಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಪ್ರತಿಭೆಗೆ ವಿಶಾಲವಾದ ಮನೋಭಾವನೆ ಇರಬೇಕು. ನೋಡಿ, ಈಗ 98 ವರ್ಷದವರು ಪದವಿಯನ್ನು ಪಡೆದಿದ್ದಾರೆ, ನಗದು ಪುರಸ್ಕಾರವನ್ನು ಪಡೆದಿದ್ದಾರೆ. ನಾವು ಪತ್ರಿಕೆಯಲ್ಲಿ ಓದಿದ್ವಿ 98 ವರ್ಷ. ಈಗಿನ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೇನೆ ಕೆಲವರು ತುಂಬ ಹಿಂಜರಿತಾರೆ, ಗಲಾಟೆ ಮಾಡ್ತಾರೆ, ನಾನು ಹೋಗಲ್ಲ, ರಜಾ ಸಿಕ್ಕಿದ್ರೆ ಸಾಕು, ಮಳೆ ಬಂದರೆ ಸಾಕು ಅಂತ ಇರ್ತಾರೆ. ಮಳೆ ಬಂದಾಗ ಎಕ್ಸಾಮ್ ಇದ್ಬಿಟ್ರೆ ಏನು ಮಾಡ್ತಾರೆ, ಹೋಗಲೇಬೇಕು ಅಲ್ವಾ. ಹಾಗಾಗಿ ಒಂದು ಪದ ಅಂತ ಅಂದಾಗ ನನಗೆ ನೆನಪಾಯಿತು ಸರಸ್ವತಿಯವರು ಮಾತನಾಡುವಾಗ. ಆದರೆ ಅವರು ತಕ್ಷಣದಲ್ಲಿ ಅವರು
1: ತಿದ್ದುಕೊಂಡ್ರು,
0: ಶಾಂತ ಮನೋಭಾವನೆಯಿಂದ ತಿದ್ದುಕೊಂಡ್ರು. ಇನ್ನು ಮುಂದೆ ನೋಡಿ, ಅವ್ರು ಕರೆ ಮಾಡಿದಾಗ ನಿಧಾನವಾಗಿ ನನಗೆ ಒಂದು ಹಾಡು ಪ್ರಸಾರ ಮಾಡಿ ಅಂತ ಖಂಡಿತ ಕೇಳ್ತಾರೆ ಅನ್ನೋ ಒಂದು ಮನೋಭಾವನೆ. ಅವರ ನೆಚ್ಚಿನ ಹಾಡನ್ನು ಕೇಳೋಣ.
1: ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕನಸುಗಾರ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.
0: ಅವರು ನೀವು ಬೆನ್ನು ತಟ್ಟಿದ್ದೀರಿ ಖುಷಿಯಿಂದ, ಹಾಡನ್ನು ಕೇಳಲಿ ಸರಸ್ವತಿಯವರು ಅಂತ ಪುತ್ತೂರಿನಿಂದ ಕರೆ ಮಾಡಿದ್ರಲ್ಲ ಅಲ್ವಾ. ನಾವು ಅವರ ಹಾಡನ್ನು ಕೇಳಿ ಬರೋಣ.
1: ಹೌದು.

0: ಒಂದು ಮುಂದಿನ ಕರೆಯನ್ನು ಸ್ವೀಕರಿಸೋಣ.
1: ಯಾರಿದ್ದಾರೆ? ಹಲೋ, ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ?
2: ಅಬೂಬಕ್ಕರ್ ಪರಾಜೆ.
0: ಹೇಗಿದ್ದೀರಿ ಅಬೂಬಕ್ಕರ್ ಅವರೇ?
2: ಚೆನ್ನಾಗಿದ್ದೀನಿ.
0: ಇವತ್ತು ಯಾವ ಹಾಡ್ ಬೇಕಿತ್ತು
2: ನನಗೆ? ಸಂತವಲ್ಲಿ ಮೊನ್ನೆ ಶಕುಂತಳ ಮೇಡಮ್ ಸ್ವಲ್ಪ ಹಾಕಿದ್ದಾರೆ ಹಾಡು.
1: ಯಾವ ಹಾಡು ಸರ್ ಅದು?
2: ಶ್ರೀನಿವಾಸ್ ಹಾಡಿದ್ದು ನಗುವೀರಲ್ಲಿ ಅಂತ ಹೇಳಿ.
1: ಯಾವ್ದು ಹೇಳಿ? ಸಿನಿಮಾ
2: ಸಂತ ಸಂತ ಅಂತ ಹೇಳಿ.
1: ಸಂತ ಹಾಡು ಯಾವ್ದು? ಯಾವ ಹಾಡು ಅದ್ರ?
2: ನಗುವೀರಲ್ಲಿ ಅಂತ ಹೇಳಿ.
1: ಹಾ ಹಾ ಹಾ, ಎರಡು ಸಾಲ ಅಷ್ಟೇ ಪ್ರಸಾರ ಆಯ್ತಲ್ವಾ?
2: ಹೌದೌದು.
1: ಹೇಗಿದ್ದೀರಿ ಅಬೂಬಕ್ಕರ್ ಅವರೇ?
2: ಚೆನ್ನಾಗಿದ್ದೀನಿ.
1: ಮಳೆ ಬಂದಿದೆ,
2: ಒಂದೂವರೆ ಗಂಟೆಗೆ ಶುರು ಆಗಿದೆ ಮಳೆ ಮಧ್ಯಾಹ್ನ. ರಾತ್ರಿ ಒಂದು ಆರು ಗಂಟೆ ಮಧ್ಯಾಹ್ನ ಇತ್ತು, ಮತ್ತೆ ವಾಪಸ್ ರಾತ್ರಿ ಆಯ್ತು. ಇವತ್ತು ಬೆಳಿಗ್ಗೆ ಒಂದೆರಡು ಮಳೆ ಬಂತು.
1: ನೀವು ಕೃಷಿ, ನೀವು ಕೃಷಿಯಲ್ಲಿದ್ದೀರಾ?
2: ನಾವು ಕೃಷಿ ಏನಿಲ್ಲ, ನಮಗೆ ಇಪ್ಪತ್ತು ಜಾಗ ಇದೆ ಅಷ್ಟೇ.
1: ನಿಮ್ಮಲ್ಲಿ ಯಾವ ಬೆಳೆ, ನಿಮ್ಮ ಕಡೆ ಯಾವ ಬೆಳೆ ಬೆಳೆಯುತ್ತೀರಿ?
2: ನಮಗೆ ಇಲ್ಲಿ ಅಡಿಕೆ.
1: ಈಗ ಒಂದು ನುಡಿಗಟ್ಟು ಹೇಳ್ತಾರೆ ನಿಮ್ಗೆ
0: ಅಬೂಬಕ್ಕರ್ ಅವರೇ, ನಿಮ್ಗೆ ಇವತ್ತಿನ ನುಡಿಗಟ್ಟು. ಕೇಳಿದ್ದೇವೆ
1: ಅಬೂಬಕ್ಕರ್ ಅವರಿಂದಲೇ ಕೇಳಿದ್ದು.
2: ಮಡಿಕೇರಿಯಿಂದ 45 ಕಿಲೋಮೀಟರ್ ಕೊಡಗದು.
1: ಏನು ವಿಶೇಷ ಸರ್ ಅಲ್ಲಿ?
2: ಸಹಸ್ತಾವು ದೇವಸ್ಥಾನ ಇದೆ.
1: ಯಾವ್ದು ಸರ್?
2: ಬ್ರಹ್ಮ ಸಹಸ್ತಾವು. ಜಾತ್ರೆ ನಡೀತದೆ ಮಾರ್ಚ್ ಅಲ್ಲಿ. ಏಪ್ರಿಲ್ 10 ಇರ್ತದೆ. ಸೋಣ ಶನಿವಾರ ತುಂಬಾ ಜನ ಬರ್ತಾರೆ ಎಲ್ಲ. ಕಾರ್ಯ ಎಲ್ಲ ಒಂದು ವರ್ಷ ಇದ್ದ ಎಲ್ಲ ಸರಿ ಆಗ್ತದೆ. ನೀವು ಬಂದು ಬಸ್ ಬೈಯಲ್ಲ ರೋಡ್ ಇಂದ
1: ಬಸ್ಸಿನ ವ್ಯವಸ್ಥೆ. ನಿಜವಾಗಿ ಅಬೂಬಕ್ಕರ್ ಅವರಿಂದಲೇ ಪೆರಾಜೆ ಅಂತ ಕೇಳಿರೋದು. ಈಗ ನೀವು ಆಹ್ವಾನಿಸಿದ್ದೀರಿ, ಖಂಡಿತ ನಾವೆಲ್ಲರೂ ಕೂಡ ಭೇಟಿ ಕೊಡ್ತೀವಿ.
2: ನಿಮಗೆ ಕುಂದಲಪ್ಪಾಡಿ ನಾಗೇಶ್ ಅಂತ ಹೇಳಿ ಅವ್ರು ಗೊತ್ತಾ?
1: ಯಾರು ಹೇಳಿ?
2: ಕುಂದಲಪ್ಪಾಡಿ ನಾಗೇಶ್ ಅಂತ ಹೇಳಿ.
1: ಇಲ್ಲ ಇಲ್ಲ,
2: ಅವರು ಅಧ್ಯಕ್ಷರಲ್ಲಿ ಆಗಿದ್ದಾರಲ್ಲ ಇದರಲ್ಲಿ ಪಂಚಾಯತಿಯಲ್ಲಿ.
1: ಹಾ, ಇಲ್ಲ ಇಲ್ಲ, ನಮ್ಗೆ ಗೊತ್ತಿಲ್ಲ. ಈಗ ನೀವು ಹೇಳಿದಿರಲ್ವಾ ಒಂದು ದೇವಸ್ಥಾನ ಇದೆ, ಬನ್ನಿ ಅಂತ ಪ್ರೀತಿಯಿಂದ ಕರೆದಿದ್ದೀರಿ. ನಮ್ಮ ಶ್ರೋತೃಗಳು ಕೂಡ ಒಮ್ಮೆ ಭೇಟಿ ಕೊಡ್ತಾರೆ.
2: ಅರಂತೋಡು ಗೊತ್ತಾ? ಅರಂತೋಡು
1: ಕೇಳಿದೀವಿ.
2: ಅಲ್ಲಿ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ.
1: ದೇವರ ಕಾಡು. ಹಾ, ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮ ಮಾಹಿತಿಗೆ. ಧನ್ಯವಾದಗಳು. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಓ, ನುಡಿಗಟ್ಟು ಹೇಳ್ಬೇಕಲ್ವಾ?
0: ಅದಕ್ಕೆ ಅವರು ನುಡಿಗಟ್ಟು ಹೇಳಕ್ ಹೋಗುವಾಗ ಬೇರೆ ಮಾತು ಹೇಳುದು.
1: ಇಲ್ಲ, ಹೇಳಿ, ಪರವಾಗಿಲ್ಲ,
0: ನಿಮ್ಗೆ ಅರ್ಥ ಹೇಳ್ಕೊಡ್ತೇನೆ, ಪ್ರಯತ್ನ ಮಾಡಿ ಅಬೂಬಕ್ಕರ್ ಅವರೇ. ಹಾ, ಹಳ್ಳಕ್ಕೆ ಬೀಳು ಅಂತ ನುಡಿಗಟ್ಟು. ಹಳ್ಳಕ್ಕೆ ಬೀಳು ನುಡಿಗಟ್ಟಿನ ಅರ್ಥ ಮೋಸ ಹೋಗು ಅಂತ. ನಿಮ್ಮ ವಾಕ್ಯದಲ್ಲಿ ಹಳ್ಳಕ್ಕೆ ಬೀಳು ಅಂತ ನುಡಿಗಟ್ಟು

0: ರೀತಿ ಒಂದು ವಾಕ್ಯ ಪ್ರಯತ್ನ ಮಾಡಿ ನೋಡುವ.
1: ಹಳ್ಳಕ್ಕೆ ಬೀಳಂತೇಳಿ ನಮಗೆ ಗೊತ್ತಿಲ್ಲದೆ
0: ಮಾತನಾಡುತ್ತಾ ಹಳ್ಳಕ್ಕೆ ಬೀಳಿಸೋದು ಅಂತ.
1: ಅದೇ ನಮಗೆ ಏನಾದ್ರು ಗೊತ್ತಿಲ್ಲದ್ರೆ ನಾವು ಗುಂಡಿಗೆ ಬಿಡೋದಲ್ಲ.
0: ನೋಡಿ ಸರಿಯಾಗಿ ಹೇಳಿದ್ರು.
2: ಹೌದು,
0: ನಿಜವಾಗಿ ಖುಷಿ ಆಯ್ತು. ಒಂದು ವಾಕ್ಯ ಅರ್ಥನೂ ಹೇಳ್ಬಿಡ್ತಾರೆ ನಮ್ಮ ಸೋನಿ ಅವರು, ಹಾಗಾಗಿ ಬಹಳ
2: ಆಗುತ್ತೆ.
0: ಯಾರಿಗೆ?
1: ಶ್ರೀಧರ್ ಪೈಂಗಾಜಿ ಅವರಿಗೆ.
2: ಶ್ರೀಧರ್ ಪೈಂಗಾಜಿ ಅವರಿಗೆ
1: ಮದನಾಡು ಹೋಟೆಲ್ ಗಪ್ಪ ಅವರು ರೇಡಿ ಕೇಳ್ತಾರೆ, ಮತ್ತೆ ಅಯ್ಯಂಗಡಿ ತಮ್ಮಯ್ಯ ಭಾಗಮಳ್ಳಿಂದ
0: ಅವರಿಗಾಗಿ ಅಂತ.
2: ಶ್ರೀಧರ್ ಪೈಂಗಾಜಿ ಹಾಗೂ ಶ್ರೀಧರ್ ಪೈಂಗಾಜಿ
1: ಗಪ್ಪ ಅವರಿಗೆ ಮತ್ತೆ ಭಾಗಮಳ್ಳ ಅಯ್ಯಂಗಡಿ ತಮ್ಮಯ್ಯವರಿಗೆ ಪ್ರಸಾರ ಮಾಡಿ.
0: ತುಂಬಾ ಸಂತೋಷ ಆಯ್ತು. ಅವರಿಗಾಗಿ ಅರ್ಪಣೆ, ಮತ್ತೆ ಅವ್ರು ಎಲ್ಲರಿಗೂ ಅಂತ ಕೂಡ ಹೇಳಿದ್ದಾರೆ. ಹಾಡಿನ ಸಾಹಿತ್ಯ
1: ಮಾತಾಡ್ಕೊಂಡಿರ್ತಾರೆ.
0: ತುಂಬಾ ಸಂತೋಷ ಆಯ್ತು. ಅಬೂಬಕರ್ ಅವರೇ, ನಿಮ್ಮ ಹಾಡು ಪ್ರಸಾರ ಆಗತ್ತೆ ಅಂದ್ರೆ ಒಂದು ಪ್ರಾಯೋಜಿತ ಚಿತ್ರಗೀತೆ ಇದೆ, ಅದರ ನಂತರ ಪ್ರಸಾರ ಆಗುತ್ತೆ. ಧನ್ಯವಾದ, ನಮಸ್ಕಾರ. ಈಗ ಸೋನಿ ಅವರೇ, ಈಗ ಅವರು ಹೇಳಿದ್ರು ಒಂದು ರೀತಿ ಶಾಂತ ರೀತಿಯಿಂದ ಇವತ್ತು ಮಾತನಾಡಿದ್ದಾರೆ ಅಬೂಬಕರ್ ಅವರು. ಮನಸ್ಸೇ ಹಾಗೆ ಕೆಲವೊಮ್ಮೆ ಈ ಫ್ಲಕ್ಚುಯೇಷನ್ ಅಂತ ಹೇಳ್ತಾರೆ, ಏರಿಳಿತ. ಆ ನಮ್ಮ ಸುತ್ತಮುತ್ತಲ ಪರಿಸರ ನಮ್ಮನ್ನು ಯಾವ ರೀತಿ ರೂಪುಗೊಳಿಸುತ್ತೆ ಅನ್ನೋದಾಗ, ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ ಇದ್ದಾಗ ಎಲ್ಲರ ಮನಸ್ಸು ಕೂಡ ಸ್ವಚ್ಛಂದವಾಗಿ ಹಾರಾಡ್ತಾ ಇರುತ್ತೆ. ಯಾರಿಗಾದರೂ ಒಬ್ಬರಿಗೆ ಬೇಸರ ಆದ್ರೂ ಕೂಡ ನಾವು ಅಲ್ಲೇ ಸರಿ ಮಾಡಬೇಕು ಅಲ್ವಾ? ಒಂದು ಕುಟುಂಬದಲ್ಲೇ ಆಗಬಹುದು, ಯಾರೋ ಒಬ್ಬರು ಏನೋ ಒಂದು ಬದಲಾವಣೆ ಆಗಿರುತ್ತೆ. ಈಗ ಬೆಳವಣಿಗೆ ಹಂತದಲ್ಲಿದ್ದಾಗ ಮಕ್ಕಳಿಗೆ ಒಂದೊಂದು ಕ್ಷಣಕ್ಕೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಆಗುವಾಗ ಅವರಿಗೆ ಒಂದು ನಿಲುವು ಅನ್ನೋದು ಬರಬೇಕು. ಆ ನಿಲುವು ಇದ್ದಾಗ ಖಂಡಿತ ಮನಸ್ಸನ್ನು ಸ್ವಚ್ಛಂದವಾಗಿ ಇಡಬಹುದು ಅಲ್ವಾ? ಮನಸ್ಸೇ ಹಾಗೆ ನಾವು ಪ್ರೋಮೋಗಳನ್ನು ಮಾಡುವಾಗ ಸೂಕ್ಷ್ಮ ಮನಸ್ಸು ನೋಯಿಸದಿರಿ ಅಂತ ನಾವು ಹೇಳ್ತಾ ಇರ್ತೀವಿ. ಮನಸ್ಸು ನೊಂದುಕೊಂಡ್ರೆ ಸುತ್ತಮುತ್ತಲವರೆಲ್ಲರಿಗೂ ಕೂಡ ಅದು ಕಿರಿಕಿರಿ ಅನ್ಸುತ್ತೆ. ಏನಪ್ಪ ಇವ್ರು ಆಚೆ ಹೋದ್ರೆ ಸಾಕಪ್ಪ, ಬೇಜಾರಾಗತ್ತೆ ಅಂತ ಆತರ ಅನ್ಕೊಳ್ತಾ ಇರುತ್ತೆ ಮನಸ್ಸು. ಕಿರಿಕಿರಿ ಅಂತ ಅನ್ಸುತ್ತಲ್ಲ ಅವರಿಗೆ ಕ್ಷಣದಲ್ಲಿ ಅವರ ಅತ್ತ ನಿರ್ಗಮಿಸಿದತ್ತ ನಮಗೆ ಒಂದು ರೀತಿ ಒಂದು ಸ್ವಲ್ಪ ಆರಾಮ ಅನ್ಸುತ್ತಪ್ಪ, ನೆಮ್ಮದಿ. ಆ ರೀತಿಯ ಭಾವನೆಯನ್ನು ನಾವು ಕೊಡಬಾರದು, ಕೊಡುಗೆಯಾಗಿ ಪ್ರೀತಿಯನ್ನು ಕೊಡಬೇಕು. ಈಗ ಸಮಯ,
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 11:45. ಈಗೊಂದು ಪ್ರಾಯೋಜಿತ ಕಾರ್ಯಕ್ರಮವನ್ನು ಪ್ರಕಟಣೆ ಮಾಡ್ತೇನೆ.
0: ಪ್ರಾಯೋಜಿತ ಗೀತೆ, ಚಿತ್ರಗೀತೆ,
2: ಚಿತ್ರಗೀತೆ. ಅದರ ನಂತರ ನಾವು ಅಬೂಬಕರ್ ಅವರು ಕೇಳಿದ ಚಿತ್ರಗೀತೆಯನ್ನು ಕೇಳೋಣ.
3: ಆಕಾಶವಾಣಿ ಮಡಿಕೇರಿ, ಈಗ ಕೇಳಿ ಕವರ್ ಸ್ಟೋರಿ ಕಿರುಚಿತ್ರದ ಹಾಡು. ಸಾಹಿತ್ಯ ರಚನೆ ಶುಭ ಪ್ರೀತಂ ಆಚಾರ್ಯ ಮುಂಬೈ, ಸಂಗೀತ ನೀಡಿದ್ದಾರೆ ಮೆಲ್ವಿನ್ ಡಿಎಸ್ಪಿ, ಪ್ರಾಯೋಜಕರು ಶ್ರೀ ಎಎಸ್ ಮಹೇಶ್, ಪ್ರಜ್ವಲ್ ಜ್ಯುವೆಲ್ಲರ್ಸ್ ಉಡುಪಿ, ಕಾಲ್ 9449542539. ದ ಪ್ರೈಡ್ ಆಫ್ ಹೆರಿಟೇಜ್, ದ ಟ್ರಸ್ಟ್ ಆಫ್ ಪ್ಯೂರಿಟಿ, ಪ್ರಜ್ವಲ್ ಜ್ಯುವೆಲ್ಲರ್ಸ್.

0: ಇದುವರೆಗೆ ಶುಭಪ್ರೀತಂ ಆಚಾರ್ಯ ಮುಂಬೈ ಇವರ ಸಾಹಿತ್ಯಕ್ಕೆ ಮೆಲ್ವಿನ್ ಡಿಎಸ್ಪಿ ಅವರು ಸಂಗೀತ ನೀಡಿರುವ ಕವರ್ ಸ್ಟೋರಿ ಕಿರುಚಿತ್ರದ ಹಾಡು ಕೇಳಿದಿರಿ. ಪ್ರಾಯೋಜಕರು
1: ಶ್ರೀ ಎಎಸ್ ಮಹೇಶ್, ಪ್ರಜ್ವಲ್ ಜ್ಯುವೆಲ್ಲರ್ಸ್, ಉಡುಪಿ. ಕಾಲ್ 9549542539. ದ ಪ್ರೈಡ್ ಆಫ್ ಹೆರಿಟೇಜ್, ದ ಟ್ರಸ್ಟ್ ಆಫ್ ಪ್ಯೂರಿಟಿ, ಪ್ರಜ್ವಲ್ ಜ್ಯುವೆಲ್ಲರ್ಸ್.
0: ಪ್ರಿಯ ಶ್ರೋತೃಗಳೇ, ಇನ್ನು ಕೇಳೋಣ ಅಬೂಬಕರ್ ಅವರ ನೆಚ್ಚಿನ ಗೀತೆ ಸಂತ ಚಿತ್ರದ್ದು. ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಇನ್ನು ಸಮಯ ಆಗ್ತಾ ಇದೆ. ಈ ಕಾರ್ಯಕ್ರಮದ ನಂತರದ ಮಾಹಿತಿ.
1: ನನ್ನೆದೆಯ ಹಾಡು ಕಾರ್ಯಕ್ರಮದ ನಂತರ 12 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ, 12:05 ಕೃಷಿ ಮೇಳದ ಕುರಿತು ನೇರ ಪ್ರಸಾರದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ, 1:05 ನಮ್ಮ ನಿಲಯದಿಂದ ಪ್ರಕಟಣೆಗಳು, 1:10 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ವಾರ್ತೆ, 1:20 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಇಂದು ಪಿಎಂ ಅಗ್ರಿ ಉಡಾನ್ ಯೋಜನೆಯ ಕುರಿತು ಮಾತನಾಡ್ತಾ ಇದ್ದಾರೆ ರೂಪಾಗೌಡ. 1:30 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ.
0: ಇನ್ನು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಮುನ್ನ ಇನ್ನು ಸ್ವಲ್ಪ ಸಮಯ ಇದೆ. ನಮ್ಮ ಶ್ರೋತೃಗಳಲ್ಲಿ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳ್ತಾರೆ, ಮಧ್ಯೆ ಮಧ್ಯೆ ನಾವು ಮಾಹಿತಿಯನ್ನು ಕೂಡ ಕೊಡ್ತೀವಿ, ಮಾತನಾಡ್ತೀವಿ, ಅದರಿಂದ ಯಾರಿಗೋ ಒಂದು ಮಾಹಿತಿ ಹೋಗುತ್ತೆ. ಈಗ ಸೂಕ್ಷ್ಮ ಸಂಗತಿ ಅಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳಿರ್ತಾರೆ, ಆ ಮಕ್ಕಳನ್ನು ಎಷ್ಟು ರಕ್ಷಣೆಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ನುಡಿಗಟ್ಟು ಇದು
1: ಹೌದು,
0: ಕಣ್ಣಲ್ಲಿ ಕಣ್ಣಿಟ್ಟು ರಕ್ಷಣೆ ಮಾಡಿದ್ರೂ ಕೂಡ ಕಡಿಮೆಯೇ ಅಲ್ವಾ. ಇಷ್ಟು ಈಗ ಮುಂದೆ ಏನೋ ಎಣ್ಣೆ ಚೆಲ್ಲಿರ್ತಾರೆ ಅಥವಾ ಬಿಸಿ ನೀರನ್ನಿಟ್ಟಿರ್ತಾರೆ, ಬಿಸಿ ಹಾಲನ್ನಿಟ್ಟಿರ್ತಾರೆ, ಇನ್ನೆಲ್ಲ ಮೊಬೈಲನ್ನು ನೋಡ್ತಾ ಕೂತ್ಬಿಟ್ರೆ ಆ ಮಕ್ಕಳು ಗಾಯ ಮಾಡಿಕೊಂಡ್ರೆ ಇಡೀ ದಿನ ಆಸ್ಪತ್ರೆಯಲ್ಲಿ. ಒಬ್ರಿಗಲ್ಲ ಒಬ್ರಿಗೆ, ಆ ಮಕ್ಕಳಿಗೆ ಯಾರು ನಮ್ಮಅಮ್ಮ ಅಂತಾನೆ ಗೊತ್ತಾಗಲ್ಲ. ಈಗ ತುಂಬಾ ಜನ ಇದ್ದಾಗ ಮಕ್ಕಳು ಬೇಗ ಮಾತು ಕಲ್ತ್ ಬಿಡ್ತಾರೆ, ಯಾರು ಇಲ್ಲದಾಗ ಎಲ್ಲಿ ಮಾತಾಡ್ತಾರೆ ಆ ಮಕ್ಕಳು? ಅಮ್ಮ ಅಡುಗೆ ಮಾಡ್ತಾ ಇರ್ತಾಳೆ, ಅಪ್ಪ ಆಫೀಸ್ಗೆ ಹೋಗಿರ್ತಾನೆ, ಮಕ್ಕಳು ಶಾಲೆಯಿಂದ ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಮಾತೇ ಆಡಿಸ್ಲಿಲ್ಲ ಅಂತ ಅಂದರೆ ಈಗ ತಾಯಂದರು ಎಷ್ಟೋ ತಾಯಂದರು ನನ್ನ ಮಗು ಮಾತಾಡಲ್ಲ, ನನ್ನ ಮಗು ಮಾತಾಡ್ತಾ ಇಲ್ಲ, ಎಲ್ಲ ಮಕ್ಕಳ ಥರ ಅಂತ ನೊಂದ್ಕೊಳ್ತಾಳೆ. ನಮ್ಮ ಆಕಾಶವಾಣಿಯಲ್ಲಿ ಒಬ್ಬರು ಮಹಿಳೆ ಬಂದಿದ್ದರು, ಅಮ್ಮ ಒಂದು ಅಚ್ಚುಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅಂತ ಎಷ್ಟು ಭಾವುಕತೆ ತುಂಬಿತ್ತು ಅಂತ ಅಂದರೆ, ನನ್ನ ಮಗ ಹುಟ್ಟಿದಾಗ ಅಂತಂದರೆ ಒಂದು 2-3 ವರ್ಷ ಆದರೂ ಮಾತನಾಡ್ತಾ ಇರಲಿಲ್ಲ, ಮಾತಾಡ್ತಾ ಇಲ್ಲ ಅಂತ ಸಂಬಂಧಿಕರೆಲ್ಲ ಒಂದು

0: ಸಂಗತಿ ಇದು, ಸಂಬಂಧಿಕರೆಲ್ಲ ಹಂಗಿಸ್ತಾ ಇದ್ರಂತೆ, ಇವ್ರ ಮಗ ಮಾತಾಡ್ತಾ ಇಲ್ಲ, ಏನೋ ಒಂದು ಡಿಫ್ರೆಂಟ್ ಎಮ್ಮ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ. ಅದನ್ನ ಕೇಳಿ ಕೇಳಿ ಆ ತಾಯಿ ಫಂಕ್ಷನ್ಸ್ ಹೋಗೋದೇ ಬಿಟ್ಬಿಟ್ರಂತೆ, ತುಂಬಾ ನೊಂದ್ಕೊಂಡ್ರಂತೆ. ಆಗ ಅದು ಕ್ರಮೇಣ ಆ ಮಗು ಇಷ್ಟು ಮಾತಾಡ್ತಂತೆ ಅಂತ ಅಂದ್ರೆ, ಇವರು ಸೋತ್ ಬಿಟ್ಟಿದ್ರು, ನನ್ನ ಮಗ ಇನ್ನು ಮಾತಾಡಲ್ಲ ಅಂತ. ಇದು ನೈಜ ಘಟನೆ, ನನ್ನ ಮಗು ಇನ್ನು ಮಾತಾಡೋದೇ ಇಲ್ಲ, ಏನ್ ಮಾಡೋದು, ನಮ್ಮ ಈ ತರ ಸಂಬಂಧಿಕರೆಲ್ಲ ಈ ರೀತಿ ಮಾತನಾಡುವಾಗ ನಂಗೆ ತುಂಬಾ ನೊಂದ್ಕೊಂಡು ಕಣ್ಣೀರ್ ಹಾಕಿ ನಾಲ್ಕು ಗೋಡೆ ಮಧ್ಯೆನೆ ಆ ಮಗುವನ್ನ ಇರಿಸ್ಕೊಂಡಿರ್ತಾ ಇದ್ರಂತೆ. ಆದ್ರೆ ಕ್ರಮೇಣ ಆ ಮಗು ತುಂಬಾ ಚೆನ್ನಾಗಿ ಮಾತನಾಡಿದಾಗ ಆಕಾಶವಾಣಿಯ ಅಚ್ಚುಚ್ಚು ಬೆಲ್ಲದಚ್ಚು ಕಾರ್ಯಕ್ರಮಕ್ಕೆ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಮೇಡಮ್ ಮಾತಾಡ್ಸಿ ಮೇಡಮ್, ಎಷ್ಟು ಬೇಕು ನಮ್ಮ ಮಗುನ ಮಾತಾಡ್ಸಿ ಅಂತ ಖುಷಿ ಅಳ್ತಾ ಇದ್ದಾರೆ. ಆದ್ರೆ ಕಣ್ಣಲ್ಲಿ ನೀರು ಸುರಿತಾ ಇದೆ. ಯಾಕೆ ಅಂತ ಕೇಳಿದೆ ನಾನು, ಇದು ವಿಶೇಷ ಅಲ್ವಾ? ಯಾಕೆ ಒಂಥರ ಒಂಥರ ಭಾವುಕತೆ ಜಾಸ್ತಿ ಆಯ್ತಲ್ಲ ಯಾಕೆ ಅಂದೆ, ಈ ಘಟನೆಯನ್ನ ಅವರು ಹೇಳಿದ್ರು. ನಿಜವಾಗಿ ಇದು ಎಲ್ಲರಿಗೂ ಒಂದು ಪಾಠ, ನನ್ನ ಮಗು ಮಾತನಾಡ್ತಾ ಇಲ್ಲ, ಮಾತು ಕಲಿತಾ ಇಲ್ಲ ಅಂತ. ಈಗ ವೈದ್ಯರು ಹೇಳೋದು ಅದೇನೆ, ನಾವು ಕಾರ್ಯಕ್ರಮಗಳನ್ನು ಕೇಳ್ತೀವಲ್ಲ 12 ಗಂಟೆ 35 ನಿಮಿಷಕ್ಕೆ ಪ್ರಸಾರವಾಗುವಂತ, ಮಗು ಮಾತಾಡ್ತಾ ಇಲ್ಲ ಅಂತಂದ್ರೆ ನೀವು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮಗು ಮಾತು ಕಲಿಯೋದು ಹೇಗೆ ಅಂತ ಅವರು ಹೇಳಿದಂತದ್ದು. ಇನ್ನೊಂದೇನು ಅಂತ ಅಂದ್ರೆ, ಈಗ ಸಮಯ ನೋಡ್ತಾ ಇದ್ದೀರಿ, ಸಮಯ ಆಗೋಯ್ತು, ಇನ್ನು 2 ನಿಮಿಷ ಇದೆ. ಮಾನವನ ಬದುಕು ಆನಂದ ಉಲ್ಲಾಸದಿಂದ ಕೂಡಿರಲು ಮಗುವಿನ ಒಡನಾಟ ತೀರಾ ಅತ್ಯಗತ್ಯ. ಪ್ರತಿ ಕುಟುಂಬದ ಜ್ಯೋತಿ ಅಥವಾ ಪ್ರತಿಯೊಬ್ಬರ ಮನೆ ಮನಗಳನ್ನು ಬೆಳಗುವ ದೀಪವೆಂದರೆ ಮಗು. ಈ ಮಗುವಿನ ಹಂತ ಹಂತವಾದ ಬೆಳವಣಿಗೆ, ಎಳೆತನದ ಆಟಪಾಠಗಳು, ಪುಟ್ಟ ಪುಟ್ಟ ಹೆಜ್ಜೆ, ತಪ್ಪು ಹೆಜ್ಜೆ ಹಿಟ್ಟು, ನಡೆಯುವುದನ್ನು ಕಲಿಯುವ, ಎದ್ದು ನಿಲ್ಲುವ, ಓಡಾಡುವ, ಏಳುವ, ಬೀಳುವ ಆತ್ಮೀಯ ಸನ್ನಿವೇಶಗಳು ತಂದೆ ತಾಯಿಗಳ ಕುಟುಂಬದವರ ಮನೋಲ್ಲಾಸಕ್ಕೆ ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ಕವಿ ಚೆನ್ನವೀರ ಕಣಿವೆಯವರು ಒಂದು ಕವಿತೆಯಲ್ಲಿ ಹೇಳಿದ್ದಾರೆ. ದೀಪಧಾರಿ ಕವಿತೆಯಲ್ಲಿ ನಿಮ್ಮ ಸಮಯದ ಕಾಳಜಿ ಭಯ ತರಿಸ್ತಾ ಇದೆ. ನಿಜವಾಗಿ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ, ಕರೆ ಮಾಡಿದ ಕರೆ ಸಿಕ್ಕದ ಶ್ರೋತೃಗಳು, ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಎಲ್ಲ ಶ್ರೋತೃಗಳು ಖುಷಿಯಿಂದ ಇರಲಿ, ಅವರೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋಣ. ಇನ್ನು ಭಾನುವಾರ ಗೀತ ಮಾಧುರ್ಯ ಕಾರ್ಯಕ್ರಮ ಇರುತ್ತೆ 3 ಗಂಟೆಯಿಂದ, ಅಲ್ಲಿ ಭಾಗವಹಿಸಲಿ. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ
1: ಸಹಕಾರ ಬಿಕೆ ಲೋಕೇಶ್ ಹಾಗೂ ಉದಯ್ ಕುಮಾರ್ ಅವರದ್ದು.
0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
2: ಇದುವರೆಗೆ
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ.
1: ಆಕಾಶವಾಣಿ ಮಡಿಕೇರಿ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕದಿಂದ ಜಿಐ ಟ್ಯಾಗ್ ಮಾಡಲಾದ ಅಸಾಧಾರಣ ರುಚಿಗೆ ಹೆಸರುವಾಸಿಯಾಗಿರುವ ಕಲಬುರಗಿ ತೊಗರಿ ಬೇಳೆಯನ್ನು ಮಾಲ್ಡೀವ್ಸ್ ದೇಶಕ್ಕೆ ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರೀಮಿಯಂ ದ್ವಿದಳ ಧಾನ್ಯಗಳ 1 ಮೆಟ್ರಿಕ್ ಟನ್ ಉತ್ಪನ್ನವನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗಿದೆ. ರೈತರು ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ತಮ್ಮ ಉತ್ಪನ್ನಗಳಿಗೆ 30%ಕ್ಕಿಂತ ಹೆಚ್ಚಿನ ಬೆಲೆಯನ್ನು ಪಡೆಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಪರಿಸರ ಖಾತೆ ಸಚಿವ ಭೂಪೇಂದ್ರ ಯಾದವ್ ವಾಸ್ತವಾಂಶ ಮತ್ತು ಸಮರ್ಥನೀಯ ಆಧಾರಗಳ ಮೇಲೆ ಅನುಷ್ಠಾನ ಸಾಧ್ಯತೆ ಪರಿಶೀಲಿಸಲು ಸಮಿತಿ ರಚಿಸಿದ್ದಾಗಿ ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಕೇಂದ್ರ ಪರಿಸರ ಖಾತೆ ಸಚಿವರಿಗೆ ಪತ್ರ ಬರೆದು ಕೇಂದ್ರದ 7ನೇ ಕರಡು ಅಧಿಸೂಚನೆ ಹಾಗೂ ಡಾ ಕೆ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ನಿರ್ಣಯಿಸುವಂತೆ ಮನವಿ ಮಾಡಿದ ಹಿನ್ನೆಲೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾಗಿ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಕೇಂದ್ರ ಸರ್ಕಾರ 2021 ಡಿಸೆಂಬರ್ 21ರಂದು ಸೆಮಿಕಾನ್ ಇಂಡಿಯಾ ಯೋಜನೆಯನ್ನು ಘೋಷಿಸಿತು. ದೇಶದಲ್ಲೇ ಸೆಮಿಕಂಡಕ್ಟರ್ ಉತ್ಪಾದನೆಯ ಸಮಗ್ರ ಪರಿಸರ ವ್ಯವಸ್ಥೆ ನಿರ್ಮಿಸುವುದು ಈ ಯೋಜನೆ ಉದ್ದೇಶವಾಗಿದೆ. ಚಿಪ್ಗಳ ವಿನ್ಯಾಸ, ತಯಾರಿಕೆ, ಫ್ಯಾಬ್ರಿಕೇಷನ್ ಮತ್ತು ಪ್ಯಾಕೇಜಿಂಗ್ ಸೇರಿದಂತೆ ಸಂಪೂರ್ಣ ಸೆಮಿಕಂಡಕ್ಟರ್ ಸರಪಳಿಯನ್ನು ಅಭಿವೃದ್ಧಿಪಡಿಸಲು

0: ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಸ್ಥಾಪಿಸಲಾಯಿತು. ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಕ್ಟೋಬರ್ 1ರಂದು ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ಪೂರ್ವಭಾವಿಯಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಈ ಕುರಿತು ಮಾಹಿತಿ ನೀಡಿದ್ದಾರೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಅಧಿಕಾರಿ ಅನುಪಮ.
1: ಅಕ್ಟೋಬರ್ 1ನೇ ತಾರೀಕಿನಂದು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪೂರ್ವಭಾವಿಯಾಗಿ ಹಿರಿಯ ನಾಗರಿಕರಿಗೆ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಸಹ ಆಯ್ಕೆ ಮಾಡಿ ಅವರಿಗೆ ಶಿಬಿರ ಕೂಡ ನಡೆಸಿದ್ದೀವಿ. ದೈಹಿಕ ಆರೋಗ್ಯಕ್ಕಾಗಿ, ಮಾನಸಿಕ ಆರೋಗ್ಯಕ್ಕಾಗಿ, ಸಾಮಾಜಿಕ ಸೇರ್ಪಡೆಗಾಗಿ ಹಾಗೂ ಅವರ ಪ್ರತಿಭೆಗಳನ್ನು ಗುರುತಿಸುವಿಕೆ, ಈ ಎಲ್ಲಾ ಉದ್ದೇಶಗಳಿಂದ ನಾವು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಪ್ರತಿ ವರ್ಷ ಅಕ್ಟೋಬರ್ 1ನೇ ತಾರೀಕಿನಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ.
0: ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕೊಳತೋಡು.

0: ಸಾಮಾಜಿಕ ಸೇರ್ಪಡೆಗಾಗಿ ಹಾಗೂ ಅವರ ಪ್ರತಿಭೆಗಳನ್ನು ಗುರುತಿಸುವಿಕೆ ಈ ಎಲ್ಲಾ ಉದ್ದೇಶಗಳಿಂದ ನಾವು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಪ್ರತಿ ವರ್ಷ October 1 ನಾವು ಆಚರಣೆ ಮಾಡ್ತಾ ಇದ್ದೀವಿ.
1: ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕೊಳತೋಡು ಬೈಗೋಡು ಪ್ರದೇಶಕ್ಕೆ ಭೇಟಿ ನೀಡಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಕುರಿತು ಜನಜಾಗೃತಿ ಜರುಗಿತು. ತುರ್ತು ಸಹಾಯವಾಣಿ 112, ಮಕ್ಕಳ ಸಹಾಯವಾಣಿ 1098, ಮಹಿಳೆಯರ ಸಹಾಯವಾಣಿ 181, ಸೈಬರ್ ಸಹಾಯವಾಣಿ 1930 ಮೂಲಕ ಮಾಹಿತಿ ನೀಡುವಂತೆ ಕಾರ್ಮಿಕ ಅಧಿಕಾರಿ ಯತ್ನಟ್ಟಿ ಸಾರ್ವಜನಿಕರನ್ನು ಕೋರಿದರು. ಇಂದು ಏಕಾತ್ಮ ಮಾನವತಾವಾದದ ಪ್ರತಿಪಾದಕ ರಾಷ್ಟ್ರ ಚಿಂತಕ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ. ದೀನದಯಾಳ್ ಉಪಾಧ್ಯಾಯ ಅವರ ರಾಷ್ಟ್ರಪರ ಚಿಂತನೆಗಳನ್ನು ಸ್ಮರಿಸಿರುವ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಸಂಗೀತ ಲೋಕದ ದಿಗ್ಗಜ ಪದ್ಮವಿಭೂಷಣ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಪುಣ್ಯತಿಥಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಕ್ಷೇತ್ರದ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಲ್ಲಿ ರಾಷ್ಟೀಯ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಆಯೋಜಿಸಿದ್ದ ಕಾನೂನು ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಚಾಲನೆ ನೀಡಿದರು. ಆಯುಷ್ಮಾನ್ ಭಾರತ, ವೃದ್ಧಾಪ್ಯ ಹಾಗೂ ವಿಧವಾ ವೇತನ, ಕಾರ್ಮಿಕರ ಕಾರ್ಡ್ ವಿತರಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಪರ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಎಲ್ಲ ಮತದಾರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳುವಂತೆ ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣೆ ಹಿನ್ನೆಲೆ ಧಾರವಾಡ, ಗದಗ್, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು October 6 ನಾಮಪತ್ರ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ಕೇಳುಗರೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ನೇರ ಪ್ರಸಾರ ಈಗ ನಡೆಸಿಕೊಡಲಿದ್ದಾರೆ ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ ಮಾಯಾರಾಮನ್ ಹಾಗೂ ಜಿ ಸುರೇಖಾ ಸುರೇಶ್. ಕೇಳಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ನೇರ ಪ್ರಸಾರ.
3: ಆತ್ಮೀಯರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಇಂದಿನಿಂದ 28 4 ಕಾಲ ಕೃಷಿ ಮೇಳವನ್ನು ಆಯೋಜಿಸಿದೆ. ಸಂಯುಕ್ತ ರಾಷ್ಟ್ರ ಸಂಘ 2026 ವರ್ಷವನ್ನು ಅಂತಾರಾಷ್ಟೀಯ ಕೃಷಿ ಮಹಿಳೆಯ ವರ್ಷ ಅಂತ ಘೋಷಿಸಿದ ಪ್ರಯುಕ್ತ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರು ನಿರ್ವಹಿಸುವ ಪಾತ್ರಗಳನ್ನು ಗಮನಿಸಿ ಪ್ರಸ್ತುತ ವರ್ಷದ ಕೃಷಿ ಮೇಳವನ್ನು ಮಹಿಳಾ ರೈತರಿಗೆ ಸಮರ್ಪಿಸಿ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋ ಘೋಷವಾಕ್ಯದೊಂದಿಗೆ ಈ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಕೃಷಿ ಮೇಳ 2026 ನೇರ ಪ್ರಸಾರ ಇದು ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಪ್ರಾಯೋಜಿತ ಕಾರ್ಯಕ್ರಮವಾಗಿದ್ದು ಆಕಾಶವಾಣಿ ಧಾರವಾಡದ ಸಹಯೋಗದೊಂದಿಗೆ ಪ್ರಸ್ತುತಪಡಿಸಲಾಗ್ತಾ ಇದೆ. ಬರೀ ಕೇಳುಗರೆ, ಕೃಷಿ ಮೇಳದಲ್ಲಿನ ಚಟುವಟಿಕೆಗಳು, ಅಲ್ಲಿ ಬಂದಿರುವ ಜನರ ಉತ್ಸಾಹ, ಅಲ್ಲಿನ ಆಕರ್ಷಣೆ, ಈ ಎಲ್ಲವನ್ನ ತಿಳಿದುಕೊಳ್ಳಲಿಕ್ಕೆ ನಾವೀಗ ನೇರವಾಗಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣಕ್ಕೆ ತೆರಳೋಣ. ಶ್ರೋತೃ ಬಾಂಧವರೇ, ಕೃಷಿ ಮೇಳ 2026 ಈ ಸಂಭ್ರಮವನ್ನ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದಾರೆ ಕುಮಾರ್ ಫಕೀರೇಶ್ ಅಗಡಿ, ಮಾಯಾ ರಾಮನ್, ಮಾಲಾ ಸಾಮ್ರಾಣಿ, ಸುರೇಖಾ ಸುರೇಶ್, ರಾಖಿ ಹಾನ್ಗಲ್, ನಿಶಾ ಕಮ್ಮಾರ್, ಪ್ರಜ್ಞಾ ಜೋಶಿ, ಸುಮಾ ಸುರೇಶ್, ತ್ರಿವೇಣಿ ಬೆಟಗೇರಿ. ತಾಂತ್ರಿಕ ಸಹಕಾರಕ್ಕಾಗಿ ನಮ್ಮೊಂದಿಗಿದ್ದಾರೆ ಸುರೇಶ್ ಕಾಂಬ್ಳೆ, ಬೈಜು ಎಂಕೆ ಹಾಗೂ ಎನ್ ಸುಬ್ಬಯ್ಯ. ಬನ್ನಿ, ನಾವು ಈಗ ನೇರವಾಗಿ ಕೃಷಿ ಮೇಳಕ್ಕೆ ಹೋಗೋಣ. ಹಲೋ, ಮಾಯಾ ಅವರೇ, ತಮಗೆ ನೇರವಾಗಿ ಸ್ವಾಗತವನ್ನ ಕೋರ್ತಾ ಕೃಷಿ ಮೇಳದಲ್ಲಿ ಏನ್ ನಡೀತಾ ಇದೆ ಅಂತ.
4: ನಮಸ್ಕಾರ. ನಮಸ್ಕಾರ ಶ್ರೋತೃಗಳೇ, ಧಾರವಾಡದಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳ 2026 ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೀತಾ ಇರುವ

0: ಕೃಷಿ ಮೇಳ 2026 ನೇರ ಪ್ರಸಾರ. ಜ್ಞಾನದ ವಿಜ್ಞಾನದ ಕಲೆ ಸಾರ್ವೋದಯ ಧಾರಾಲಗರಿ ಅಂತ ಚೆಂಡೈನಿಕಿನ ಕವಿ ಸಂಗೀತ ಕವಿ ಅವರು ಬಂದಿದ್ರು ಅಂತ. ಇಲ್ಲಿ ಜ್ಞಾನದ ವಿಜ್ಞಾನ ಕೃಷಿಯ ಸಶಕ್ತ ಮಹಿಳೆ ಕೃಷಿ ಅನ್ನುವಂತಹ ಒಂದ ವಾಕ್ಯದೊಂದಿಗೆ ಹಮ್ಮಿಕೊಂಡಿರುವ ಕೃಷಿ ಮೇಳ 2026 ನಮಗೆ ಅವನ ಹೇಳಿ ನಾಲ್ಕು ದಿನದ ಅವಧಿಯೊಳಗ ಇಲ್ಲಿ ಏನು ನಡೆಸುವ ಅನುಭವ ನಿಮ್ಮಿಂದ ಹೇಳ್ಬಿಡ್ತೀನಿ. ರೈತರಿಗೆ ಕ್ಷೇತ್ರದಲ್ಲಿನ ಅತ್ಯಾಧುನಿಕ ತಂತ್ರಜ್ಞಾನ ಅಲ್ಲಿಯ ಆವಿಷ್ಕಾರಗಳು ಪ್ರಾಯೋಗಿಕ ಪರಿಹಾರಗಳನ್ನ ಒದಗಿಸುವುದು ಈ ಕೃಷಿ ಮೇಳದ ಪ್ರಮುಖ ಉದ್ದೇಶ. ರೈತರು, ರೈತ ಮಹಿಳೆಯರು, ಗ್ರಾಮೀಣ ಯುವಜನರು, ಇತ್ತನ್ನ ಕಾರ್ಯಕರ್ತರು, ವಿಜ್ಞಾನಿಗಳು, ನೀತಿ ಯುವಕರು, ಉದ್ಯಮಿಗಳು ಹಾಗೂ ಕೃಷಿ ಪ್ರತಿನಿಧಿಗಳು ಸೇರಿದಂತೆ ಕೃಷಿ ಮೇಳದೊಳಗ ಭಾಗವಹಿಸುವಂತಹ ನಿರೀಕ್ಷೆಯಾದ ಸಂದರ್ಶಕರ ಅನುಕೂಲಕ್ಕಾಗಿ ಕೆಲವರಿಂದ ಕ್ಯೂಆರ್ ಕೋಡ್ ಮೂಲಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇಲ್ಲ ಇಲ್ಲಿಯ ಮಹಿಳೆಯರ ಈ ಬಗ್ಗೆ
1: ಹಲೋ ಹಲೋ ನಮಸ್ಕಾರ. ಇದು ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಪ್ರಾಯೋಜಿತ ಕಾರ್ಯಕ್ರಮವಾಗಿದ್ದು ಆಕಾಶವಾಣಿ ಧಾರವಾಡದ ಸಹಯೋಗದೊಂದಿಗೆ ಪ್ರಸ್ತುತಪಡಿಸಲಾಗ್ತಾ ಇದೆ. ಕೃಷಿ ಮೇಳ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಶ್ರೋತೃ ಬಾಂಧವಗಳೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಕೃಷಿ ನಮ್ಮ ನಾಡಿನ ಜೀವನಾಡಿ, ಕೃಷಿ ನಮ್ಮ ನಾಡಿನ ಜೀವನಾಡಿ, ರೈತ ನಮ್ಮ ದೇಶದ ಅನ್ನದಾತ. ಕೃಷಿಯಲ್ಲಿ ಆಗ್ತಿರುವ ಹೊಸ ಸಂಶೋಧನೆಗಳು, ಆಧುನಿಕ ತಂತ್ರಜ್ಞಾನ, ಸುಧಾರಿತ ಕೃಷಿ ಪದ್ಧತಿಗಳು ಹಾಗೂ ಕೃಷಿ ಕ್ಷೇತ್ರದ ಸಾಧನೆಗಳು ರೈತರ ಬದುಕಿನಲ್ಲಿ ಮಹತ್ವದ ಬದಲಾವಣೆಯನ್ನ ತರಬಲ್ಲವು. ಈ ಮಹತ್ವದ ವಿಚಾರಗಳನ್ನ ರೈತರಿಗೆ ತಲುಪಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ಕೃಷಿ ಮೇಳಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಕೃಷಿ ಮೇಳದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಧ ಸಂಶೋಧನೆಗಳು, ಹೊಸ ತಳಿಗಳು, ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಯಂತ್ರೋಪಕರಣಗಳು, ಬೆಳೆ ನಿರ್ವಹಣೆ, ಕೀಟ ಮತ್ತು ರೋಗ ನಿಯಂತ್ರಣ ಮತ್ತು ಮಣ್ಣು ನೀರಿನ ಸಂರಕ್ಷಣೆ ಸೇರಿದಂತೆ ರೈತರಿಗೆ ಉಪಯುಕ್ತವಾದಂತಹ ಹಲವು ಮಾಹಿತಿಗಳು ಇಲ್ಲಿ ಲಭ್ಯ ಇದ್ದಾವೆ. ಮಾಯಾ ಅವರೇ,
0: ಸದಸ್ಯರಾದ ಡಾಕ್ಟರ್ ಈ ಬೀಜ ಮೇಳದ ಶ್ರೇಷ್ಠ ಬೀಜ ಉತ್ಪಾದಕರಿಗೆ ಬೀಜ ಸಂಕಟ
2: ಕೇಳುಗರೆ, ಕೃಷಿ ಮೇಳದ ಅಂಗವಾಗಿ ಬೀಜ ಮೇಳದ ಉದ್ಘಾಟನಾ ಸಮಾರಂಭ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನೆರವೇರಿದೆ. ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಈ ಕಾರ್ಯಕ್ರಮ ನಡೀತು. ರೈತರ ಗೀತೆ ವಂದೇ ಮಾತ್ರಂದೊಂದಿಗೆ ಸ್ವಾಗತವನ್ನ ಕೋರ್ತಿದ್ದವರು ಡಾಕ್ಟರ್ ಎಎಸ್ ಸಜ್ಜನ್ ಅವರು, ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರು. ಈ ಸಮಾರಂಭವನ್ನ ಉದ್ಘಾಟಿಸಿದವರು ಮಾನ್ಯ ಆಯುಕ್ತರಾದಂತಹ ಡಾಕ್ಟರ್ ಬಿಸಿ ಸತೀಶ್ ಅವರು. ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ ಅವರು ಭಾಗವಹಿಸಿದ್ದಾರೆ. ಶ್ರೇಷ್ಠ ಬೀಜೋತ್ಪಾದಕರಿಗೆ ಸನ್ಮಾನ ಕೂಡ ಇಲ್ಲಿ ನೆರವೇರ್ತಾ ಇದೆ. ಗೌರವಾನ್ವಿತ ಅತಿಥಿಗಳಾಗಿ ಅನೇಕ ಗಣ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಎನ್ ಬಿ ಪ್ರಕಾಶ್ ಕುಲಪತಿಗಳು ವಹಿಸ್ತಾ ಇದ್ದಾರೆ.

0: ಕೃಷಿ ಮೇಳ 2020.
1: ಈ ಮೇಳದ ಪ್ರಮುಖ ಆಕರ್ಷಣೆ ಬಗ್ಗೆ ಹೇಳ್ತಾ ಇದ್ದೆ. ಕೃಷಿಯಲ್ಲಿ ಡ್ರೋನ್ ಬಳಕೆ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರಪಂಚ ಅನ್ನೋದು ಕೂಡ ಬಹಳ ಪ್ರಮುಖ ಆಕರ್ಷಣೆ. ಇಲ್ಲೇ ನಮ್ಮ ರೈತ ಬಾಂಧವರೊಬ್ರು ಇದ್ದಾರೆ, ಅವರ ನಿಮ್ಮ

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಮಾಯಾ ಅವ್ರೆ, ಕೃಷಿ ಮೇಳದಲ್ಲಿ ಏನ್ ನಡೀತಾ ಇದೆ?
1: The person you are speaking with has ಹಲೋ ಹಲೋ
0: ಮಾತಾಡಿ.
1: ಹಾ, ಕೃಷಿ ಮೇಳದ
2: ಇಲ್ಲಿ ನಮ್ಮ ನಮ್ ಜೊತೆಗೆ ರೈತ ಬಾಂಧವರು ಇದ್ದಾರೆ. ನಮ್ಮ ಯಾವ್ರು ಶೇಖರ್ ಪಟ್ರೆ ಮಾತಾಡಿ.
3: ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ನಾವು ಒಂದು ತಾಲೂಕು ಸಿರ್ಕೊಳ ಗ್ರಾಮದಿಂದ ಸರ. ನಾವು ಈಗ 5 ವರ್ಷದಿಂದ ರೇಷ್ಮೆ ಬೆಳೀತಿದ್ದೀವಿ ಸರ. ನಮ್ಗೆ ಕೃಷಿಗೆ ಕೃಷಿ ಮೇಳಕ್ಕೆ ಬಂದಾಗಿಂತ ಹೊಸ ಹೊಸ ತಂತ್ರಜ್ಞಾನಗಳು, ಹೊಸ ಹೊಸ ಯಂತ್ರೋಪಕರಣಗಳ ಬಗ್ಗೆ, ಹೊಸ ಹೊಸ ಔಷಧಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಸರ್. ನಾವು ನಮ್ಮ ತಿಳುವಳಿಕೆ ಬಂದಾಗಿಂದ ಪ್ರತಿ ವರ್ಷ ಬರ್ತೀವಿ ಮೇಡಮ್. ಹೊಸ ಹೊಸ ಔಷಧಿಗಳ ಬಗ್ಗೆ, ಅದನ್ನ ಬಳಸೋದ್ರ ಬಗ್ಗೆ, ಹೊಸ ಹೊಸ ಹೊಸ ಯಂತ್ರಗಳು ಹೆಂಗ್ ಬಳಸೋದು, ಯಾವ ಔಷಧಿ ಅದಕ್ಕೆ ಸ್ಪ್ರೇ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ ಮೇಡಮ್.
4: ನಿಮ್ಮಲ್ಲಿ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಅದಾವ?
3: ಇದೆ ಮೇಡಮ್.
5: ನಮಸ್ಕಾರ ಮೇಡಮ್. ಮಹಾಂತೇಶ್ ದಾಸ್ಗೊಂಡ್ ಅಂತಂದು. ನಾವು ತಾಲೂಕು ಸೇರ್ಕೊಳ್ಳಕ್ಕ ನಾವು ಇಲ್ಲಿ ಒಂದು 80 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಎಲ್ಲಾ ತರ ಅನುಕೂಲಗಳು ಆಗಿದೆ ನಮ್ಗೆ. ಕೃಷಿ ಮೇಳದಿಂದ ನಾವು ಯಾವ ಹೊಸ ಹೊಸ ಯಂತ್ರೋಪಕರಣ ನಾವು ಅಲ್ಲೇ ಹೋಗಿ ನೋಡಕ್ ಆಗಲ್ಲ. ಅದ ಎಲ್ಲಾ ತರ ಇಕ್ವಿಪ್ಮೆಂಟ್ಸ್ ಎಲ್ಲ ನಮ್ಗೆ ಇಲ್ಲೇ ಕಣ್ಣು ಮುಂದೆ ನೋಡಕ್ ಸಿಗ್ತಾವು, ಮತ್ತ ಅದನ್ನ ಈ ಉಪಯೋಗಗಳು ಏನೋ ನಮ್ಗೆ ಗೊತ್ತಾಕವು. ಇವನ್ನೆಲ್ಲಾ ನೋಡಿದ್ ಮ್ಯಾಗ ನಾವು ಕೆಲವೊಂದು ನಮ್ಮಲ್ಲಿ ಅಡಾಪ್ಟ್
4: ಮಾಡ್ಕೊಂಡಿದ್ವಿ.
5: ಇವ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಂತೂ ಇವ್ರು ರೋಟಾವೇಟರು ಇದು ಎಲ್ಲ ಗೊತ್ತಿದ್ದು ನಮ್ಗೆ, ಅವು ಎಲ್ಲ ಗೊತ್ತಾವು. ಮತ್ತ ಹೊಸ ಹೊಸ ಇವು ರಾಶಿ ಮಿಷಿನ್ಗಳು ಯಾವ್ಯಾವ ತರ ಚೇಂಜಸ್ ಬಂದಿದಾವು, ಮತ್ತ ಇಂಪ್ಲಿಮೆಂಟು ಸಣ್ಣ ಮಿನಿ ಟ್ರ್ಯಾಕ್ಟರ್ಲಿಂದ ಯಾವ್ಯಾವ ತರ ಪ್ರೇಯರ್ಸು, ಎಲ್ಲ ಹೊಸ ಟೆಕ್ನಾಲಜಿ ಏನಿದೆ ಎಲ್ಲ ತರ ಅಳವಡಿಸ್ಕೊಳಕ್ ನಮ್ಗೆ ಅನುಕೂಲ ಆಗಿದೆ. ಮತ್ತೆ ಇಲ್ಲಿ ಯೂನಿವರ್ಸಿಟಿಯಿಂದ ನಿರೋಪಕಾರ ಮಾಡೋದು, ಇದು ವಿವಿಧ ಘಟಕಗಳಿಂದ ಏನು ಸೌಲಭ್ಯಗಳು ಇವೆ, ಎಲ್ಲ ತರ ಬೀಜ ಬಗ್ಗೆ ಮಾಹಿತಿ, ಮತ್ತೆ ಸ್ಪ್ರೇ ಬಗ್ಗೆ, ಕೆಮಿಕಲ್ ಔಷಧಗಳು ಯಾವ ಬೇರೆ ಬೇರೆ ತರ ಯೂಸ್ ಮಾಡ್ಬೇಕು ಅದ್ರ ಬಗ್ಗೆ.
2: ಅಲ್ಲ, ಈ ಕೃಷಿ ಮೇಳದಲ್ಲಿ ವಿಶೇಷತೆ ಅಂದ್ರೆ ಅದೇ ಇದೆ. ಯಾಕಂದ್ರೆ ಇಲ್ಲಿ ಬೀಜಗಳು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ರೋಗನಾಶಕಗಳು, ಕಳೆನಾಶಕಗಳು, ಹಾಗೆ ವಿವಿಧ ಕೃಷಿ ಪರಿಕರಗಳನ್ನ, ಮಳಿಗೆಗಳನ್ನ ನಾವೆಲ್ಲ ಕಾಣ್ತಾ ಇದೀವಿ ಇಲ್ಲಿ. ಅದೇ ರೀತಿ ವಿವಿಧ ಸಂಸ್ಥೆಗಳು ಮತ್ತು ಕೃಷಿ ಸಂಬಂಧಿತ ಸಂಸ್ಥೆಗಳು ತಮ್ಮ ಉತ್ಪನ್ನಗಳನ್ನ ರೈತರಿಗೆ ನೇರವಾಗಿ ಪರಿಚಯಿಸ್ತಾ ಇದ್ದಾರೆ. ಕೆಲವು ಸಂಸ್ಥೆಗಳ ಮೂಲಕ ಸಬ್ಸಿಡಿ ದರದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ಲಭ್ಯತೆಯನ್ನ ಇಲ್ಲಿ ಒದಗಿಸಿಕೊಟ್ಟಲಾಗಿದೆ. ಇದರಿಂದ ರೈತರಿಗೆ ಒಂದೇ ಸ್ಥಳದಲ್ಲಿ ವಿವಿಧ ಕೃಷಿ ಸಾಮಗ್ರಿಗಳು ಮತ್ತು ಅವುಗಳ ಕುರಿತು ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗ್ತದೆ. ಏನಂತೀರಿ ಇದಕ್ಕೆ?
5: ಇದು ನಿಜವಾದ ಸಂಗತಿ. ಇದು ನೀವೇನ್ ಹೇಳ್ತೀರಿ, ಇದು ಎಲ್ಲ ನಮಗ ಎಟ್ ಎ ಟೈಮ್ ನಾವು ಪರ್ಟಿಕ್ಯುಲರ್ ಆಗಿ ಒಂದೊಂದು ಕಡೆ ಹೋಗಿ ನೋಡಕ್ ಆಗಲ್ರಿ ನಾವು ರೈತರಿಗೆ. ನಮಗ ಇದನ್ನೆಲ್ಲ ಮಾಡೋದ್ ಬಿಟ್ಟು, ಒಕ್ಕಲ್ತನ ಮಾಡೋದ್ ಬಿಟ್ಟು ಅಡ್ಡಾಡಿ ಬೇರೆ ಬೇರೆ ಕಡೆ ಯಂತ್ರೋಪಕರಣ ಕಡೆ ಒಂದ್ ಕಡೆ, ಮತ್ತ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾಹಿತಿ ಪಡೆಯಕ ಅದಕ್ಕೆ ಬೀಜೋಪಚಾರ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಲ್ಲ. ಇದು ಎಟ್ ಎ ಟೈಮ್ ಒಂದೇ ಕಡೆ ನಮಗ ದೊರಕಿದ್ದು ಬಹಳ ಅನುಕೂಲಕರ ಸಂಗತಿ. ಇದಕ್ಕಿಂತ ಇನ್ನೂ ಹೆಚ್ಚಿನ

0: ರೈತರುಗಳು ಕೊಂತಾರೆ, ನಮಗ ರೈತರಿಗೆ ಬಹಳ ಅನುಕೂಲ ಐತಿ.
1: ಅಲ್ಲ, ಈಗ ಕೃಷಿ ಮೇಳದಲ್ಲಿ ಖರೀದಿ ಮಾಡೋದಕ್ಕಿಂತಲೂ ಈಗ ನಿಮಗೆ ಹೆಚ್ಚು ಎಲ್ಲೆಲ್ಲ ಪ್ರಯೋಜನ ಆಗ್ತದೆ, ಹೊರಗಡೆ ಖರೀದಿ ಮಾಡೋದಕ್ಕೋ ಅಥವಾ ಇಲ್ಲಿ ಕೃಷಿ ಮೇಳದಲ್ಲಿ ಇರ್ತಕ್ಕಂತ ಸಲಕರಣೆಗಳನ್ನ, ಇಲ್ಲಿ ಔಷಧ ಉಪಚಾರ ಗೊಬ್ಬರಗಳಾಗಿರ್ಬೋದು ಇಲ್ಲಿ ಖರೀದಿ ಮಾಡಿದ್ರ ಲಾಭ ಆಗುತ್ತೋ ಹೇಗೆ ತಮಗೆ?
2: ಈಗ ನಮಗೆ ಹೊರಗಿನ ಇಲ್ಲಿ ಸಬ್ಸಿಡಿ ಒಂದ್ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾರೆ. ಕೃಷಿ ಮೇಳ ಅನ್ನೋದನ್ನೇ ರೈತರ ಪರ ಅಂತ ಇರ್ತಾರ, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಕೊಟ್ಟಿರೋದ್ರಿಂದ ನಾವು ಆಲ್ಮೋಸ್ಟ್ ಆಲ್ ಇಲ್ಲೇ ಖರೀದಿ ಮಾಡಿ ನಾವು ಒಂದ್ ಸ್ವಲ್ಪ ಲಾಭ ಹೆಚ್ಚಿಗೆ ಪಡ್ಕೊಂಡಂಗೆ.
1: ಇಲ್ಲಿ ನಮ್ಮ ಇನ್ನೊಬ್ಬರು
3: ಕೃಷಿ ಮೇಳದ ಬಗ್ಗೆ ಏನ್ ಹೇಳ್ತೀವಿ?
4: ಇದು ಹೊಸ ನಡೆಯುವಂತ ಕೃಷಿ ಮೇಳ, ನಾವೊಬ್ಬ ಸಾಮಾನ್ಯ ರೈತ, ನಾವು ಹೊಸ ಬರ್ತೀವಿ.
3: ನಮ್ಮ ಹೆಸರು?
4: ನಮ್ದು ಪ್ರಭು ಬಸಪ್ಪ ಹಡ್ಪದ, ಊರು ಯಾದವಾಡ, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲೆ.
3: ಏನೇನ್ ಬೆಳೆ ಬೆಳಿತೀರಿ ಪ್ರಭು ಅವರು?
4: ನಾವು ಉದ್ದು, ಕಡ್ಲಿ, ಹೆಸರು ಎಲ್ಲಾನು ಬೆಳಿತೇವೆ. ನಮ್ಗೆ ನಮ್ ವಲಯಕ್ಕೆ ಏನ್ ಸಂಬಂಧಪಟ್ಟು ಎಲ್ಲ ಬೆಳಿತೇವೆ.
3: ಕೃಷಿ ಮೇಳದಿಂದ ಏನ್ ಪ್ರಯೋಜನ ಪಡ್ಕೊಂಡಿ?
4: ಇಲ್ಲಿ ಮೊದಲನೇದಾಗೆ ಡಾಕ್ಟರ್ ಎನ್ ಡಿ ಪ್ರಕಾಶ್ ಕುಲಪತಿಗಳು, ಮತ್ತ ಶಶಿಧರ್ ಟಿ ವಿಶೇಷ ಅಧಿಕಾರಿಗಳು, ಡಾಕ್ಟರ್ ವಿಜಯ್ ಕುಮಾರ್ ಬಿಜೋತ್ಪಾದಕರು ಇವ್ರ ಸಹಾಯದಿಂದ, ಮತ್ತ ಸಂಚಾಲಕರು ಕುಮಾರ್ ಸಾಹೇಬ್ ಎಲ್ಲಾರು ಇವ್ರ ಸಹಾಯದಿಂದ ನಾವು ಬೇಕಾದಷ್ಟು ಇದ್ರೊಳಗೆ ಒಳ್ಳೆ ಒಳ್ಳೆ ಬೀಜಗಳನ್ನ ನಾವು ತಗೊಂಡ ನಾವು ಬೀಜೋತ್ಪಾದನೆ ಮಾಡಿ ಇಲ್ಲಿ ಕೊಡ್ತೇವೆ. ನಮ್ಗೆ ಅನೇಕ ಎಲ್ಲಾ ತರದಿಂದ ನಮ್ಗೆ ರೈತರಿಗೆ ಲಾಭ ಆಗುತ್ತೆ, ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗಿ.
3: ಈಗಾಗಲೇ ರೈತರು ಬರ್ಲಿಕ್ಕೆ ಇನ್ನು ಎಷ್ಟು ಜನ ಬರಬಹುದು ಅನ್ನೋ ಒಂದು ನಿರೀಕ್ಷೆ?
4: ಇನ್ನು ಸುಮಾರು ಜನ ಬರ್ತಾರೆ ಮೇಡಮ್. ಇಲ್ಲಿ ಇಲ್ಲಿ ಅಷ್ಟಿಷ್ಟ ಅಂತ ಏನಲ್ಲ,
3: ಲಕ್ಷಾನುಗಟ್ಟಲೆ ಜನ,
4: ಲಕ್ಷಾನುಗಟ್ಟಲೆ ರೀ. ಇದ್ರದ್ದು ಬಹಳ ಸದುಪಯೋಗ ನೋಡಿ ರೈತರು, ಆಗಿನೂ ಆಗತ್ತಲ್ಲ.
1: ಈ ಇಷ್ಟೊಂದು ಮಳಿಗೆಗಳಿದಾವೆ ತಮಗೆ, ಇದು ಈ ಮಳಿಗೆಗಳಲ್ಲಿ ಯಾವ್ದು ಇಷ್ಟ ಆಯ್ತು? ಇದರಲ್ಲಿ ಯಾವ್ದು ತಮಗೆ ಅನುಕೂಲ ಅಂತಂದು ಹೇಳ್ತೀರಿ?
4: ಮಳಿಗೆ ಈಗೀಗ ಸ್ಟಾರ್ಲಿಕ್ ಚಲೋ ಆಗ್ಯಾವ್ರಿ. ನಾವೀಗ ಬಿಜೋದ ಸಲುವಾಗಿ ಇದು ಬಂದಿದ್ದೇವೆ, ಅವ್ನಿಂದ ನೋಡ್ತೇವ್ರಿ. ಆದ್ರೆ ಆ ಮಳಿಗೆಗಳಿಂದ ಬಹಳ ಲಾಭ ಆಗ್ಯಾವ್ರಿ. ಇಲ್ಲಿ ಒಳ್ಳೇದೇನಂದ್ರೆ ಹೊರಗೆ ನಾವು ಕಮರ್ಷಿಯಲ್ ತೋಳೋದಕ್ಕಿಂತ ಇಲ್ಲಿ ನಮ್ಗೆ ಲಾಭ ಆಗತ್ತೆ. ಸ್ಪೆಷಲ್ ಆಗಿ ಸಬ್ಸಿಡಿ ಕೊಡ್ತಾರೆ, ಒಳ್ಳೆ

0: ಹಲೋ
1: ಹಲೋ ಕುಮಾರ್ ಅವ್ರೆ, ಈಗ ಏನ್ ನಡೆದಿದೆ ಅಲ್ಲಿ?
0: ನಮ್ ಜೊತೆಗೆ ರೈತರು ಇದಾರೆ, ನೇರವಾಗಿ ಮಾತಾಡ್ತಾ ಇದ್ದಾರೆ ನೋಡಿ.
1: ಮಾತಾಡಿ
2: ಮಾತಾಡಿ. ನಾವು ನವಲೂರು ತಾಲೂಕು ಅಣ್ಣಂಬರಡಿ ರಾಜೇವರೆಡ್ಡಿ ಅವ್ರು ಅಂತೇಳಿ, ಧಾರವಾಡ ಜಿಲ್ಲಾದವರು, ಕೃಷಿಕರು. ನಾವು 20 ಎಕರೆ ಜಮೀನು ಇದೆ, ಅದರಲ್ಲಿ ಎಲ್ಲಾ ತರದ ಬೆಳೆಗಳನ್ನು ಮಾಡ್ತಾ ಇದ್ದೀವಿ. ಹೆಸರು, ಗೋಧಿ, ಕಡ್ಲಿ, ಜೋಳ, ಈರುಳ್ಳಿ ಮತ್ತು ಹಿಂಗಾರಿ ಗೋಧಿ, ಕಡ್ಲಿ, ಜೋಳ,

0: ಇವನ್ನೆಲ್ಲ ನಾವು ಮಾಡ್ತಾ ಇದೀವಿ.
1: ಅಂದ್ರೆ ನೀರಾವರಿನು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ?
0: ನಮ್ಮಲ್ಲಿ ಕೆನಾಲ್ ಇದೆ, ಅದ್ರ ಕುರಿತು ನಾವು ಬೆನ್ನೆ ಎಳೆದು ಏತ ನೀರಾವರಿ ಮೂಲಕ ಕೃಷಿ ಹೊಂಡ ತುಂಬಿಕೊಂಡು ಕೃಷಿ ಹೊಂಡದಿಂದ ನಾವು ನೀರಾವರಿ ಮಾಡ್ಕೊಂಡಿದ್ದೀವಿ.
1: ಅಂದ್ರೆ ಈಗ ಹೆಚ್ಚು ಸಾವಯವಕ್ಕೆ ಒತ್ತು ಕೊಡ್ತಾ ಇದ್ದೀರಾ, ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನು ತಾವು ಹೆಚ್ಚಾಗಿ ಬಳಸ್ತಾ ಇದ್ದೀರಾ, ಯಾವ್ದು ತಮಗೆ ಪ್ರಾಮುಖ್ಯತೆ ಇದಾಗಿದೆ, ಮತ್ತೆ ಬೆಳೆಯಲ್ಲಿ ಇವುಗಳನ್ನ ಯಾವ್ದನ್ನ ಅಳವಡಿಸಿಕೊಂಡ್ರೆ ತಮಗೆ ಹೆಚ್ಚು ಬೆಳೆ ಬರುತ್ತೆ?
0: ಇಲ್ಲ, ಈಗ ನಾವು ಇನ್ನೂವರೆಗೂ ರಾಸಾಯನಿಕ ಗೊಬ್ಬರ ಮೇಲೆ ಅವಲಂಬನೆ ಇದ್ವಿ. ಇನ್ಮೇಲೆ ನಾವು ಸಿಗಲ್ಲ ನಮಗೆ, ಇನ್ಮೇಲೆ ಸ್ವಲ್ಪ ಕ್ರಮೇಣವಾಗಿ ನಾವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ಸಾವಯವ ಗೊಬ್ಬರ ಕಡೆನೆ ಹೆಚ್ಚು ಒತ್ತು ಕೊಡಬೇಕಾಗಿದೆ.
1: ಅಲ್ಲ, ಎಷ್ಟು ವರ್ಷದಿಂದ ಈ ಕೃಷಿ ಮೇಳದಲ್ಲಿ ಬರ್ತಾ ಇದ್ದೀರಿ, ತಮಗೆ ಯಾವ್ಯಾವ ರೀತಿಯ ಲಾಭಗಳನ್ನ ಪಡೆದುಕೊಂಡಿದ್ರಿ ಇಲ್ಲಿ?
0: ಇಲ್ಲ, ನಾವು 15 ವರ್ಷ ಕೃಷಿ ಮೇಳಕ್ಕೆ ಬರ್ತಿದ್ದು. ಇಲ್ಲಿ ಬೀಜ, ಗೊಬ್ಬರ, ತರತರದ ಔಷಧಗಳು ಮತ್ತು ಸಾವಯವ ಗೊಬ್ಬರದ ಬಗ್ಗೆ ಮಾಹಿತಿ ಮತ್ತು ಈ ಸಾಕಾಣಿಕೆ, ದನ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ ಇವೆಲ್ಲ ಎಲ್ಲ ಎತ್ತನೆಚ್ಚು ಎಲ್ಲ ಕೃಷಿಗೆ ಸಂಬಂಧಿಸಿದ ಎಲ್ಲ ಮತ್ತು ಪರಿಕರಗಳು ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ.
1: ಧನ್ಯವಾದಗಳು, ಧನ್ಯವಾದಗಳು. ಮಾಯವರಿದ್ದಾರೆ, ಮಾಯವರೇ.
2: ನನ್ನ ಜೊತೆ ಈಗ ರೈತ ಮಹಿಳೆ ಕಸ್ತೂರಿ ಅವರಿದ್ದಾರೆ. ನಮಸ್ಕಾರ ಕಸ್ತೂರಿ ಅವರೇ. ಕೃಷಿ ಮೇಳದ ಅನುಭವವನ್ನ ಹಂಚಿಕೊಳ್ಳ್ರಿ, ಎಷ್ಟು ವರ್ಷದಿಂದ ಕೃಷಿ ಮೇಳಕ್ಕೆ ಬಂದಿದ್ದೀವಿ?
3: ನಾವು ಕೃಷಿ ಮೇಳದಿಂದ 35 ವರ್ಷದಿಂದ ಬರ್ತಾ ಇದೀವಿ ಮೇಡಮ್. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಜಾಸ್ತಿ ಜಾಸ್ತಿನೇ ಆಗ್ತಾ ಇರ್ತದೆ. ನಾನು ಕೃಷಿ ಮಹಿಳೆ, ನಮ್ದು ಮೂರ್ ಕೂರಿಗೆ ಹೊಲ ಇದೆ.
2: ಏನ್ ಬೆಳೆ ಬೆಳಿತೀವಿ?
3: ನಮ್ದು ಸೂರ್ಯಪಾನ ಬೆಳಿತೀವಿ, ಆಮೇಲೆ ಗೊಂಜಾಳ ಬೆಳಿತೀವಿ, ಹತ್ತಿ, ಜೋಳ, ಕಡ್ಲೆ. ಹಿಂಗಾರಿನ ಬೆಳಿತೀವಿ, ಮುಂಗಾರಿನೂ ಬೆಳಿತೀವಿ ಮೇಡಮ್. ಆಲ್ಮೋಸ್ಟ್ ಅಲ್ಲಿ ಕೃಷಿ ಮೇಳದಿಂದ ಎಷ್ಟೋ ನಾವು ಸಾವಯವ ಗೊಬ್ಬರನು ಮತ್ತೆ ಬೀಜನೂ ತಗೊಂಡೋಗಿದೀವಿ. ಚೆನ್ನಾಗಿ ಫಲವತ್ತಾಗಿದೆ ನಮ್ದು, ಚೆನ್ನಾಗಿದೆ ಈ ಧಾರವಾಡದ ನಮ್ದು ಕೃಷಿ ಮೇಳ. ಬಾಳ ಇದ್ದೀವಿ ಈ ಸಲ, 4 ದಿವಸ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ.
2: ಇಲ್ಲಿ ಬಹಳ ಇಷ್ಟ ಆಗೋದು ಯಾವ್ದು? ಧಾರವಾಡ ಕೃಷಿ ಮೇಳದಾಗ
3: ಎಲ್ಲ ಇಷ್ಟ ಆಗುತ್ತೆ ಮೇಡಮ್. ಆಹಾರದಿಂದ ಹಿಡ್ಕೊಂಡು ಬೀಜ, ಗೊಬ್ಬರ, ಹೊಲದ ಎಲ್ಲ ಫಲ ಪುಷ್ಪ ಅಂತೂ ಇನ್ನೂ ನೋಡ್ತಕ್ಕಂತಿರುತ್ತೆ ಮೇಡಮ್.
2: ಸಂಕ್ರಮಣ ತಣಿಸುವಂತಹ ಫಲ ಪುಷ್ಪ ಪ್ರದರ್ಶನ
3: ಚೆನ್ನಾಗಿದೆ ಮೇಡಮ್. ಇನ್ನೂ ನೋಡಿಲ್ಲ, ಈ ಹೊಂಟಿದ್ದೆ ನಾನು. ಹಂಗಾಗಿ ಫಸ್ಟ್ ಡೇ ಇವತ್ತು ಗದ್ದಲೆ ಇರಲ್ಲ ಅಂತೇಳಿ ಈ ಸಲ 4 ದಿವಸ ಇಟ್ಟಿದ್ದಾರೆ. ಶನಿವಾರ ಈ ತರ ತುಂಬಾ ರಶ್ ಇರುತ್ತೆ. ನಾವು ರೈತರ ಮಗಳು ನಾನು, ಹಂಗಾಗಿ ನಾವು ರೈತರನ್ನು ರೈತದ ನಾವು ಗೌರ್ಮೆಂಟ್ ಜಾಬ್ ಹೊರಡ್ರೀ ಇದ್ರೂ ಕೂಡ ನಾನು ಕೃಷಿ ಮೇಳದಲ್ಲಿ ನಾನು ಪ್ರತಿ ವರ್ಷನೂ ಭಾಗವಹಿಸ್ತೀನಿ.
2: ಕೃಷಿ ಮೇಳದ ಲಾಭವನ್ನ ಪಡಿತಾ ಇದ್ದೀರಿ ಕಸ್ತೂರಿ?
3: ಹೌದು,
2: ಧನ್ಯವಾದ, ಧನ್ಯವಾದ. ಮತ್ತೊಬ್ಬ ರೈತರು ನನ್ನ ಜೊತೆಗಿದ್ದಾರೆ, ತಾವು ಯಾವ ಊರಿಂದ ಬಂದಿರಿ?
4: ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ.
5: ಕೇಳುಗ್ರೆ, ಇವತ್ತು ಕೃಷಿ ಮೇಳದ ಬೀಜ ಮೇಳದ ಉದ್ಘಾಟನೆ ಆಗ್ಬಿಟ್ಟಿದೆ. ಈಗ ಕೃಷಿಯಲ್ಲಿ ರೈತ ಮಹಿಳೆಯರ ಮಹತ್ವ ಮತ್ತು ಸಬಲೀಕರಣ ಈ ಕುರಿತು ರೈತರಿಂದ ರೈತರಿಗಾಗಿ ಅನ್ನುವಂತಹ ಕಾರ್ಯಕ್ರಮವನ್ನ ಕೂಡ ಇವತ್ತು 2:30 ಹಮ್ಮಿಕೊಳ್ಳಲಾಗಿದೆ.
6: ವಿಶೇಷ ಐತ್ರಿ, ಅದನ್ನ ಎಲ್ಲ ನೋಡ್ಕೊಂಡು ಆ ಪ್ರಕಾರ ನಾವು ಮಾಡ್ತೇವೆ, ಕೃಷಿ ಮಾಡ್ತೇವೆ.
2: ನಿಮ್ಮ ಕೃಷಿಗೆ ಅನುಕೂಲ ಆಗ್ತದ ಕೃಷಿ ಮೇಳ?
6: ಅನುಕೂಲ ಆಗತ್ರಿ, ಹೊಸ ಹೊಸ ಏನ
2: ತಂತ್ರಜ್ಞಾನಗಳು, ಆವಿಷ್ಕಾರಗಳು ಎಲ್ಲವನ್ನ ತಿಳ್ಕೊಳ್ತೀರಿ.
6: ಹಿಂಗಾಗಿ ಅದನ್ನ ನೋಡ್ಕೊಂಡು ಎಲ್ಲ ತಂತ್ರಜ್ಞಾನ.
2: ಧನ್ಯವಾದ. ಇದೀಗ ಸಮಾರಂಭದ ನೇರ ಪ್ರಸಾರ.
5: ಆತ್ಮೀಯರಿ, ಇವತ್ತಿನ ಒಂದು ಮಧ್ಯಾಹ್ನದ ಕೃಷಿಯಲ್ಲಿ ರೈತ ಮಹಿಳೆಯರ ಮಹತ್ವ ಮತ್ತು ಸಬಲೀಕರಣ ಈ ವಿಚಾರಗೋಷ್ಠಿಯನ್ನ ರೈತರಿಂದ ರೈತರಿಗಾಗಿನೇ ಹಮ್ಮಿಕೊಳ್ಳಲಾಗಿದೆ. ಆವಿಷ್ಕಾರಿ ರೈತರ ಅನುಭವದ ಹಂಚಿಕೆಯಲ್ಲಿ ನಡೀತಾ ಇರ್ತದೆ. ಈ ಕಾರ್ಯಕ್ರಮದಲ್ಲಿನೇ ಪ್ರಶಸ್ತಿ ಪ್ರದಾನ ಕೂಡ ಇದೆ. ಪುರಸ್ಕೃತ ಆವಿಷ್ಕಾರಿ ರೈತರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗ್ತದೆ. ಬಿಬಿ ಜಾನ್ ಹಳಿಮನಿ ಕುಂದಗೋಳ್ ಇವರು ಪ್ರಗತಿಪರ ರೈತ ಮಹಿಳೆ. ಹಾಗೆಯೇ ಶ್ರೀಮತಿ ಶಾರವಾ ದರೋಜಿ ಚಿಕ್ಕಾಲ್ಗುಡ್ಡ ಹುಕ್ಕೇರಿ ಬೆಳಗಾವಿ ಇವರು ಕೂಡ ಪ್ರಗತಿಪರ ರೈತ ಮಹಿಳೆ. ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ವಿಷಯವನ್ನ ಮಂಡಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಡಾಕ್ಟರ್ ಎನ್ ಬಿ ಪ್ರಕಾಶ್ ಅವರು ನಡೆಸಿಕೊಡ್ತಾರೆ.
2: ಈಗ ಕೃಷಿ ಮೇಳದೊಳಗ ಹಲೋ
5: ಹಾ ಹಲೋ ಹೇಳಿ.
2: ಹಾ, ಕೃಷಿ ಮೇಳದೊಳಗೆ ಇರುವಂತಹ ಮಳಿಗೆಗಳು ಅಂತಂದ್ರ ಕೃಷಿ ಪರಿಕರಗಳು, ಬೀಜ, ರಾಸಾಯನಿಕ ಗೊಬ್ಬರ, ಕೀಟನಾಶಕ, ರೋಗನಾಶಕ, ಕಳೆನಾಶಕ, ಬೆಳೆ ವರ್ಗಕ ಇದಂತೆ ನರ್ಸರಿ ಪ್ರಕಟಣೆಗಳ ಮಳಿಗೆಗಳವ, ಹಣಕಾಸು ಸಂಸ್ಥೆಗಳವ.

0: ನೀರಾವರಿ ಮತ್ತು ಕೃಷಿ ಉಪಕರಣಗಳ ಅವ, ಕೃಷಿ ಯಂತ್ರೋಪಕರಣಗಳ ಮಳಿಗೆಗಳ ಅವ, ಭಾರಿ ಯಂತ್ರೋಪಕರಣಗಳ ಮಳಿಗೆಗಳು ಕೂಡ ಅವ, ಕೃಷಿ ಬಳಕೆಯ ಪ್ಲಾಸ್ಟಿಕ್ ಮಳಿಗೆಗಳು, ಆಹಾರ ಮಳಿಗೆಗಳು, ಜಾನುವಾರು ಪ್ರದರ್ಶನ, ಬಹಳ ಕಣ್ಮನ ತಣಿಸುವಂತಹ ಜಾನುವಾರು ಪ್ರದರ್ಶನ, ಮತ್ತ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು ಕೂಡ ನಡೀತಾ ಅವ, ವಿಶ್ವವಿದ್ಯಾಲಯದ ಮಳಿಗೆಗಳು ಕೂಡ ಅವ, ಬೀಜ ಘಟಕದ ಮಳಿಗೆಗಳು ಮತ್ತು ಬೇರೆ ಬೇರೆ ಮಳಿಗೆಗಳು ಕೂಡ ಇಲ್ಲವ. ಜೊತೆಗೆ ಕೃಷಿ ಎಬಿಐ ಸ್ಟಾರ್ಟ್ಅಪ್ಗಳು ಅಭಿವೃದ್ಧಿಪಡಿಸಿದಂತಹ ಸ್ಮಾರ್ಟ್ ಕೃಷಿ ತಂತ್ರಜ್ಞಾನದ ಪ್ರಾತ್ಯಕ್ಷಿಕೆಗಳು ಈ ಕೃಷಿ ಮೇಳದೊಳಗ ನಡೀತಾ ಅವ. 1 ಎಕರೆ ಪ್ರದೇಶದೊಳಗೆ ಸ್ಮಾರ್ಟ್ ಕೃಷಿ ತಂತ್ರಜ್ಞಾನಗಳಾದಂತಹ ಐಒಟಿ ಆಧಾರಿತ ಕೊಳವೆ ಬಾವಿ ನೀರು ನಿರ್ವಹಣಾ ವ್ಯವಸ್ಥೆ ಅದ, ಐಒಟಿ ಆಧಾರಿತ ಮೊಳಕೆ ಹಂತದ ಕಳೆ ತೆಗೆಯುವ ಯಂತ್ರ ಕೂಡ ಅದ. ಈಗ ನನ್ ಜೊತೆಗಿದ್ದಾರ,
1: ನಾವು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಿಂದ ಮಾತಾಡ್ತಾ ಇರೋದು. ನಿಮ್ಮ ಹೆಸರು? ಡಾಕ್ಟರ್ ದೀಪಾ ತೇಜರ್, ಸಹಾಯಕ ಪ್ರಾಧ್ಯಾಪಕರು. ನಾವು ಈ ಕೃಷಿ ಮೇಳ ನೋಡಕ ಇವತ್ತು ಇಲ್ಲಿ ಬಂದಿದ್ದೀವಿ, ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲೆಲ್ಲನೂ. ಅದೇ ತರ ನಾನು ಎಲ್ಲಾ ಒಂದು ಬಾಂಧವರಲ್ಲಿ ವಿನಂತಿ ಮಾಡೋದೇನಂತಂದ್ರೆ, ಇದೇ December 23, 24, 25 ತೋಟಗಾರಿಕಾ ಮೇಳ ಇದೆ ನಮ್ಮ ಬಾಗಲಕೋಟೆಯಲ್ಲಿ, ತಾವೆಲ್ಲರೂ ಆಗಮಿಸ್ಬೇಕು ಅಂತ ಕೇಳ್ಕೊಳ್ಳಿ. 2026 ಕೃಷಿ ಮೇಳ ಹೆಂಗ ಅನಿಸ್ತಾ ಅದು ದೀಪಾ?
2: ಬರದಲ್ಲೇ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ರೈತರು ತುಂಬಾ ಉತ್ಸುಕತೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಉತ್ಸಾಹ, ಸಡಗರ, ಸಂಭ್ರಮ ಎಲ್ಲಾ ಕಡೆ ಅದ. ಅದೇ ಮೇಡಮ್, ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಇಲ್ಲಿ ಕೀಟ ಶಾಸ್ತ್ರದ ವಿಭಾಗದಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿ ಅನಿಸ್ತು. ಒಳ್ಳೆ ಒಳ್ಳೆ ಟೆಕ್ನಾಲಜಿಗಳನ್ನ ತಗೊಂಡ್ ಬಂದಿದ್ದಾರೆ, ಒಳ್ಳೆ ಒಳ್ಳೆ ಬೀಜಗಳು, ಆಮೇಲೆ ಅದೇ ರೀತಿ ಉತ್ಸುಕತೆಯಿಂದ ಇರ್ತಕ್ಕಂತ ರೈತರ ಒಂದು ಖುಷಿ ವಿಚಾರವನ್ನ, ಇಲ್ಲಿ ಬರ್ತಾ ಇರೋ ವಿಚಾರವನ್ನ ಗಮನ ಸೆಳೀತಾ ಇದೆ.
3: ಒಬ್ಬ ಬಾಗಲಕೋಟೆ ವಿಶ್ವವಿದ್ಯಾಲಯದ ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯದ ನೌಕರಸ್ಥರಾಗಿದ್ದೀರಿ, ಪ್ರೊಫೆಸರ್ ಆಗಿದ್ದೀರಿ, ತಾವು ನಮ್ಮ ರೈತ ಬಾಂಧವರಿಗೆ ಏನನ್ನ ಕಿವಿ ಮಾತು ಹೇಳಿಕೆ ಬಯಸ್ತೀರಿ?
2: ಬರದಲ್ಲಿ ಯಾವ ತರ ಬೆಳೆಗಳನ್ನ ನೀವು ತೆಗಿಬೇಕು ಅನ್ನೋದಕ್ಕ ಉತ್ತಮ ಎಕ್ಸಾಂಪಲ್ ನ ನಮ್ಮ ಮೇಳಗಳಲ್ಲಿ ನಾವು ನೀಡ್ತಾ ಇದೀವಿ. ತಾವೆಲ್ಲರೂ ಆಗಮಿಸ್ಬೇಕು, ಇದರಲ್ಲಿ ಇರ್ತಕ್ಕಂತ ಟೆಕ್ನಾಲಜಿನ ತಗೊಂಡು ಬರ ಇದ್ರು ಕೂಡ ನಮಗೆ ಏನು ಹೊರೆ ಇಲ್ಲ ಅನ್ನೋದ್ರ ಬಗ್ಗೆ ಗಮನ ಕೊಡ.
3: ಅಂದ್ರೆ ತಂತ್ರಜ್ಞಾನವನ್ನ ರೈತರು ಯಾವ ತರ ಬಳಕೆ ಮಾಡ್ಕೋಬೇಕಂತೀರಿ?
2: ತಂತ್ರಜ್ಞಾನಗಳನ್ನ ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳೋದ್ರ ಬಗ್ಗೆ ಇಲ್ಲಿ ನಾವು ಮಾಹಿತಿಯನ್ನ ನೀಡ್ತಾ ಇರೋದ್ರಿಂದ ಅದನ್ನ ನೀವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದ್ರ ಅರಿವು ಮೂಡಬೇಕು ಅಂದ್ರೆ ನೀವು ಇಲ್ಲಿ ತಂತ್ರಜ್ಞಾನ ನೋಡ್ಲಿಕ್ಕೆ ಬರಬೇಕು. ಮುಖ್ಯವಾಗಿ ಮಳೆ ನಿರ್ವಹಣೆ ಮತ್ತು ಮಳೆ ನೀರನ್ನ ಯಾವ ರೀತಿ ಕೊಯ್ಲು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಬಹಳ ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಆಗಮಿಸ್ಬೇಕು ಅಂತ.
3: ಧನ್ಯವಾದಗಳು. ಧನ್ಯವಾದಗಳು ಮೇಡಮ್.
1: ದೀಪಾ ಅವರು ಬರತ್ತು ಬುಕ್ಕಿ ಕಟ್ಟೋದು ಹೆಂಗ ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ಮಾಹಿತಿಯನ್ನ ಕೊಟ್ಟರು. ಈಗ ನನ್ ಜೊತೆಗೆ ಸರ್ ಪ್ರಾಧ್ಯಾಪಕರಾದಂತಹ ಮಹಾಬಲೇಶ್ವರ್ ಜಿ ಹೆಗಡೆ ಅವರು,
4: ಕೃಷಿ ಮೇಳದಲ್ಲಿ ನಾನು ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರೊಫೆಸರ್ ಮತ್ತು ಹೆಡ್ ಆಗಿ ಮಾತಾಡ್ತಾ ಇರೋದ್ರಿಂದ, ನಾವು ಪ್ರತಿ ವರ್ಷ ಕೀಟ ವಿಸ್ಮಯಕಾರಿ ಕೀಟ ಪ್ರಪಂಚ ಅಂತ ಒಂದು ಎಕ್ಸಿಬಿಷನ್ ಅರೇಂಜ್ ಮಾಡ್ತಾ ಇದ್ದೇವೆ.
1: ಬಹಳ ಆಕರ್ಷಕವಾದದ್ದು.
4: ಅದನ್ನ ಒಂದು

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: हेलो हेलो हेलो हेलो
1: ಕೇಳುಗರೆ, ಈ ಕೃಷಿ ಮೇಳದಲ್ಲಿ ಸುಮಾರು 168 ಹೈಟೆಕ್ ಮಳಿಗೆಗಳನ್ನ ಇಲ್ಲಿ ಏರ್ಪಡಿಸಲಿದ್ದಾರೆ. 293 ಸಾಮಾನ್ಯ ಮಳಿಗೆಗಳಿದ್ದಾವೆ, 75 ಯಂತ್ರೋಪಕರಣಗಳ ಮಳಿಗೆಗಳು, 28 ಟ್ರ್ಯಾಕ್ಟರ್ ಇತ್ಯಾದಿ ಭಾರಿ ಯಂತ್ರೋಪಕರಣಗಳ ಮಳಿಗೆಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಹಾಗೇನೆ 30 ಆಹಾರ ಮಳಿಗೆಗಳು ಇವೆ. ಪ್ರಮುಖ ಆಕರ್ಷಣೆಗಾಗಿ ಬೀಜ ಮೇಳ, ನೈಸರ್ಗಿಕ ಮತ್ತು ಸಾವಯವ ಕೃಷಿ ಬಗ್ಗೆ, ಆಹಾರ ಧಾನ್ಯಗಳ, ದ್ವಿದಳ ಹಾಗೂ ಎಣ್ಣೆಕಾಳುಗಳ ಸುಸ್ಥಿರ ಉತ್ಪಾದನೆಗೆ ತಾಂತ್ರಿಕತೆಗಳ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದಾರೆ.
0: ಹಲೋ, ನನ್ನ ಜೊತೆಗಿದ್ದಾರ ಮಹಾಬಲೇಶ್ವರ ಹೆಗಡೆ ಅವರು. ಅವರು ಕೃಷಿ ಮೇಳದ ಬಗ್ಗೆ, ವಿಸ್ಮಯಕಾರಿ ಕೀಟ ಪ್ರಪಂಚದ ಬಗ್ಗೆ ಹೇಳ್ತಾ ಇದ್ದಾರೆ, ಕೇಳೋಣ ಅಂತ.
2: ನಾವೀಗ 4 ಥೀಮ್ ಬಗ್ಗೆ ಹೇಳ್ತಾ ಇದ್ದೇವೆ. ಮೊದಲನೇದಾಗಿ ಕೀಟ ಜೀವ ವೈವಿಧ್ಯ,

0: ಎರಡನೇದಾಗಿ ಕೀಟವನ್ನ ಕ್ರೈಮ್ ಸೆನ್ಸಿಲಿ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ, ಜನರಿಗೆ ಅರಿವು ಮೂಡಿಸುವುದು. ಅದೇ ರೀತಿ ಇನ್ನೂ ತುಂಬಾ ಒಂದು ಈ ಸಲ ಹೊಸದಾಗಿ ಅಂದ್ರೆ ಬೇರೆ ಬೇರೆ ಸಸ್ಯಗಳು ಇನ್ಸೆಕ್ಟ್ ಅನ್ನ ಸಸ್ಯಗಳು ಇನ್ಸೆಕ್ಟ್ ಅನ್ನು ಯಾವ ರೀತಿ ರಿಪೆಲ್ ಮಾಡುತ್ತೆ, ತುಂಬಾ ದೂರ ತಳ್ತವೆ ಹೇಳುವಂಥದ್ದು. ನಂತರ ಇತ್ತೀಚೆಗೆ ಈ ಬರಗಾಲ ತುಂಬಾ ಇರೋದ್ರಿಂದ ರೇಷ್ಮೆ ಕೃಷಿ ಬಗ್ಗೆ ಅದಕ್ಕೆ ಮತ್ತೆ ಜೇನು ಕೃಷಿ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ನಮ್ ಟೀಮ್ ಇಟ್ಕೊಂಡು ಮಾಡ್ತಾ ಇದ್ದೇವೆ ಈ ವರ್ಷ.
1: ಅಂದ್ರೆ ಈಗ ರೇಷ್ಮೆ ಕೃಷಿಯನ್ನ ನಮ್ಮ ರೈತರು ಈಗಿನ ಬರ ಪರಿಸ್ಥಿತಿಯಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳೀತಾ ಇದಾರೆ, ಯಾವ ರೀತಿ ಅದರಿಂದ ಲಾಭ ತಗೋಬಹುದು ಅಂತ?
0: ಅದು ತುಂಬಾ ಬೆಳೆ ಬರುತ್ತೆ, ಯಾಕಂದ್ರೆ ಈಗ ನೋಡಿ ರೇಷ್ಮೆ ಕೃಷಿಗೆ ಒಂದು ಸ್ವಲ್ಪ ನೀರಿದ್ರು ಕೂಡ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಬೆಳಿಬಹುದು. ವರ್ಷಿಡಿ ಮನೇಲಿ ಇರುವಂತ ಜನ ಅದನ್ನ ಉಪಯೋಗ ಮಾಡ್ಕೋಬಹುದು. ಅದನ್ನ ಪ್ರತಿ ಒಂದು ಎಕರೆಗೆ ಅಥವಾ ಒಂದು 20 ಗುಂಟೆ ರೇಷ್ಮೆ ಇದು ಮಲ್ಬೆರಿ ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡಿದ್ರು ಕೂಡ ನೀವು ಕಂಟಿನ್ಯೂಸ್ ಆಗಿ ನೀವು ಕ್ರಾಪ್ ಅನ್ನು ತಗೋಬಹುದು. ಅದಕ್ಕೆ ಮನೆಯಲ್ಲೇ ಕೂತು ಇವನ್ ರೈತ ಮಹಿಳೆಯರೇ ಕೂಡ ಇದನ್ನ ಮಾಡಬಹುದು. ನಂತರ ಈಗಿತ್ತಾಗ ಇಲ್ಲಿ ಎಲ್ಲ ಮಾರ್ಕೆಟ್ ಬಂದಿದೆ ಹತ್ರ, ಸೊ ತುಂಬಾ ಒಳ್ಳೆ ರೇಟ್ ಕೂಡ ಇದೆ. ಅದನ್ನ ಉತ್ತೇಜನ ನೀಡಬೇಕು ಅಂತ ನಮ್ಮ ಒಂದು ಅನಿಸಿಕೆ ಮಾಡ್ತಾ ಇದ್ದೇವೆ. ಮಹಿಳೆ ಸುಸ್ಥಿರ ಕೃಷಿ ಅದಕ್ಕೆ ಅದಿಟ್ಕೊಂಡೇ ಅದಕ್ಕೆ ಆಧಾರಿತ ನಾವು ಮಾಡ್ತಾ ಇದ್ದೇವೆ.
1: ಧನ್ಯವಾದಗಳು. ಇಲ್ಲಿ ನಮ್ಮ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿಯ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮಹಿಳೆಯರು ಕಾಯ್ತಾ ಇದ್ದಾರೆ. ಮೇಡಮ್, ತಮ್ಮ ಹೆಸರು?
2: ನಂದು ಅಕ್ಕ ಮಹಾದೇವಿ ಅಗ್ಸಿಮಿನಿ ಅಂತ ಹೇಳಿ ಇಲ್ಲಿ ತೋಟಗಾರಿಕಾ ತಜ್ಞೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷದ್ದು ಥೀಮ್ ಏನಂತಂದ್ರೆ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ. ಅಂದ್ರೆ ಮಹಿಳೆ ಅನ್ನೋರು ಎಲ್ಲಾ ಕ್ಷೇತ್ರದೊಳಗೂ ಸಹಿತ ಮುಂದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ತಂತ್ರಜ್ಞಾನ ಆಗಿರ್ಬೋದು ಕೃಷಿ ಮಾಡ್ಕೊಳ್ತಾನೆ ಬರ್ತಿದ್ದಾರೆ, ಬಟ್ ಅದಕ್ಕೆ ಸೈಂಟಿಫಿಕ್ ಟಚ್ ಅನ್ನ ಕೊಟ್ಟು ಈ ಸರಿ ನಾವು ಕೃಷಿಯನ್ನ ಮಾಡಿಸ್ತಾ ಇದ್ದೀವಿ. ಅಂದ್ರೆ ಏನಂತಂದ್ರೆ ತೊಟ್ಟಿಲನ್ನು ತೂಗುವಂತ ಕೈ ಜಗತ್ತನ್ನೇ ಆಳಬಹುದು ಅನ್ನುವಂತ ಒಂದು ನಿಟ್ಟಿನೊಳಗೆ ಇದನ್ನ ನಾವು ಮಾಡ್ತಾ ಇದ್ವಿ. ಏನು ಈ ಸಲದ ಕೃಷಿ ಮೇಳದ ವಿಶೇಷ ಅಂತೀರಿ ಅಕಮಾದೇವಿಯವರು? ಮೇಡಮ್, ಆಕ್ಚುಲಿ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಥೀಮ್ ಬಂದ್ಬಿಟ್ಟು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಸ್ವಲ್ಪ ಮುಂದಿದ್ದಾರೆ. ಅಂದ್ರೆ ಬೀಜ ನಾಟಿಯಿಂದ ಬೀಜವನ್ನ ತೆಗೆದಿಟ್ಕೊಂಡು ಅದನ್ನ ಬಿತ್ತೋದ್ರಿಂದ ಹಿಡಿದು ಅದ್ರ ಕಡೆ ತೆಗೆಯೋದಾಗಿರ್ಬೋದು, ಹಾರ್ವೆಸ್ಟಿಂಗ್ ಆಗಿರ್ಬೋದು, ಕಂಪ್ಲೀಟ್ ಮತ್ತೆ ಪೋಸ್ಟ್ ಹಾರ್ವೆಸ್ಟ್. ಯಾಕಂದ್ರೆ ಈಗೆಲ್ಲ ನೋಡ್ತಾ ಇದ್ವಿ ಅಂತಂದ್ರೆ ನಾವು ಮಾರ್ಕೆಟಿಂಗ್ ಮತ್ತೆ ಪೋಸ್ಟ್ ಹಾರ್ವೆಸ್ಟ್ ಅಲ್ಲಿ ನಾವು ಸ್ವಲ್ಪ ಕಡಿಮೆ ಆಗ್ತಾ ಇದೀವಿ. ಅಂದ್ರೆ ಅಲ್ಲಿ ನಮ್ಗೆ ಲಾಸ್ ಬಹಳ ಆಗ್ತಾ ಇದೆ. ಇದನ್ನ ಯಾವ ರೀತಿ ನಾವು ಅದನ್ನ ಉಳಿಸ್ಕೊಂಡು ಮುಂದುವರ್ಸ್ಕೊಳ್ಬಹುದು, ಅಥವಾ ಈ ಒಂದು ತರಕಾರಿ ಆಗಿರ್ಬೋದು ಅದನ್ನ ಜ್ಯೂಸ್ ಮಾಡಿ ನಾವು ಮಾರ್ಕೆಟಿಗೆ ಕೊಟ್ಟರೆ ಅದಕ್ಕೆ ಡಬಲ್ ಆಗ್ಬೋದು ರೇಟ್. ಆ ನಿಟ್ಟಿನೊಳಗೆ ನಾವು ಪೋಸ್ಟ್ ಹಾರ್ವೆಸ್ಟ್ ನ ಜಾಸ್ತಿ ಇರ್ಲಿ ಪ್ರೋತ್ಸಾಹವನ್ನ ಕೊಡ್ತಾ ಇದ್ವಿ.
3: ರೈತ ಮಹಿಳೆಯರ ಸ್ಪಂದನೆ ಹೆಂಗದ ಅಂತೀರಿ ಅಕ್ಕ ಮಹಾದೇವಿ?
2: ಮೇಡಮ್, ಬಹಳ ಜನ ಬರ್ತಾ ಇದ್ದಾರೆ ಈ ಸರಿ ಮಹಿಳೆಯರು, ಅಂದ್ರೆ ತಂಡ ತಂಡವಾಗಿ ಬರ್ತಾ. ಇದು ಮೊದಲನೇ ದಿವಸ, ಇನ್ನೂ ಈಗ ಟೈಮ್ ನೋಡಿದ್ರೆ ಇನ್ನೂ 12 ಗಂಟೆ, ಬಟ್ ನೋಡ್ತಾ ಇದ್ರೆ ತಂಡ ತಂಡದಲ್ಲೇ ಬರ್ತಾ ಇದ್ದಾರೆ. ಇನ್ನು 2-3 ದಿವಸ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಲಕ್ಷ ಜನ ಕೃಷಿ ಮೇಳಕ್ಕೆ
3: ತಯಾರಿ ಮಾಡಿರ್ತೀರಿ.
2: ಯಾಕಂದ್ರೆ ಇದು ಬರೀ 1 ದಿವಸದಲ್ಲ ತಯಾರಿ, ಆಲ್ಮೋಸ್ಟ್ 1 ತಿಂಗಳ ಹಿಂದಿಂದನೇ ಇದು ಏನ್ ಕಾನ್ಸೆಪ್ಟ್ ಯಾವ ತರ ಮಾಡ್ಬೇಕು ಎಲ್ಲಾ ಸ್ಟಾಫ್ ಆಗಿರ್ಬೋದನ್ನೇ ಒತ್ತಡದವರೆಗೂ ಸಹಿತ ಸ್ಟಾಫ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲರೂ ಇನ್ವಾಲ್ವ್ ಆಗಿ ನಾವು ಇದನ್ನ ಕೃಷಿ ಮೇಳವನ್ನ ಆಯೋಜಿಸ್ತಾ ಇದೀವಿ. ಎಲ್ಲರೂ ಎಲ್ಲಾ ರೈತ ಬಾಂಧವರು ಮತ್ತೆ ರೈತ ಮಹಿಳೆಯರಿಗೆ ಎಲ್ಲರೂ ಈ ಸದುಪಯೋಗ ತಗೊಳ್ಳಿ ಅಂತ ಹೇಳಿ ಈ ಕೃಷಿ ಮೇಳಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದೀವಿ.
3: ಅಕ್ಕಮಹಾದೇವಿ, ಎಲ್ಲರಿಗೂ ಸ್ವಾಗತವನ್ನ ಕೋರಿದ್ರಿ, ಧನ್ಯವಾದ. ನನ್ ಜೊತೆಗೆ ಈಗ ಸಂಶೋಧನಾ ವಿದ್ಯಾರ್ಥಿನಿ ನಿವೇದಿತಾ ಇದ್ದಾರೆ. ನಿವೇದಿತಾ, ಏನ್ ಹೇಳ್ತೀರಿ ಕೃಷಿ ಮೇಳದ ಬಗ್ಗೆ?
4: ನಮಸ್ತೆ ಮ್ಯಾಮ್, ನನ್ನ ಹೆಸರು ನಿವೇದಿತಾ ಅಂತ, ಕೀಟಶಾಸ್ತ್ರ ವಿಭಾಗ, PhD ಸ್ಕಾಲರ್. ನಾವು ಇವತ್ ಈ ಬಾರಿ ಕೃಷಿ ಮೇಳ ಇನ್ನು ಲಾಸ್ಟ್ ಇಯರ್ ಗಿಂತ ಇನ್ನು ಜಾಸ್ತಿನೇ ಈ ತರ ಎಫರ್ಟ್ಸ್ ಹಾಕಿ ಎಲ್ಲಾ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಸ್ಟೂಡೆಂಟ್ಸ್ ಆಗ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ನಾವು ತುಂಬಾ ಉಪಯೋಗಕರದ್ವಾದ ಅಂತದ ತಗೊಂಡ್ಬಂದಿದೀವಿ, ಮಾಹಿತಿ ತಗೊಂಡ್ಬಂದಿದೀವಿ. ಇವಾಗ ನನ್ನ ಡಿಪಾರ್ಟ್ಮೆಂಟ್ ಕೀಟಶಾಸ್ತ್ರ, ನಮ್ಮ ವಿಭಾಗದಿಂದ ನಾವು ಕೀಟ ಪ್ರಪಂಚ ಅಂತ ನೋಡಲಿಕ್ಕೆ ಸುಂದರವಾದ ಅದ್ಭುತವಾದ ಎಲ್ಲಾ ಇನ್ಸೆಕ್ಟ್ಸ್ ಅಂದ್ರೆ ಎಲ್ಲಾ ಕೀಟಗಳನ್ನು ಕವರ್ ಮಾಡಿ ಅದ್ಭುತವಾಗಿ ನೋಡ್ಲಿಕ್ಕೆ ಮಾಡಿದೀವಿ. ಇದೆಲ್ಲ ಜೀವಂತ ಹುಳುಗಳನ್ನ ಯಾವ ತರ ನಾವು ಸುಂದರವಾಗಿ ಎಕ್ಸಿಬಿಷನ್ ತೋರಿಸಬಹುದು ಆತರ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಒಂದು 15 ಡೇಸ್ ಬ್ಯಾಕ್ ಇಂದನೇ ಎಫರ್ಟ್ಸ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಎಲ್ಲರೂ ಇದನ್ನ ನೋಡ್ಲಿಕ್ಕೆ ಬರಬೇಕು. ಯಾವುದೇ ಅಂದ್ರೆ ನಮ್ಮ ಕೃಷಿ ಅಂತಂದ್ರೆ ಒಂದು ಉನ್ನತ ವರ್ಡ್ ಅನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಆತರ. ಅದು ಯಾವ ತರ ಅಂತಂದ್ರೆ ನಮ್ಗೆ ಉಣ್ಲಿಕ್ಕೆ ಅಂತ ಹಿಡಿದು ನಮ್ಗೆ ಉದ್ಯೋಗದವರೆಗೂ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ನಾವು ಓದೋದಾಗಿರ್ಲಿ ಎಲ್ಲಾನು ಕೃಷಿ, ಇವಾಗ ಎಲ್ಲರೂ ಈ ತರ ಇದ್ರಿಂದ ಉಪಯೋಗ ತಗೋಬೇಕಂತ ಕೇಳ್ಕೊಂತೀನಿ ಅಂತಂದ್ರೆ.

0: ಇಂದ ಪೆಸ್ಟ್ ಮತ್ತೆ ಪ್ರಿಡೇಟರ್ ಎರಡೂನು ಇದೆ. ಇವಾಗ ಪೆಸ್ಟ್ ಅಂತ ಅಂದ್ರೆ ಕ್ರಾಪ್ ಗಳಿಗೆ ಹಾನಿ ಮಾಡ್ತವೆ, ನಾವ್ ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೇಕು, ಆ ಕೀಟಗಳು ಯಾವ ತರ ಇರುತ್ತೆ, ಯಾವ ತರ ಜೀವಿಸುತ್ತೆ ಅಂತ ಡೀಟೇಲ್ ಆಗಿ ನಾವು ತಿಳ್ಕೊಬಹುದು. ಇವಾಗ ಅದರಿಂದ ನಾವು ಉಪಯೋಗಕಾರಿ ಆದಂತದ್ದು ಮಾಡಿದೀವಿ, ಕೀಚೇನ್ ಮಾಡಿದೀವಿ, ರೇಷ್ಮೆ ಗೂಡಿನಿಂದ ಹೂ ಇದನ್ನ ಮಾಡಿದೀವಿ, ಹೂ ಇಡೋದನ್ನು ಅದ್ರ ಎಲ್ಲಾ ಮಾಡಿದೀವಿ. ಎಲ್ರು ಬಂದು ನೋಡಿ ತಗೊಂಡು ಎಲ್ಲಾ ಸಹಕರಿಸಬೇಕಾಗಿ ಕೇಳ್ಕೊತೇನೆ. ಎಲ್ಲರಿಗೂ ಕೃಷಿ ಮೇಳ 2026 ಗೆ ವೆಲ್ಕಮ್ ಮಾಡ್ತೀನಿ.
1: ರೈತ ಬಾಂಧವರೇ, ಇಲ್ಲಿ ನಮ್ಮ ಜೊತೆಗೆ ಪ್ರಾಧ್ಯಾಪಕರಾದಂತಹ ಬೇಸಾಯ ಶಾಸ್ತ್ರದ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿಯ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಅರವಿಂದ್ ಕುಮಾರ್ ಬಿ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅರವಿಂದ್ ಕುಮಾರ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್. ನಮಸ್ಕಾರ.
1: ಈ ಕೃಷಿ ಮೇಳದ ಬಗ್ಗೆ ತಮ್ಮ ಅಭಿಪ್ರಾಯ, ಈ ಬೇಸಾಯ ಶಾಸ್ತ್ರದ ಕುರಿತು ತಾವು ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಇದು ಉಪಯೋಗ ಆಗ್ತದೆ ಅಂತ ಹೇಳ್ತೀನಿ.
2: ನೋಡಿ, ಇದು ಕೃಷಿ ಮೇಳ ಅಂದ್ರೆ ಕೃಷಿ ಮೇಳ ಇದ್ದಾಗ ರೈತರಿಗೆ ಬಹಳಷ್ಟು ಖುಷಿ ತರೋದು. ಅಂದ್ರೆ ವರ್ಷ ವರ್ಷ ಆಯೋಜನೆ ಮಾಡ್ತೇವೆ, ಪ್ರತಿಯೊಂದು ಕೃಷಿ ಮೇಳಕ್ಕೂ ಒಂದು ಘೋಷವಾಕ್ಯ ಮಾಡಿರ್ತೇವೆ. ಈ ಸಲ ಮಹಿಳಾ ಸಬಲೀಕರಣದ ಮೇಲೆ ಇರೋದ್ರಿಂದ ಸುಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅಂತೇಳಿ. ಮತ್ತೆ ಬೇಸಾಯ ಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಿದ ಹೇಳೋದಾದ್ರೆ, ನಾವು ಬಹಳಷ್ಟು ಒಂದು ತಂತ್ರಜ್ಞಾನವನ್ನ ರೈತರ ಸದುಪಯೋಗಕ್ಕೋಸ್ಕರ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಅದು ಬರ ನಿರ್ವಹಣೆಯಿಂದ ಹಿಡಿದು ಪೋಷಕಾಂಶ ನಿರ್ವಹಣೆ ಇರ್ಬೋದು, ಕಳೆ ನಿರ್ವಹಣೆ ಇರ್ಬೋದು, ಪ್ರಚಲಿತ ವಿದ್ಯಮಾನದಲ್ಲಿ ಏನೇನು ನಡೀತಾ ಇದೆ, ನೂತನ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಯಾವ ರೀತಿ ರೈತರು ತಮ್ಮ ಒಂದು ಇದನ್ನ ಮಾಡ್ಬೋದು, ಮತ್ತೆ ರೈತರು ಕೂಡ ನಮ್ಮಲ್ಲಿ ಬಂದು ನಮ್ಮ ವಿಜ್ಞಾನಿಗಳೊಂದಿಗೆ ಸಂವಾದ ಮಾಡಿದ್ರೆ ಅಥವಾ ಸಮಾಲೋಚನೆ ಮಾಡಿದ್ರೆ ಬಹಳಷ್ಟು ಅವರು ಒಂದು ಜ್ಞಾನವನ್ನ ಪಡ್ಕೋಬಹುದು ಅಂತ ಈ ವಿಷಯ ಈ ಸಮಯದಲ್ಲಿ ಹೇಳಿ.
1: ಅಂದ್ರೆ ರೈತರಿಗೆ ಆಗ್ತಕ್ಕಂತ ಕುಂದು ಕೊರತೆಗಳು ಮತ್ತೆ ಬೇಸಾಯದಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು, ಯಾವುದೇ ಸಮಸ್ಯೆ ಇದ್ರೂ ತಂತ್ರಜ್ಞಾನ ವಿಜ್ಞಾನಿಗಳನ್ನ ಕಂಡಲ್ಲಿ ಅದು ಪರಿಹಾರ ಸಿಗುತ್ತಂತ.
2: ಹೌದೌದು. ಅದಕ್ಕೋಸ್ಕರ ಅವರು ಖುದ್ದಾಗಿ ಬಂದು ನಮ್ಮ ವಿಜ್ಞಾನಿಗಳನ್ನ ಯಾವುದೇ ಸಮಯದಲ್ಲಿ ಮೀಟ್ ಆದ್ರೂ ಅಥವಾ ಭೇಟಿ ಆದ್ರೂ ಕೂಡ ಅವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೋಬಹುದು. ಮತ್ತೆ ಯಾವ್ದಾದ್ರು ಕೃಷಿ ವಿಸ್ತರಣಾ ನಿರ್ದೇಶನಾಲಯದ ಯಾವುದೇ ಅಧಿಕಾರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದೇ ಆದಲ್ಲಿ ಅವರಿಗೆ ಬಹಳಷ್ಟು ಒಂದು ಸಮಸ್ಯೆಗೆ ಪರಿಹಾರಗಳು ಸಿಗ್ತಾ ಅಂತ ನಾ
1: ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಯಾವ ರೀತಿ ಸಹಕಾರಕ್ಕೆ ನಮ್ಮ ರೈತರಿಗೆ ಯಾವ ರೀತಿ ಅನುಕೂಲಕರವನ್ನ ಮಾಡ್ಕೊಟ್ಟಿದೆ?
2: ಈಗ ನೋಡಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಒಂದು ಕೆವಿಕೆಗಳ ಸಿಸ್ಟಮ್ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ. ಪ್ರತಿಯೊಂದು ಕೆಲವೊಂದು ಹತ್ರ ಒಂದು ಒಟ್ಟಾರೆ ಒಂದು 27-28 ನಮ್ಮ ಕೃಷಿ ಸಂಶೋಧನಾ ಕೇಂದ್ರಗಳಿದ್ದಾವೆ. ಅಲ್ಲಲ್ಲಿ ಸಂಬಂಧಪಟ್ಟಂತ ರೈತರು ಅಲ್ಲಿಯ ತಾಲೂಕು ಅಥವಾ ಅಲ್ಲಿಯ ಜಿಲ್ಲೆಗೆ ಸಂಬಂಧಪಟ್ಟಂತ ರೈತರು ಅಲ್ಲಿ ಹೋಗಿ ರೈತರು ವಿಜ್ಞಾನಿಗಳ ಹತ್ರ ಸಮಾಲೋಚನೆ ಮಾಡಿದ್ದಾದಲ್ಲಿ ಅವ್ರಿಗೆ ಬಹಳಷ್ಟು ಪರಿಹಾರ ಸಿಗುತ್ತೆ, ಮತ್ತೆ ಹೊಸ ಹೊಸ ತಂತ್ರಜ್ಞಾನಗಳ ಅಳವಡಿಕೆ ಕೂಡ ಮಾಡ್ಕೋಬಹುದು ಅಂತ ಈ ಸಮಯದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ.
1: ಧನ್ಯವಾದಗಳು ಸರ್. ತುಂಬಾ ಮಾಹಿತಿಗಳನ್ನ ನಮ್ಮ ಕೃಷಿ ಬಾಂಧವರಿಗೆ ಕೃಷಿ ಮಿತ್ರರಿಗೆ ಮಾಡಿಕೊಟ್ಟಿದ್ರಿ.
2: ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ. ಮಾಯಾವರೇ,
0: ನನ್ನ ಜೊತೆಗೆ ಅನುಪ್ರಿಯಾ ಇದ್ದಾರೆ. ನೀವು ಎಲ್ಲಿ ಎಲ್ಲಿ ಕಾರ್ಯ ಮಾಡ್ತಾ ಇದ್ರಿ? ನಾನು ಇವಾಗ MSc ಅಗ್ರಿಕಲ್ಚರ್ ಇನ್ ಎಂಟಮಾಲಜಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಧಾರವಾಡ. ಬಟ್ ನಮ್ಮ ಕಾಲೇಜ್ ಆಫ್ ಅಗ್ರಿಕಲ್ಚರ್ ವಿಜಯಪುರ. ನಮ್ದು ಇವಾಗ ಈ ಸಲ ಫ್ಯಾಸಿನೇಟಿಂಗ್ ವರ್ಲ್ಡ್ ಆಫ್ ಇನ್ಸೆಕ್ಟ್ ಅಂತ ನಾವು ಸ್ಟಾಲ್ ಹಾಕಿದೀವಿ. ಸೊ ಅದರಲ್ಲಿ ನಾನು ಎಕ್ಸಿಬಿಷನ್ ಅಲ್ಲಿ ಡ್ಯೂಟಿ ಅಲಾಟ್ ಮಾಡಿದರೆ ಅದ್ರಲ್ಲಿ ಏನೇನೆಲ್ಲ ಹೊಸತನದಾಗಿ ತಂದಿದೀವಿ ನಾವು ಅಥವಾ ಹೊಸದಾಗಿ ಇಟ್ಟಿದೀವಿ ಜನರಿಗೆ ಪ್ರದರ್ಶನ ಮಾಡೋಕ್ಕೋಸ್ಕರ ಅಂತ ಹೇಳಿದ್ರೆ, ಈ ಸಲ ನಾವು ಫೋರೆನ್ಸಿಕ್ ಎಂಟಮಾಲಜಿ ಅಂತ ತೋರಿಸಿದೀವಿ. ಏನಂತಂದ್ರೆ, ಮನುಷ್ಯ ಸತ್ತ ಮೇಲೆ ಬಾಡಿ ಡಿಕಂಪೋಸ್ ಆಗುತ್ತೆ, ಡಿಕಂಪೋಸ್ಗೆ ಇನ್ಸೆಕ್ಟ್ ಎಷ್ಟು ಹೆಲ್ಪ್ಫುಲ್, ಪ್ರತಿಯೊಂದು ಇನ್ಸೆಕ್ಟ್ ಕೂಡ ಎಷ್ಟು ಹೆಲ್ಪ್ಫುಲ್ ಅನ್ನೋದನ್ನ ತೋರಿಸಿದೀವಿ. ಅದ್ರ ಜೊತೆಗೆ ಮೆಗೋಟ್ ಯೂಸ್ ಮಾಡ್ಕೊಂಡು ಕ್ಯಾನ್ಸರ್ ಪೇಷಂಟ್ಸ್ಗೆ ಕ್ಯೂರ್ಮೆಂಟ್ ಟ್ರೀಟ್ಮೆಂಟ್ ಮಾಡೋದನ್ನು ಕೂಡ ಹೇಳಿದೀವಿ ಜನರಿಗೆ. ಅದ್ರ ಜೊತೆಗೆ ನಾವು ಸಿಲ್ಕ್ ಕಕೂನ್ಸ್ ನ ಯೂಸ್ ಮಾಡ್ಕೊಂಡು ಲಾಸ್ಟ್ ಟೈಮು ರೈತ ಮಹಿಳೆ ಮತ್ತೆ ರೈತಾಪಿ ಇದನ್ನ ಮಾಡಿದ್ವಿ, ಮಾಡೆಲ್ ತರ. ಅದನ್ನ ನಾವು ಈ ಸಲ ಗಾರ್ಲೆಂಟ್ ಮತ್ತೆ ಫ್ಲವರ್ ಬೊಕ್ಕೆಸ್ ತರ ಕನ್ವರ್ಟ್ ಮಾಡಿ ಸೇಲ್ಸ್ ಇಟ್ಟಿದೀವಿ. ಜೊತೆಗೆ ಕೀ ಬನ್ಸ್ ನ ನಾವು ಎಷ್ಟೋ ರೀತಿಯಲ್ಲಿ ಮಾಡ್ತೀವಿ, ಬೇರೆ ಬೇರೆ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು. ಸೊ ನಾವು ಈ ಸಲ ಇನ್ಸೆಕ್ಟ್ ನ ಯೂಸ್ ಮಾಡ್ಕೊಂಡು ರೆಸಿನ್ ಅಲ್ಲಿ ಡಿಫ್ರೆಂಟ್ ಮೌಲ್ಡ್ಸ್ ಯೂಸ್ ಮಾಡ್ಕೊಂಡು ಕೀ ಬನ್ಸ್ ಮಾಡಿದೀವಿ, ಅದನ್ನು ಕೂಡ ಸೇಲ್ಸ್ ಇಟ್ಟಿದೀವಿ. ಅದ್ರ ಜೊತೆಗೆ ಬ್ಲಾಕ್ ಸೋಲ್ಜರ್ ಫ್ಲೈ ಅಂತ, ಅದು ಕಿಚನ್ ವೇಸ್ಟ್ ಇರ್ಬೋದು ಮತ್ತೆ ಏನೇ ಒಂದು ಬಾತ್ರೂಮ್ ವೇಸ್ಟ್ ಇರ್ಬೋದು ಎಲ್ಲಾನು ಕೂಡ ಅದು ಕನ್ವರ್ಟ್ ಮಾಡಿ ಫರ್ಟಿಲೈಸರ್ ಕನ್ವರ್ಟ್ ಮಾಡುತ್ತೆ. ಸೊ ಅದರಿಂದ ನಮ್ಗೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಅದನ್ನೇ ನಾವು ರೈತರಿಗೆ ಹೊಸದಾಗಿ ಹೇಳ್ತಾ ಇದೀವಿ. ಜೊತೆಗೆ ಇದು ಗೆದ್ಲು ಉಳದ ಗೂಡು ಮತ್ತೆ ಚಗಳಿ ಇರುವೆ ಎಲ್ಲಾನು ಕೂಡ ನಾವು ರೈತರಿಗೆ ಪ್ರದರ್ಶನಕ್ಕೋಸ್ಕರ ಇಟ್ಟಿದೀವಿ. ಬಟರ್ಫ್ಲೈ ಪಾರ್ಕ್ ಅಂತ ಚಿಟ್ಟೆ ಉದ್ಯಾನವನ, ಲೈವ್ ಆಗಿ ನಾವು ಫ್ಲವರ್ಸ್ ಪಾಟ್ಸ್ ಎಲ್ಲ ಇಟ್ಟು ಬಟರ್ಫ್ಲೈ ಅದ್ರಲ್ಲಿ ಯಾವ ತರ ನೆಕ್ಟರ್ ತಗೊಳ್ಳುತ್ತೆ ಅನ್ನೋದನ್ನು ಕೂಡ ತೋರಿಸಿದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಏನು ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ನಾವು ಬೇರೆ ಕಡೆಯಿಂದ ತಂದು ಜನರಿಗೆ ಪ್ರದರ್ಶನಕ್ಕೆ ಇಟ್ಟಿದೀವಿ. ಸೊ ಅವ್ರಿಗೂ ಕೂಡ ಬರೀ ಇನ್ಸೆಕ್ಟ್ ಇಂದ ಹಾರ್ಮ್ಫುಲ್ ಅಲ್ಲ, ಎಷ್ಟು ಹೆಲ್ಪ್ಫುಲ್ ಇದೆ ಅನ್ನೋದನ್ನ ನಾವು ಈ ತರ ತೋರಿಸ್ಕೊಂಡಿದೀವಿ.
3: ಮತ್ತು ಕೃಷಿ ಮೇಳದ ಮೊದಲನೇ ದಿನ ಜನ ಇನ್ನು ಹರಿದ್ ಬರ್ತಾರೆ ಅಂತ ನಿಮ್ಗ ಒಂದು ನಿರೀಕ್ಷೆ ಇದೆ?
0: ಹಾ ಮ್ಯಾಮ್, ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಇವಾಗ ಸ್ವಲ್ಪ ಸ್ವಲ್ಪ

0: ಜನ ಬರ್ತಾ ಇದಾರೆ, ಇದನ್ನ ನೋಡ್ಕೊಂಡೋಗಿ ಇನ್ನಷ್ಟು ಜನಕ್ಕೆ ಅವರು ಹೇಳ್ದಾಗ ಅವರು ಕೂಡ ಇಂಟ್ರೆಸ್ಟ್ ಇಂದ ಬಂದು ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ನಮಗೂ ಕೂಡ ಇಲ್ಲೇ ಅಲಾಟ್ಮೆಂಟ್ ಇತ್ತು, ತುಂಬಾ ಜನ ಬಂದು ನೋಡಿದ್ರು, ತುಂಬಾ ಫೇಮಸ್ ಆಗಿತ್ತು ಆಕ್ಚುಲಿ ಎಂಟಮಾಲಜಿ. ಡಿಫ್ರೆಂಟ್ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಥೀಮ್ ಅಲ್ಲಿ ಮಾಡಿರೋದ್ರಿಂದ ಸೊ ಈ ಸಲ ತುಂಬಾ ಜನ ಬರ್ತಾರೆ ಮ್ಯಾಮ್.
1: ಇನ್ನು 3 ದಿನ ಆದ ಸೌನುಪ್ರಿಯ, ಕೀಟ ಪ್ರಪಂಚದ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿದಂತಹ ಅನೇಕ ನಮ್ಮ ಬಾಂಧವರು ಬರ್ಲಿ ಅಂತ ಹೇಳ್ತೀರಿ ಕೃಷಿ ಮೇಳಕ್ಕೆ. ಧನ್ಯವಾದ. ಇಲ್ಲಿ ನಮ್ಮ ರೈತ ಬಾಂಧವರು ಇದ್ದಾರೆ
2: ಮಾಯಾವರ, ಈಗ ನಮ್ಮ ಜೊತೆಗೆ ನಿರಂಜನ ಸಾಲಿಮಠ ಅವರು, ರೈತರು ನಮ್ಮ ಕೃಷಿ ಮೇಳವನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಅವರ ಅನಿಸಿಕೆಗಳನ್ನ ಕೃಷಿ ಮೇಳದಲ್ಲಿ ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರಂತ ನೋಡೋಣ. ನಿರಂಜನ ಅವರೇ ನಮಸ್ಕಾರ.
3: ನಮಸ್ಕಾರ ಸರ್.
2: ತಾವು ಕೃಷಿ ಮೇಳಕ್ಕೆ ಯಾವಾಗ್ಲಿಂದ ಬರ್ತಾ ಇದ್ದೀರಿ? ತಾವು ಎಷ್ಟು ಎಕರೆಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದೀರಿ? ತಮ್ದು ಯಾವ ಊರು
3: ಸರ್? ಈ ನರೇಂದ್ರ ನಮ್ಮ ಊರು, ಇಲ್ಲೇ ಪಕ್ಕದ ಹತ್ರನೇ. ನಾನು ಸರಿ ಸುಮಾರು 20 ವರ್ಷಗಳಿಂದ ಈ ಕೃಷಿ ಮೇಳಕ್ಕೆ ಬರ್ತಾ ಇದ್ದೇನೆ. ಮೊಟ್ಟ ಮೊದಲು ನಾನೇನು ಹೇಳ್ಬೇಕಂತಂದ್ರೆ, ಮೊಟ್ಟ ಮೊದಲು ಈ ಕೃಷಿ ಮೇಳವನ್ನು ಆಯೋಜಿಸಿದಂತ ಎಲ್ಲರಿಗೂ ನನ್ನ ಪೂರ್ವಕ ಅಭಿನಂದನೆಗಳು ಮತ್ತು ನಮಸ್ಕಾರಗಳು. ಯಾಕಂದ್ರೆ ಎಲ್ಲಾ ರೀತಿ ಇವತ್ತಿನ ದಿನ ನಾವು ನೋಡ್ಬೇಕಂದ್ರೆ ಎಲ್ಲ ಆರ್ಟಿಫಿಷಿಯಲ್ ಆಗಿಬಿಟ್ಟಿದೆ, AI ತಂತ್ರಜ್ಞಾನ ಬಂದ ನಂತರ. ಸೊ ಇವತ್ತು ನಮಗೆ ನ್ಯಾಚುರಲ್ ಆಗಿ ಒಂದು ನೋಡ್ಬೇಕಂತ ಸಿಕ್ಕಿರೋದು ಇದೆ. ಸೊ ಅದೆಲ್ಲ ಇಲ್ಲಿ ಬರುವಂತವ್ರು ಮತ್ತ ಏನೋ ಕೆಲಸಗಳನ್ನ ಬದಿಗಿಟ್ಟು ನೋಡ್ಬೇಕು. ಯಾಕಂದ್ರೆ ಇವತ್ತೆಲ್ಲ ಪ್ಲಾಸ್ಟಿಕ್ ಒಂಥರ ಜಮಾನ ಬಂದ್ಬಿಟ್ಟಿದೆ. ಅದರಲ್ಲಿ ಒಂಥರ ನ್ಯಾಚುರಲ್ ಆಗಿ ಮತ್ತೆ ಹೊಸ ತಂತ್ರಜ್ಞಾನಗಳು, ಎಷ್ಟೋ ಜನ ಕೃಷಿ ವಿಶ್ವವಿದ್ಯಾಲಯದ ಇಲ್ಲೆಲ್ಲ ಸೈಂಟಿಸ್ಟ್ಗಳು ಪಾಪ ಎಲ್ಲ ಕಷ್ಟಪಟ್ಟು ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನ ಹೊರಗಡೆ ತಂದಿರ್ತಾರ. ಮತ್ತೆ ಪ್ರತಿಯೊಂದು ಕೃಷಿ ಸಂಬಂಧ ಎಲ್ಲ ರೀತಿಯಲ್ಲಿನೂ ಒಂಥರ ಹೊಸ ಹೊಸ ರೀತಿಯ ಫಲ ಪುಷ್ಪಗಳಾಗ್ಲಿ, ಹಣ್ಣುಗಳಾಗ್ಲಿ, ಮತ್ತೆ ಹೊಲದಲ್ಲಿ ಬೆಳೆಯುವಂತ ಬೆಳೆಗಳಾಗ್ಲಿ, ತರಕಾರಿಗಳಾಗ್ಲಿ, ಮತ್ತೆ ಮನೆ ಬಳಕೆಗೆ ಬೇಕಾಗುವಂತ ವಸ್ತು ಸಾಮಗ್ರಿಗಳಾಗಲಿ, ಎಲ್ಲ ತರದ ಒಂದು ವಸ್ತುಗಳನ್ನು ನಮಗೆ ಇಲ್ಲಿ ನೋಡಲು ಮತ್ತು ಏಕಕಾಲದಲ್ಲಿ ಒಮ್ಮೆ ನೋಡಲು ನಮಗೆ ಸಿಗುತ್ತದೆ. ನಾವು ಎಲ್ಲಿಯಾದ್ರೂ ಹೋದರೆ ನಮಗೆ ಸೀಮಿತವಾಗಿ ಒಂದೇ ಇರತ್ತೆ, ಮತ್ತೆ ಅಲ್ಲಿ ಎಲ್ಲ ಟಿಕೆಟ್ಸ್ ಇರತ್ತೆ, ಸೊ ಇದೆಲ್ಲ ಇರತ್ತೆ. ಮತ್ತೆ ಇಲ್ಲಿ ಎಲ್ಲ ತರ ಸೇಫ್ಟಿನೂ ಇರತ್ತೆ, ಯಾರಿಗೆ ಯಾವುದೇ ತರ ತೊಂದರೆ ಇರಲ್ಲ. ಸೊ ನಾವು ಇದರಿಂದ ನೋಡಿ, ನಾವು ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ನೋಡೋಕ್ಕಿಂತ ಮುಂಚೆ ನಮ್ಮ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೋಡೋದು ಇದು ಉತ್ತಮ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂತಂದ್ರೆ, ಇದು ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ತಾಲೂಕಿನಲ್ಲಿರುವುದರಿಂದ ಸೊ ಕರ್ನಾಟಕದ ಎಲ್ಲ ಜನರು ಬಂದು ಈ ಕೃಷಿ ಮೇಳವನ್ನು ವೀಕ್ಷಿಸಿರಿ, ಮತ್ತು ಜೊತೆಗೆ ನಿಮ್ಮ ಮಕ್ಕಳಾಗಲಿ ಎಲ್ಲ ರೀತಿಯ ಒಂದಂತ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸೊ ಆದ ಕಾರಣ ಮತ್ತೆ ಇಲ್ಲಿ ವಸ್ತುಗಳನ್ನು ನಾನು ಕೇಳ್ಪಟ್ಟೆ ರಿಯಾಯಿತಿ ದರದಲ್ಲಿನೂ ಇರತ್ತೆ. ಸೊ ಯಾವುದೇ ರೀತಿ ಆ ತರ ಬೇರೆ ಬೇರೆ ಕಡೆ ಏನಿರುತ್ತೆ ಅದರ ಆ ತರ ಏನಿರಲ್ಲ. ಸೊ ಗವರ್ಮೆಂಟ್ ಪ್ರಕಾರ ಒಂದೇ ರೀತಿಯಾದಂತ ದರಗಳನ್ನು ನಿಗದಿಪಡಿಸಿರುತ್ತಾರೆ. ಸೊ ಮತ್ತೆ ಎಲ್ಲಾ ತರದ ಒಳ್ಳೆ ರೀತಿಯಾಗಿ ಇರುತ್ತದೆ.
2: ಅಲ್ಲ, ಈಗ ನೀವು ಈ ಕೃಷಿ ಮೇಳದಿಂದ ಸುಮಾರು 20 ವರ್ಷದಿಂದ ಬಂದು ಕೃಷಿ ಮೇಳದಲ್ಲಿ ಭಾಗವಹಿಸ್ತಾ ಇದ್ದೀರಿ, ಇದರ ಅನುಭವದ ಮೇಲೆ ಇಲ್ಲಿರ್ತಕ್ಕಂತ ಮಳಿಗೆಗಳಾಗಿರ್ಬೋದು, ನಮ್ಮ ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು, ವಿಶೇಷವಾಗಿ ಈ ವರ್ಷದಲ್ಲಿ ನಮ್ಮ ಧಾರವಾಡ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ NB ಪ್ರಕಾಶ್ ಅವರು ಈ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಕರ ತತ್ವದಲ್ಲಿ ನಮಗೆ ಈ ಆಕಾಶವಾಣಿ ಧಾರವಾಡದ ಜೊತೆಗೆ ಒಂದು ನೇರ ಕೃಷಿ ಮೇಳವನ್ನ ಪ್ರಸಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದ್ರ ಕುರಿತು ತಾವೇನು ಹೇಳ್ತೀರಿ?
3: ಸರ್, ಅವರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಅವರ ವಿಡಿಯೋಗಳು ಮುಂಚಿತವಾಗಿ ವೈರಲ್ ಆಗಿದ್ದವು. ಸೊ ಅವರು ಮುಂಚಿತವಾಗಿ ಇದರಕ್ಕೆ ವೀಕ್ಷಕರಿಗೆಲ್ಲ ಮುಂಚಿತವಾಗಿ ಹೇಳಿದ್ದರು. ಸೊ ಅವರಿಗೂ ನಮ್ಮ ತುಂಬಾ ಧನ್ಯವಾದಗಳು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಆಗುವುದರಿಂದ ಇದನ್ನ ಇಷ್ಟೆಲ್ಲ ಮತ್ತೆ ಒಳ್ಳೆ ರೀತಿಯಾಗಿ ಮತ್ತು ಪ್ರತಿ ಸಲಕ್ಕಿಂತನೂ ಮತ್ತೆ ಈ ಸಲ ಅಂತೂ ಸುಂದರವಾಗಿದೆ. ಮತ್ತು ಪ್ರತಿ ಸಲನೂ ಆಗತ್ತೆ, ಬಟ್ ಈ ಸಲ ಇನ್ನೂ ಅತಿ ಸುಂದರವಾಗಿದೆ. ಸೊ ಎಲ್ಲಾ ರೀತಿಯ ಒಳ್ಳೆ, ನಾವು ಎಲ್ಲಿ ಕಡೆನು ನೋಡಿದ್ರು ನಮ್ಗೆ ಒಳ್ಳೆ ತರಾನೇ ಕಾಣಿಸ್ತು. ಎಲ್ಲ ನೋಡಿದ್ರು ಬಹಳ ಚಲೋ ಆಯ್ತು. ಅವರಿಗೂ ನಮ್ಮ ತುಂಬಾ ಧನ್ಯವಾದಗಳು.
0: ಧನ್ಯವಾದ, ಧನ್ಯವಾದ. ಬರೀ ಬರೀ ನಿಮ್ಮ ಹೆಸರೇನು?
4: ಹೆಸರು ಪ್ರಕಾಶ್ ವರಪ್ಪ ಅಂಗಡಿ ರೀ. ನಮ್ದು ಕುಲವಾ ತಾಲೂಕು ಹಿರೇನಿಂಗ.
0: ಏನೇನ್ ನೋಡಿ ಬಂದ್ರಿ ಕೃಷಿ ಮೇಳದಾಗ?
4: ಕೃಷಿ ಮೇಳಕ್ಕೆ ಈ ಬಂದ್ರಿ, ನೋಡ್ಬೇಕು, ನೀವು ಕ್ಯೂರಿಯಾಸಿಟಿ ಬಹಳ ಐತಿ. ಏನೇನು
0: ಜಾನುವಾರು ಮೇಳ ಇತ್ತಲ್ಲ ಅಲ್ಲಿ?
4: ಜಾನುವಾರು ಮೇಳಕ್ಕೆ ಹೋಗ್ಬೇಕು, ಜಸ್ಟ್ ಇದೇ ಒಂದೇ ಡೇ ಅಂತ ಹೇಳ್ರಿ. ಬಹಳ
0: ಏನೇನು ಆಸೆ ಪಟ್ಕೊಂಡು ಆಸೆ ಇಟ್ಕೊಂಡು ಬಂದಿರಿ? ಏನೇನ್ ನೋಡ್ಬೇಕಂತೀರಿ? ಏನೇನ್ ಖರೀದಿ ಮಾಡ್ಬೇಕಂತೀರಿ?
4: ತೆರೆದೇನಿಲ್ರಿ, ಯಾವ್ಯಾವ ತಾಂತ್ರಿಕತೆ ಏನೇನ್ ನಮಗ್ ಯಾವ ಹೋಗ್ತಾವ ಅನ್ನೋದ್ ನೋಡಾಕ ಬಾಳ ಕ್ಯೂರಿಯಾಸಿಟಿ ಅಂತ ಬಂದೇವ್ರಿ. ವರ್ಷ ವರ್ಷ ಅಷ್ಟ ಚೇಂಜ್ ಇರ್ತೈತ್ರಿ, ಹೆಚ್ಚಿನ ಮಾಹಿತಿ ಇರ್ತೈತಿ, ತಾಂತ್ರಿಕತೆ ಇರ್ತೈತಿ.

0: ಅದ ತಿಳ್ಕೊಂಡು ನಾವ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ನಮ್ಗ್ ತಕ್ಕಂಗ ನೋಡ್ಕೋಬೇಕು ಅಷ್ಟ ಮಾಹಿತಿ.
1: ಉಪಯೋಗ ಆಗ್ತದಿಲ್ಲ ಕೃಷಿ ಮೇಳ?
0: ಉಪಯೋಗ ಆಗತ್ರಿ, ಉಪಯೋಗ ಆಗತ್ತ, ಬಾಳ ಚಲೋ ಇರತ್ರಿ.
1: ಇಲ್ಲೇ ಮತ್ತ ರೈತ ಬಾಂಧವರು
2: ಬಸವರಾಜ ಐಟಿ ಅಂತ, ತುಂಬಾ ಚೆನ್ನಾಗಿದ್ರಿ.
1: ಯಾವ ಊರಿಂದ ಬಂದಿರಿ?
2: ನಮ್ದು ಕುಂದಗೋಳ ತಾಲೂಕ್ ಹಿರೇಗುಂಜುಳ ಗ್ರಾಮದಿಂದ ಬಂದಿದ್ದೇವೆ. ಎಲ್ಲ ಇವಾಗ ಜಸ್ಟ್ ಬಂದಿದ್ದೇವೆ, ಈಗ ನೋಡ್ಕೊಂತ ಹೋಗ್ತಾ ಇದೇವ್ ರೀ. ಚೆನ್ನಾಗಿದೆ ರೀ ಎಲ್ಲ, ವರ್ಷ ವರ್ಷ ಇದೇ ತರ ಇರ್ಲಿ, ಇನ್ನು ಬೆಳಿಲಿ ಅಂತ ಆಸೆ ರೀ.
3: ನಮ್ಮ ಹೆಸರು ಕುಬೇರ್ ಕೊಡ್ಲಿ ಅಂತ ಹೇಳಿ, ಹಿರೇಗುಂಜುಳ. ನಾವು ಬಂದಿರಿ ನೋಡ್ತೇವ್ರಿ, ನಮ್ಗೆ ಯಾವ ನಮ್ ಕೃಷಿ ಇದಕ್ಕೆ ಯಾವ ಅನುಕೂಲ ಆಗ್ತಾವ.
4: ನಮ್ ಎಷ್ಟು ಎಕರೆ ಹೊಲ ಇದ್ರಿ ತಮ್ದು?
2: ನಮ್ದು ಒಂದು 10 ಎಕರೆ.
4: ನೀರಾವರಿ ಇದನ್ನ ಒಣ ಬೇಸಾಯ?
2: ಒಣ ಬೇಸಾಯ.
4: ಒಣ ಬೇಸಾಯದಲ್ಲಿ ಏನೇನ್ ಬೆಳಿತಾ ಇದ್ರಿ ತಾವು?
2: ನಾವು ಹೆಸರು ಬೆಳಿತೇವೆ, ಶೇಂಗಾ ಬೆಳಿತೇವೆ, ಮೆಣಸಿನ ಗಿಡ ಬೆಳಿತೇವೆ, ಹತ್ತಿ ಬೆಳಿತೇವೆ.
4: ಅಂದ್ರೆ ಬೀಜಗಳನ್ನೆಲ್ಲ ಇಲ್ಲಿ ಕೃಷಿ ಮೇಳದಿಂದ ಒಯ್ತೀರ? ಯಾವ ತರ ಅಥವಾ ನಮ್ಮ ಅಗ್ರಿ ಅಲ್ಲಿಂದ ತಗೋತೀರಿ? ಎಷ್ಟು ವರ್ಷದಿಂದ ತಾವು ಈ ಕೃಷಿಯಲ್ಲಿ ಅನುಭವ ಹೊಂದಿದಿರಲ್ಲ, ಈ ಕೃಷಿ ಮೇಳದಿಂದ ತಮಗೇನ ಲಾಭ ಆಗಿದೆ?
2: ಲಾಭ ಅಂದ್ರೆ ಕೃಷಿ ಯಾವ ತರ ನಾವು ಈ ತರ ಮಾಡರ್ನ್ ಯಾವ ತರ ಚೇಂಜ್ ಮಾಡ್ಬೇಕು, ಆಳು ಕಮ್ಮಿ ಮಾಡ್ಬೇಕು, ಹೆಂಗ್ ನಾವು ಮಿಷಿನ್ ಯೂಸ್ ಮಾಡ್ಕೋಬೇಕು, ಹೊಸ ಹೊಸ ತಂತ್ರಜ್ಞಾನ ಹೆಂಗ್ ಯೂಸ್ ಮಾಡ್ಕೋಬೇಕು ಅದ್ ನೋಡ್ಕೊಂತೀವಿ.
4: ಹೊಸ ಹೊಸ ತಂತ್ರಜ್ಞಾನಗಳಂದ್ರೆ ಯಾವ ರೀತಿ ಅಳವಡಿಕೆ ಮಾಡ್ಕೊಂಡಿದ್ದೀರಿ?
2: ಈಗ ಎಣ್ಣೆ ಸ್ಪ್ರೇ ಮಾಡೋದ್ರಿ, ಮತ್ತ ಹೊಳ್ಳಿ ಈಗ ಪವರ್ ಸ್ಪ್ರೇ ಯೂಸ್ ಮಾಡೋದು, ಇಲ್ಲ ನೇಗಿಲ ಹೊಡಿ ನೇಗಿಲ
0: ಕಟಾವ್ ಮಾಡ್ತೇವೆ ಸರ್.
4: ನಮ್ಮ ಹೆಸರು
0: ಪ್ರಕಾಶ್ ವೀರಪ್ಪ ಅಂಗಡಿ ಇದೆ.
4: ನಮ್ದು ಎಷ್ಟು ಹೊಲ ಇದೆ?
0: ನಮ್ದು ಒಂದ್ 15 ಎಕರೆ ಆಯ್ತು.
4: 15 ಎಕರೆ ನೀರಾವರಿ ಇದೆಯಾ?
0: ಒಣ ಬೇಸಾಯ ಇಷ್ಟು
4: ಬೆಳೀತಾ ಇದ್ರಿ?
0: ಅವ ಹೆಸರು ಶೇಂಗಾ ಮೆಣಸಿನ ಗಿಡ ಹತ್ತಿರಿ, ಕಡ್ಲಿ ಜೋಳ ಗೋಧಿ ಬೆಳಿತಾರ. ಮಳಿ ಆಗಿಲ್ರಿ ಸ್ವಲ್ಪ, ಅಷ್ಟೇ ಹೆಸರು ಬಿತ್ತಿದ್ರಿ. ಅವ ಏನ್ ಸ್ವಲ್ಪ ವಾರಕ್ ಮಳಿ ಆಗೈತಿ, ಅಷ್ಟ ಸ್ವಲ್ಪ ಬಂದಾವ್ರಿ ಅಷ್ಟೇ. ಇಳುವರಿ ಕಡಿಮ್ರಿ, ಎಕರೆಕ್ ಒಂದ್ ಕ್ವಿಂಟಲ್ ಎರಡ್ ಕ್ವಿಂಟಲ್ ಬಂದಾವ್ ಮಳೆ.
4: ಹಿಂಗಾರ
0: ಚಲೋ ಆಗತ್ರಿ, ಇನ್ ಮುಂದ ಕಡ್ಲೆ ಬೆಳೆ ಹಿಂಗಾರಿ ಗೋಧಿ ಜೋಳ ಆವರ ಆಗ್ಲಿ ಅನ್ನೋ ಆಸೆ.
4: ತುಂಬಾ ಸಂತೋಷ, ನಿಮ್ಮ ಆಸೆಗಳು ನೆರವೇರ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಯಾಕಂದ್ರೆ ನೀವು, ನಾನು ಇನ್ನೊಂದು ಪ್ರಶ್ನೆ ಕೇಳ್ಬೇಕು ತಮ್ಗೆ, ತಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬಿಟ್ಟು ಕೃಷಿಯನ್ನ ಮಾಡ್ತಾ ಇದ್ರು, ಯಾವ ರೀತಿ ತಾವು ಕೃಷಿ?
0: ಇಲ್ಲ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ರಿ, ಮಾಡಿಸ್ಬೇಕು, ಅದು ಆಗಲ್ಲ ನಮ್ಗೆ. ಅದೇನೋ ಒಟ್ಟ ಐದು ಮಾಹಿತಿ ಐತ್ರಿ, ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅನ್ನೋದು ಯೂನಿವರ್ಸಿಟಿ ಬಂದಾಗ ಹೇಳ್ತಾರ. ಟ್ರೈನಿಂಗ್ ಎಲ್ಲ ಬಂದೇವ್ರಿ ನಾವು.
4: ಒಣ ಬೇಸಾಯ ಮಾತ್ರ ಮಾಡ್ತಾ
0: ಇದ್ವಿ. ಒಣ ಬೇಸಾಯ
4: ಸಮಗ್ರ ಕೃಷಿಯನ್ನ ತಾವು ಅಳವಡಿಸ್ಕೊಂಡಿಲ್ವಾ?
0: ಸಮಗ್ರ ಕೃಷಿ ಇಲ್ಲ ಸರ್. ಇಲ್ಲ
4: ಸಮಗ್ರ
0: ಅದು ನಮ್ಗ ಕನ್ವಿನಿಯಂಟ್, ನಮ್ಗ ಅದು ಇದು ಆಗ್ವಲ್ರಿ. ಆಳಿನ ಲೇಬರ್ ಸಮಸ್ಯೆ ಆಕತ್ರಿ, ಮಾಡೋದೆಲ್ಲ 15 ಎಕರೆ ಜಮೀನ್ ಆಕತ್ತಲ್ರಿ, ಎಲ್ಲಾ ಮಾಡ್ಬೇಕಂದ್ರೆ ಸ್ವಲ್ಪ ಸಮಸ್ಯೆ ಆಕತ್.
4: ಮನೇಲಿ ಎಷ್ಟ್ ಜನ ಇದೀರಿ ತಾವು?
0: ನಾನು, ನಮ್ಮ ವೈಫ್, ನಮ್ ತಂದೆ, ನಮ್ ತಾಯಿ.
4: ನಿಮ್ಮ ಕೃಷಿಯಲ್ಲಿ ಯಾರ್ಯಾರು ಕೈ ಜೋಡಿಸ್ತಾ?
0: ನಮ್ ತಂದೆಯವರು, ನಮ್ಮ ಹೆಣ್ಮಕ್ಳು, ನಾವು ಮೂರ್ ಜನ ಮಾಡ್ತೇವ್ರಿ. ಆಳಿನ ಲೇಬರ್ಸ್ ಬರ್ತಾರ.
4: ಮಕ್ಳು ಏನೇನ್ ಮಾಡ್ತಾರೆ?
0: ಮತ್ತೇನು ಸಣ್ಣ ಶಾಲೆ ಹೋಗ್ತಾರೆ. ಶಾಲೆ ಹೋಗ್ತಾರೆ.
4: ಇನ್ನೊಬ್ಬರು ರೈತರು, ತಮ್ಮ ಊರು, ತಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ ತಾವು?
2: ಹಿರೇಗುಂಜುಳ, ಕುಂದಗೋಳ ತಾಲೂಕು ಹಿರೇಗುಂಜುಳ ಅಂತ ಅಂದ್ರಿ. ಮುತ್ತು ಕೋಳಿವಾಡ ಅಂತಂದ್ರಿ. ತಂದೆ ಬಸವರಾಜ್ ಕೋಳಿವಾಡ.
4: ಎಷ್ಟು ಎಕರೆ ಇದೆ ತಮ್ದು?
2: ನಮ್ದು ಒಂದ್ ಕೂರಿಗಿದೆ ರೀ, 4 ಎಕರೆ ಐತ್ರಿ. ಹ್ಮ್, 4 ಎಕರೆ ಐತೆ. ನೀರಾವರಿನ ಐತ್ರಿ, ಪರೀಕ್ಷೆ ಮಾಡ್ಸಿಲ್ರಿ ಅದ್ ನೀರು. ಆಮೇಲೆ ಮಣ್ಣುನು ಪರೀಕ್ಷೆ ಮಾಡಿಲ್ರಿ. ಆಮೇಲೆ ಒಂದ್ 200 ಗಿಡ ತೆಂಗಿನ
4: ಬೆಳೆ ವಿಮೆ ಮಾಡಿಸಿದೀರ?
2: ಬೆಳೆ ವಿಮೆ ಮಾಡಿಸಿದ್ದೀನಿ.
4: ಯಾಕಂದ್ರೆ ಬೆಳೆ ಒಮ್ಮೊಮ್ಮೆ ಕೈ ಕೊಟ್ಟಾಗ ಈ ಬರಗಾಲದ ಪರಿಸ್ಥಿತಿಯಿಂದಾಗಿ, ಮಳೆ ಒಂದು ಕೊರತೆಯಿಂದಾಗಿ, ಇಂಥ ಒಂದು ಸಂದರ್ಭದಲ್ಲಿ ಏನಾದ್ರೂ ಕೈ ಕೊಟ್ಟರೆ, ಅಟ್ಲೀಸ್ಟ್ ನಿಮಗೆ ಬೆಳೆ ವಿಮೆ ಇದ್ರೆ ನೀವು ಏನು ಬೀಜ ಗೊಬ್ಬರಕ್ಕೆ ಹಾಕಿರ್ತೀರಿ, ಆದಾದ್ರೂ ನಿಮಗೆ
2: ಕೈಗೆ.
4: ಮತ್ತೆ ಏನೇನು ನೋಡಿದಿರಿ ಕೃಷಿ ಮೇಳದ?
2: ಇನ್ನು ಈಗ ಬಂದಿದೀವಿ ಸರ್, ಈಗ ಇವಾಗ ನೋಡ್ಬೇಕ್ರಿ ಎಲ್ಲ ಚೆಕ್ ಮಾಡುವುದು.
4: ಪ್ರತಿ ಸಲ ಬರ್ತೀರಲ್ಲ, ಆ ಒಂದು ಕೃಷಿ ಮೇಳಕ್ಕೂ ಈ ಕೃಷಿ ಮೇಳಕ್ಕೂ ಏನ್ ವ್ಯತ್ಯಾಸ ಇದೆ?
2: ಬಹಳ ಬಹಳ ಡಿಫ್ರೆನ್ಸ್ ಇದೆ. ಎಲ್ಲಾ ಸಲಕರಣೆಗಳು ಎಲ್ಲಾದು ಬಹಳ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ಸರ್. ಅದ್ರ ಸಂಬಂಧ ನಾವು ಅದಕ್ಕೆ ಜೋಡಿಸ್ಕೊಂಡು ಮಾಡ್ಕೋಬೇಕು ಅಂತ.
4: ಅದೇನು ಹೇಳಕ್ ಬಯಸ್ತೀರಿ?
0: ಪ್ರತಿ ವರ್ಷನೂ ಹೆಚ್ಚಿನ ತಾಂತ್ರಿಕತೆ, ರೈತರಿಗೆ ಅನುಕೂಲ ಆಗಂಗ ಕೃಷಿ ಮೇಳದಂತೂ ಅನುಕೂಲ ಆಗತ್ತರಿ. ಹಾ ರೀ, ನಾವು ತಾಂತ್ರಿಕತೆಗೆ ಹೆಂಗ್ ಒಪ್ಕೋಬೇಕು ರೈತರ ಅನ್ನೋದು ಕೃಷಿ ಮೇಳ ತೋರಿಸ್ಕೊಡತ್ತ.
4: ನಿಮ್ಮ ಮನೆಯಲ್ಲಿ ಕೃಷಿಗೆ
0: ನಮ್ ತಂದೆ ರೀ, ನಮ್ಮ ಹೆಣ್ಮಕ್ಳ
4: ಅಂದ್ರೆ ಎಲ್ಲರೂ ನಿಮ್ಗೆ ಸಹಕಾರ?
0: ಸಹಕಾರ ಐತ್ರಿ, ಎಲ್ಲಾರು ಮಾಡಿದ್ರು ಖುಷಿ ಆಗತ್ರಿ, ಒಬ್ರು ಮಾಡಿದ್ರು ಖುಷಿ ಆಗಂಗಿಲ್ಲ.
4: ಅಂದ್ರೆ ಈಗೇನು ಒಂದು ವರ್ಷದಲ್ಲಿ ಬೆಳೆ ಬರೋದಿಲ್ಲ, ನಷ್ಟ ಆಗಿರುತ್ತೆ. ಅವಾಗ ಏನಾದ್ರು ತಮ್ಗೆ ಏನಾದ್ರು ಬೇರೆ ರೀತಿಯಲ್ಲಿ ಹೇಳ್ತಾರ? ಯಾವ ರೀತಿ
0: ಸೈನ್ ಐತ್ರಿ?

0: ಆಕಳದಾವು, ಹೈನುಗಾರಿಕೆನ ಐತಿ, ಇದು ಐತಿ,
1: ಹೈನುಗಾರಿಕೆ ತಮ್ಗೆ ಲಾಭ ಕೊಡ್ತಾ ಇದ್ದಲ್ಲ, ಅದು ಮಣಿಪುರದಾಗ ಮಾತ್ರ
0: ಮಣಿಪುರದಾಗ ಸ್ವಲ್ಪ ಆಗತ್ರಿ. ಅಂದ್ರೆ ಈಗ ಮನಿಗೆಲ್ಲ ಹೈನು ಬೇಕಲ್ರಿ, ಹಾ ಕಂತದ ಇದಕ್ಕ ವ್ಯವಸಾಯಕ್ಕೆ ಇದಾಗಿ ಅದು ಮಾಡ್ಕೊಂಡು
1: ಮಾಯವ್ರಿ.
2: ಇಲ್ಲಿ ನಮ್ಮ ಹನುಮನ್ಮಟ್ಟಿ ರೈತರ ಸಂಶೋಧನಾ ಕೇಂದ್ರದಿಂದ ಅಸ್ಲಂ ಅವ್ರು ಬಂದಾರ. ಅಸ್ಲಂ ಕೃಷ್ಣಕ್ಕ ಅಡ್ಡಾಡಿ ಬಂದ್ರೆ?
3: ಹಾ ಮೇಡಮ್, ಅಡ್ಡಾಡಿ ಬಂದ್ರೆ ನಮ್ ಭಾರಿ ಐತ್ರಿ. ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮಹಾವಿದ್ಯಾಲಯ ಹನುಮಟ್ಟಿ ಸ್ಟೂಡೆಂಟ್ ಸರ್. ಮ್ಯಾಮ್ ಚಲೋ ಐತ್ರಿ, ಹೋದ ಸರ್ಗಿಂತ ಈ ಸರ್ದಿ ಅಂತ ಎಕ್ಸ್ಪೀರಿಯನ್ಸ್.
2: ಯಾವ್ದು ಬಹಳ ಇಷ್ಟ ಆಗಿದ್ದು ಕೃಷಿ ಮೇಳದಲ್ಲಿ?
3: ಕೃಷಿ ಮೇಳದಲ್ಲಿ ಇಲ್ಲಿ ಇಂಪ್ಯಾಕ್ಟ್ ಐತಲ್ಲ ಮ್ಯಾಮ್, ಅದು ಭಾರಿ
2: ಕೀಟ ಪ್ರಪಂಚ.
3: ಕೀಟ ಪ್ರಪಂಚ ಭಾರಿ ನಾಲೆಜ್ ಗೇನ್ ಆಗ್ತೈತಿ, ಮತ್ತೆ ರೈತರಿಗೆ ಹೆಲ್ಪ್ ಸಪೋರ್ಟ್ ಆಗ್ತೈತಿ ಮ್ಯಾಮ್. ಯಾವ್ದ ನಾಲೆಜ್ ಸಿಕ್ಕಂದ್ರಿ, ಅಲ್ಲೆಲ್ಲ ಸ್ಟಾಲ್ಗಳು ಅದಾವಲ್ಲ ಮ್ಯಾಮ್, ಅವೆಲ್ಲ ಕರೆಕ್ಟ್ ಅದಾವ, ನಾಲೆಜ್ ಗೇನ್ ಆಗ್ತೈತಿ ಮ್ಯಾಮ್. ಚಲೋ ಐತ್ರಿ ಕೃಷಿ ಮೇಳ, ಹಂಗೆ
2: ಖುಷಿ ಆಗ್ತದ ನೋಡಿದ್ರೆ. ಕೃಷಿ ಮೇಳ
4: ಹೆಸರು
2: ಎಲ್ಲಿಂದ ಬಂದಿರಿ?
4: ಧಾರವಾಡ.
2: ಕೃಷಿ ಮೇಳದ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ?
4: ಏನಿಲ್ರಿ, ಚೆನ್ನಾಗಿದೆ ಎಲ್ಲ ನೋಡಲ್ಲಿ, ಕಲಿಯಲು ಎಲ್ಲ ಪ್ರಾಕ್ಟಿಕಲ್ ಆಗಿ ನಾಲೆಜ್ ಬಹಳ ಕಲಿಬಹುದು.
2: ಯಾವ ರೀತಿಯಿಂದ ಕಲಿಬಹುದು ಅಂತೀರಿ?
4: ಯಾವ ರೀತಿ ಅಂದ್ರ ಅಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಹೇಳ್ಕೊಡ್ತಾರೆ ಅವ್ರು, ಹೆಂಗ್ ಮಾಡ್ಬೇಕು ಏನು ಅಂದ್ರೆ ಕೀಟ ಪ್ರಶ್ನೆಗಿರ್ಬೋದು.
2: ಧನ್ಯವಾದ.
1: ನಮ್ಮಲ್ಲಿ ವಿಶೇಷವಾಗಿ ಕೃಷಿ ಮೇಳದಲ್ಲಿ ಮಂಗಳೂರಿನಿಂದ ಸಾಯಲ್ ಪರೀಕ್ಷೆಯನ್ನು ಮಾಡ್ತಕ್ಕಂತ ಸೈಂಟಿಸ್ಟ್ ಗಳು ನಮ್ ಜೊತೆಗೆ ಇದ್ದಾರೆ. ತಮ್ಮ ಹೆಸರು
5: ಡಾಕ್ಟರ್ ಮಲ್ಲಿಕಾರ್ಜುನ್.
1: ಈ ಕೃಷಿ ಮೇಳಕ್ಕೆ ತಾವು ಬಂದಿದ್ದೀರಲ್ಲ, ಏನ್ ಅನ್ಸುತ್ತೆ ತಂದ್ರೆ?
5: ಈ ಒಂದು ಧಾರವಾಡದಲ್ಲಿ ಆಗ್ತಕ್ಕಂಥ ಕೃಷಿ ಮೇಳ ದೇಶದಲ್ಲಿಯೇ ಒಂದು ಮಾದರಿ ಕೃಷಿ ಮೇಳ. ಇಲ್ಲಿ ಸಾಕಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಈ ಕೃಷಿಯಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಎಲ್ಲಾ ರೀತಿಯ ತಂತ್ರಜ್ಞಾನಗಳನ್ನ ತೋರ್ಪಡಿಸುವ ಅಥವಾ ಪ್ರದರ್ಶನ ಇಲ್ಲಿ ಕೈಗೊಳ್ಳಲಾಗುತ್ತೆ. ಮತ್ತು ಈ ರೈತರೆಲ್ಲ ಈ ಒಂದು ಪ್ರದರ್ಶನ ತಂತ್ರಜ್ಞಾನಗಳನ್ನ ತಮ್ಮ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳಲು ಈ ಒಂದು ಕೃಷಿ ಮೇಳ ಸಾಕಷ್ಟು ರೀತಿಯಲ್ಲಿ ಸಹಾಯಕವಾಗುತ್ತೆ.
1: ಅಲ್ಲ, ಈಗ ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕೆ ರೈತರು ಮುಂದೆ ಬರ್ತಾ ಇದ್ದಾರೆ, ಹೇಗೆ?
5: ಸಾಕಷ್ಟು ಈ ಒಂದು ದೇಶಾದ್ಯಂತ ಈ ಒಂದು ರೈತರಲ್ಲಿ ಮಣ್ಣಿನ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ಮಹತ್ವವನ್ನು ತಿಳಿಸ್ಲಿಕ್ಕೆ ರಾಷ್ಟ್ರೀಯ ಮಣ್ಣು ಆರೋಗ್ಯ ಚೀಟಿ ಯೋಜನೆಯನ್ನ ಕಳೆದ 10-11 ವರ್ಷಗಳಿಂದ ಇದು ಜಾರಿಯಲ್ಲಿದೆ. ರೈತರ ಒಂದು ಜಮೀನುಗಳಲ್ಲಿ ಯಾವ ರೀತಿ ಮಣ್ಣಿನ ಮಾದರಿಗಳನ್ನ ತೆಗೆದುಕೊಳ್ಬೇಕು, ಯಾವ ರೀತಿ ಸಮೀಪದ ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಮಣ್ಣು ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಬೇಕು, ಮಣ್ಣು ಮಾದರಿ ಪರೀಕ್ಷೆಯ ನಂತರ ಬಂದಿರತಕ್ಕಂಥ ಫಲಿತಾಂಶದ ಆಧಾರದ ಮೇಲೆ ಯಾವ ರೀತಿ ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕು ಅನ್ನೋದನ್ನ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ದೇಶಾದ್ಯಂತ ಎಲ್ಲಾ ರೀತಿಯ ಒಂದು ಕೆಲಸಗಳು ಆಗ್ತಾ ಇದಾವೆ. ಇನ್ನು ಸಹ ರೈತರು ಹೆಚ್ಚು ಹೆಚ್ಚು ಒಂದು ಭಾಗಿಯಾಗಿ ಮಣ್ಣಿನ ಆರೋಗ್ಯವನ್ನ ಉತ್ತಮಪಡಿಸಿ ಈ ಒಂದು ದೇಶದ ಕೃಷಿಯನ್ನ ಮತ್ತು ಈ ಆಹಾರ ಭದ್ರತೆಯನ್ನ ನಾವು ರೈತರೆಲ್ಲ ಆಹಾರ ಭದ್ರತೆಯನ್ನು ಸಾಧಿಸಲು ಈ ಒಂದು ಕೃಷಿ ಮೇಳ ಸಹಾಯಕವಾಗುತ್ತೆ ಅಂತ ನಾನು ಹೇಳ್ಬೋದು.
1: ಈ ಮಣ್ಣು ಪರೀಕ್ಷೆಯಲ್ಲಿ ಕೃಷಿ ಅಧಿಕಾರಿಗಳು ಯಾವ ರೀತಿ ಪಾತ್ರವನ್ನು ವಹಿಸ್ತಾರೆ?
5: ಕೃಷಿ ಅಧಿಕಾರಿಗಳು ಈ ರೈತರ ಒಂದು ಮಾದರಿ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ರೈತರ ತಾಕುಗಳಿಗೆ ಭೇಟಿ ನೀಡಿ ಮಣ್ಣಿನ ಮಾದರಿಗಳನ್ನ ಜಿಲ್ಲಾ ಮಟ್ಟದ ಒಂದು ಮಣ್ಣು ಪರೀಕ್ಷಾ ಕೇಂದ್ರಗಳಿಗೆ ರವಾನಿಸಿ ಅಲ್ಲಿ ಮಣ್ಣು ಪರೀಕ್ಷೆಗೆ ಅದನ್ನು ಒಳಪಡಿಸಿ ಆ ಒಂದು ಮಣ್ಣು ಆರೋಗ್ಯ ಚೀಟಿಯನ್ನ ರೈತರಿಗೆ ತಲುಪಿಸುವಂತಹ ಕೆಲಸಗಳನ್ನ ಈ ಕೃಷಿ ಅಧಿಕಾರಿಗಳು ಈ ಒಂದು ರೈತ ಸಂಪರ್ಕ ಕೇಂದ್ರದ ಮಟ್ಟದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಸಹ ಈ ಒಂದು ಕಾರ್ಯ ಹೆಚ್ಚಿನ ಒಂದು ಮಹತ್ವದಿಂದ ಅಥವಾ ಹೆಚ್ಚಿನ ತೀವ್ರತೆಯಿಂದ ಆಗೋದ್ರಿಂದ ನಾವು ಇನ್ನು ರೈತರಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಒಂದು ಅರಿವನ್ನು ನಾವು ಮೂಡಿಸ್ಬೋದು.
1: ತುಂಬಾ ಸಂತೋಷ, ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ಟಿದ್ದೀರಾ. ಈ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆಯನ್ನು ಹೆಚ್ಚು ಹೆಚ್ಚು ನಮ್ಮ ದೇಶದಾದ್ಯಂತ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಲಿ ಅಂತ ಈ ಮೂಲಕ ಕೇಳ್ಕೊಳ್ಳೋಣ. ನಮಸ್ಕಾರ ಸರ್. ಮಾಯಾವ್ರೆ,
2: ಎಲ್ಲಾ ಕುರಿತು ನಮ್ಮ ರೈತ ಬಾಂಧವರು ಹೇಳ್ರಿ.
6: ಸರ್ ನಮಸ್ಕಾರ, ನಾನು ಸಂತೋಷ್ ಹೊಗಳೇಕರ್ ಅಂತೇಳಿ.
2: ಸಂತೋಷ್ ಅವರ ಎಷ್ಟು ವರ್ಷದಿಂದ ಬರ್ಲಿಕ್ಕಿದ್ದೀರಿ?
6: ನಾಲ್ಕು ವರ್ಷ ಬಂದಿದ್ದಾರೆ.
2: ಯಾವ ರೀತಿ ನೀವು ಉಪಯೋಗ ಮಾಡ್ಕೊಳ್ಳಿ
6: ಕೃಷಿ ಮೇಳ ದಿನಕ್ಕೆ? ನಮ್ದು ಸಣ್ಣ ಹಳ್ಳಿಯಿಂದ ಬಂದಿದ್ದಕ್ಕೆ ಅಲ್ಲಿ ನಮ್ದು ಏನು ಟೆಕ್ನಾಲಜಿ ಅಥವಾ ಏನು ನಮ್ ಪ್ರಾತ್ಯಕ್ಷಿಕೆ ಸಿಗುದಿಲ್ಲ ಅಂದ್ರೆ, ನಮ್ಮ ರೈತ ಸಂಪರ್ಕದವರು ನಮ್ಗೆ ಮಾಹಿತಿ ಕೊಡ್ತಾರೆ, ಅವ್ರ ಪ್ರಮಾಣದಲ್ಲಿ ಏನೋ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ನಾವು ಸಾಕ್ಷಾತ್ ಪ್ರಾತ್ಯಕ್ಷಿಕೆ ಅಂತಿದ್ರೆ ಇಲ್ಲಿ ಅಲ್ಲಿ ಬಂದಾಗ ಮತ್ತು ವಿಜ್ಞಾನಿಗಳು ಸಮಕ್ಷಮ ಸಿಕ್ಕಿದಾಗ ಅವ್ರ ಮೂಲಕ ಏನೋ ಸರ್ಕಾರಿ ಸ್ಕೀಮ್ ಬಗ್ಗೆ ಆಗ್ಲಿ ಕೆಲವು ವೈಜ್ಞಾನಿಕ AI ಕಾಲದಲ್ಲಿ ಏನೇನು ಅಭಿವೃದ್ಧಿ ಆಗ್ತಾ ಉಂಟು ಅದ್ರ ಮೂಲಕ ಅದ್ ಏನೇನ ಹೊಸ ಡೆವಲಪ್ಮೆಂಟ್ ನಮ್ಗೆ ಗೊತ್ತಾಗುದಿಲ್ಲ. ಮೊಬೈಲ್ ನೋಡಿದ್ರು ಬೇರೆನೆ ಕಾಣ್ತದೆ, ಇಲ್ಲಿ ಹೊಸ ಬಂದ ನೋಡಿದ್ರೆ ಬೇರೆ ಕಾಣ್ತದೆ. ಪ್ರತ್ಯಕ್ಷ ನೋಡಿ ಸಮಕ್ಷ ಮುಟ್ಟಿ ನೋಡಿ ಮಾತಾಡ್ಲಿ.

0: ಸಿಗ್ತದೆ, ಅನುಭವವನ್ನು ನಮ್ಗೆ ಸಕ್ಸಸ್ ಸಿಗ್ತದೆ. ಹಾಗಾಗಿ ನಾವು ಇಲ್ಲಿ ಬರ್ತಾ ಇದ್ದೇವೆ. ಎಸ್ ಸಿ ಮೇಳ ಅಂದ್ರೆ ನಮ್ಮದು ಏನಿದೆ ತೋಟ, ಅಡಿಕೆ ತೋಟ ಇದೆ, ಪ್ಲಸ್ ಬರ್ತಾ ಇದೆ. ಅದು ಸ್ವಲ್ಪ ಜೌಗ ಆಗಿರೋದಕ್ಕೆ ನಾವು ಹೆಚ್ಚಾಗಿ ಅದನ್ನ ಕಾಳುಮೆಣಸು, ಕಾಫಿ ಮತ್ತು ಏಲಕ್ಕಿ ಅಂತದನ್ನ ಬೆಳ್ಕೊಂಡಿದ್ದೇವೆ. ಅದ್ರ ಬೈಲ್ ಬಂದಾಗ ಅದ ಮಾರ್ಕೆಟಿಂಗ್, ಅದು ಒಣಗಿಸೋದು, ಪ್ಲಸ್ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡೋದು, ಆ ತರ ಕೆಲವು ವಿಷಯ ಬಗ್ಗೆ ಸ್ವಲ್ಪ, ಮತ್ತು ರೋಗ ರುಜಿನೆ ಏನೇನ್ ಬರ್ತಾ ಇದೆ, ಏನು ಹೋಗ್ತಾ ಇದೆ, ಅದನ್ನ ತಿಳ್ಕೊಂಡು ಇವರಿಗೆ ಏನೇನು ಅಂದ್ರೆ ನಮ್ಮ ವಿಜ್ಞಾನಿಗಳು ಪ್ಲಸ್ ಮತ್ತೆ ಇಲ್ಲಿ ಇದ್ದಾರೆ ಅನುಭವಿಸ ರೈತರು ಏನು ಸಿಗ್ತಾರೆ ಅವ್ರ ಮೂಲಕ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ. ಇಲ್ಲಿ ಫುಡ್ ಪ್ಲಸ್ ಆಹಾರ ಮಾಡಿದ್ದಾರೆ, ಬೆಲ್ಲ ಪುಷ್ಪಗಳದ್ದು ಒಳ್ಳೆ ಮಕ್ಕಳ ತುಂಬ ಪ್ರಯತ್ನದಿಂದ ಶ್ರಮದಿಂದ ತಯಾರು ಮಾಡಿದ್ದಾರೆ. ಪ್ಲಸ್ ಹಣ್ಣುಗಳು, ಕರ್ವಿಂಗು, ಪ್ಲಸ್ ಎಲ್ಲಾನು ಚೆನ್ನಾಗಿದೆ. ಅಂದ್ರೆ ಒಂಥರ ಹಬ್ಬ ತರನೇ ವಾತಾವರಣ ಇದೆ.
1: ನಾಲ್ಕು ದಿನ ಕೃಷಿ ಮೇಳದ ಒಂದು ಆಸ್ವಾದನ ಪಡಿತೀವಿ.
0: ಹೌದು ಮೇಡಮ್, ಖಂಡಿತವಾಗಿ.
1: ಈಗ ಧನ್ಯವಾದ ಸಂತೋಷ್, ಒಂದು ವಾಣಿಜ್ಯ ಪ್ರಕಟಣೆಗಾಗಿ ಒಂದು ಸಣ್ಣ ವಿರಾಮ.

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಹಲೋ
1: ಹಲೋ, ಹೊಲದೊಳಗ ದುಡಿಯುವಂತಹ ರೈತ ಮಹಿಳೆಯರು ನನ್ನ ಜೊತೆಗಿದ್ದಾರೆ. ನಮಸ್ಕಾರ ಅಮ್ಮ, ನಿಮ್ಮ ಹೆಸರೇನು?
2: ನನ್ನ ಹೆಸರು ಗಿರ್ಜೆ ಅಂತ.
1: ಗಿರ್ಜೆ, ಅವರಿಂದ ಬಂದಿರಿ?
2: ಬೈಲಹೊಂಗಲ ತಾಲೂಕಿನಿಂದ ಬಂದಿ.
1: ಏನೇನ್ ಕೆಲಸ ಮಾಡ್ತೀರಿ ಹೊಲದಾಗ?
2: ನಾವು ಕಳೆ ತೆಗೆಯೋದು, ಬೀಜ ಬಿತ್ತೋದು, ಇದೆಲ್ಲ
1: ಕೃಷಿ ಮೇಳದಾಗ ಏನೇನ್ ನೋಡ್ಬೇಕಂತ ಆಸೆ ಅದ?
2: ಬೀಜ ಮೇಳದ ಬೀಜದ ಎಲ್ಲ ತರ ಕಾಳುಗಳನ್ನ ನೋಡ್ಬೇಕಂತ.
1: ಈಗಷ್ಟೇ ಬೀಜ ಮೇಳದ ಉದ್ಘಾಟನೆ ಆಗಿದೆ. ಮತ್ತೆ ಯಾವ ರೀತಿ ಕೃಷಿ ಮೇಳ ತಮ್ಗೆ ಉಪಯೋಗ ಆಗ್ತದೆ?
2: ಇಲ್ಲಿ ಸಿಗುವಂತ ಎಲ್ಲ ಬೀಜಗಳನ್ನ ನೋಡ್ಕೊಂಡು ಹೋಗಿ ಅಲ್ಲಿ ಬೀಜೋಪಕರಣ
1: ಮಾಡ್ತೀವಿ.
2: ನಾವು ಈಗ 4-5 ವರ್ಷ.
1: ಧನ್ಯವಾದ. ಇಲ್ಲೊಬ್ರು ಇದ್ದಾರೆ ರೈತ ಮಹಿಳೆ, ತನ್ನ ಹೆಸರು
2: ನಿರ್ಮಲಾ.
1: ಯಾವಿಂದ ಬಂದಿರಿ?
3: ಬೈಲಹೊಂಗಲದಿಂದ. ಬೇನುಕೊಪ್ಪ.
1: ಏನೇನ್ ಬೆಳೆಗಳನ್ನ ಬೆಳಿತೀರಿ?
3: ಹುರಿ, ಕಡ್ಲಿ, ಜೋಳ ಎಲ್ಲಾ ತರ ಬೆಳಿತೇವ್ರಿ. ನಮ್ಗೆ ಬಹಳ ಅನುಕೂಲ ಆಗಿದ್ರೆ
1: ರೈತ ಮಹಿಳೆಯರನ್ನ ನಾವು ಇಟ್ಕೊಂಡು ಅನುಕೂಲ ಮಾಡ್ತಾ ಇರೋದು. ಕೃಷಿ ಮೇಳ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನುವಂತದ್ದು ಈ ಸಲದ ಧ್ಯೇಯ ವಾಕ್ಯ. ತಮ್ಮ ಪಾತ್ರ ಏನು ಕೃಷಿ ಮೇಳದಾಗ?
3: ನಾವು ಎಲ್ಲಾ ತರ ಬಿತ್ತೇವ್ರಿ. ಆದ್ರೆ ಹೊಲದಾಗ ಹಾಲು ಉತ್ಪಾದನೆ ಮಾಡ್ತೇವೆ, ನಮ್ಗ ಅನುಕೂಲ ಆಗೈತ್ರಿ. ಕಾಳೆಲ್ಲ ಚಲೋ ಬರ್ತೈತ್ರಿ, ಅನುಕೂಲ ಆಗೈತ್ರಿ.
1: ಧನ್ಯವಾದ, ಒಳ್ಳೇದಾಗ್ಲಿ. ಕುಮಾರ್, ಸಾಕಷ್ಟು ಜನ ಈಗ ಬರ್ಲಿಕ್ಕತ್ತಾರ, ಬೇರೆ ಬೇರೆ ಊರುಗಳಿಂದ, ಮತ್ತ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಹೊರ ರಾಜ್ಯಗಳಿಂದ ಕೂಡ ನಮ್ಮ ಕೃಷಿ ಮೇಳಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ಅಂತಂದ್ರೆ 4 ದಿನ ನಡೆಯುವಂತಹ ಮಾಹಿತಿಯ ಹೂರಣ ಅದು. ಹಂಗಾಗಿ ಸಾಕಷ್ಟು ಜನ ಬರ್ಲಿಕ್ಕತ್ತಾರ. ಇವತ್ತು ಮೊದಲನೇ ದಿನ, ಇನ್ನಷ್ಟು ಜನ ಬರುವಂತಹ ಒಂದು ನಿರೀಕ್ಷೆ ಅದ.
4: ಮಾಯಾ, ನೀವು ಹೇಳ್ತಾ ಇರೋದು ತುಂಬಾ ಸತ್ಯ ಇದೆ. ಯಾಕಂದ್ರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಈ ಕೃಷಿ ಮೇಳದಲ್ಲಿ ಲಭ್ಯ ಇರತಕ್ಕಂತ ಮಳಿಗೆಗಳು, ಕೃಷಿ ಪರಿಕರಗಳು ಹಾಗೂ ಡ್ರೋನ್ಗಳ ಬಳಕೆ ಆಗಿರೋದು, ಸ್ಮಾರ್ಟ್ ಕೃಷಿ ತಂತ್ರಜ್ಞಾನಗಳ ಕುರಿತು ಬಹಳ ಉಪಯುಕ್ತ ಮಾಹಿತಿಯನ್ನ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ ರೈತರು. ಹೆಚ್ಚಾಗಿ ರೈತ ಬಾಂಧವರು ಈ ಅವಕಾಶವನ್ನ ಸದುಪಯೋಗವನ್ನ ಪಡಿಸ್ಕೋಬೇಕು, ಕೃಷಿಯಲ್ಲಿ ಹೊಸ ಜ್ಞಾನ ಮತ್ತು ಹೊಸ ತಂತ್ರಜ್ಞಾನಗಳನ್ನ ಪರಿಚಯಿಸಿಕೊಳ್ಳಲಿ ಎಂಬುದು ನಮ್ಮ ಆಶಯ. ಹಾಗೆನೆ ಆಕಾಶವಾಣಿ ಧಾರವಾಡದೊಂದಿಗೆ ಕೃಷಿ ಮೇಳದ ಈ ವಿಶೇಷ ಪ್ರಸಾರ ಮತ್ತೆ ಸತತವಾಗಿ ನಾಳೆ ನಾಡಿದ್ದು ಸೋಮವಾರದವರೆಗೂ ಇದು ಮುಂದುವರಿತಾನೆ ಇರುತ್ತೆ. ಎಲ್ಲ ರೈತ ಬಾಂಧವರು ಇಲ್ಲಿ ಬಂದಂತಹ ನಮ್ಮ ಕೃಷಿ ಮೇಳದಲ್ಲಿ ಭಾಗವಹಿಸಿದಂತಹ ರೈತರು ಸಾಕಷ್ಟು ಈ ನೇರ ಪ್ರಸಾರದಲ್ಲಿ ಭಾಗವಹಿಸಬೇಕು. ಮತ್ತೆ ಇಲ್ಲಿ ಆಗ್ತಕ್ಕಂತ ತಾವು ನೋಡಿರ್ತಕ್ಕಂತ ಈ ಕೃಷಿ ಮೇಳದ ಆಗು ಹೋಗುಗಳ ಮತ್ತು ಮಳಿಗೆಗಳ ಕುರಿತು, ಕಾರ್ಯಕ್ರಮಗಳ ಕುರಿತು, ಇಲ್ಲಿ ಒದಗಿಸಿರತಕ್ಕಂತ ಸೌಲಭ್ಯಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಮಾಯಾ, ತಮ್ಮ ಒಂದು
1: ಇವತ್ತಿನ ಕಾರ್ಯಕ್ರಮ ಮುಗಿಸೋ ಮುನ್ನ ನಾನು ನಾಳಿನ ಕಾರ್ಯಕ್ರಮದತ್ತ ಒಂದಷ್ಟು ಗಮನ ಹರಿಸೋಣ. 3 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆ, ಶ್ರೇಷ್ಠ ಯುವ ಕೃಷಿಕ, ಯುವ ಕೃಷಿ ಮಹಿಳೆ ಅನ್ನುವಂತಹ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತದ. ರೈತರಿಂದ ರೈತರಿಗಾಗಿ ನಡೆಯುವಂತಹ ಕಾರ್ಯಕ್ರಮ. ಇದ್ರೊಳಗ ಹಾವೇರಿ, ಗದಗ್, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಪ್ರಶಸ್ತಿ ಪುರಸ್ಕೃತ ರೈತರಿಂದ ಅನುಭವವನ್ನ ಹಂಚಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಕೂಡ ಅದ. ಇವತ್ತ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿದ್ರಿ. ನಾಳೆ ಕೂಡ ಹಿಂದಿನ ಕಾರ್ಯಕ್ರಮದೊಳಗ ಬರ್ತಾ ಇರುವಂತಹ ಎಲ್ಲರ ಒಂದು ಅನಿಸಿಕೆಗಳನ್ನ ನೀವು ಆಸ್ವಾದಿಸಬಹುದು. ಮತ್ತೆ ಇಲ್ಲಿ ಏನೇನ್ ನಡೀಲಿಕ್ಕಿದ್ರ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿ ಮಾಡಿಕೊಡ್ತಾ ಇದೀವಿ. ನನ್ ಜೊತೆಗಿದ್ದಾರ ನವೀನ್ ಮಹಾಲೆ, ಅನಂತ ಪಾಟೀಲ್ ಮತ್ತೆ ತ್ರಿವೇಣಿ ಅವರು. ಕುಮಾರ್, ನಾಳೆ ಮತ್ತೆ ಮುಂದಿನ ಕಾರ್ಯಕ್ರಮದೊಳಗ ಭೇಟಿಯಾಗೋಣ ಅಂತ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಶ್ರೋತೃಗಳಿಗೆ?
4: ಅಲ್ಲ, ಖಂಡಿತವಾಗಿ ಇದು ಒಂದು ಹಬ್ಬ, ಇದು ಒಂದು ಜಾತ್ರೆ, ನಮ್ಮ ಉತ್ತರ ಕರ್ನಾಟಕದ ಹಬ್ಬ ಜಾತ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಾಕಷ್ಟು ರೈತ ಬಾಂಧವರು ಇಲ್ಲಿ ಎಲ್ಲಿ ನೋಡಿದ್ರೆ ನಮ್ಮ ದೃಷ್ಟಿ ಎಲ್ಲಿವರೆಗೂ ಹೋಗುತ್ತೋ ಅಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವಂತರೂ ತುಂಬಾ ಆನಂದವನ್ನ ಅನುಭವಿಸ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ರೈತರನ್ನ ನೋಡೋದೇ ಒಂದು ಸೌಭಾಗ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಾವು ನಿಜಕ್ಕೂ ನಮ್ಮ ಕುಲಪತಿಗಳಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ಒಂದು ಪ್ರಾಯೋಜಕತ್ವ ಒಂದು ನಿಟ್ಟಿನಲ್ಲಿ ನಮಗೆ ಈ ಕಾರ್ಯಕ್ರಮವನ್ನ ಪ್ರಸಾರ ಮಾಡಕ್ಕೆ ಅನುವು ಮಾಡಿಕೊಟ್ರು. ಕೃಷಿ ವಿಶ್ವವಿದ್ಯಾಲಯಕ್ಕೆ ಧನ್ಯವಾದಗಳು.

0: ಮತ್ತೆ ಮುಂದಿನ ಕಾರ್ಯಕ್ರಮದೊಳಗ ಭೇಟಿಯಾಗೋಣ ಅಂತ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಶ್ರೋತೃಗಳಿಗೆ?
1: ಅಲ್ಲ, ಖಂಡಿತವಾಗಿಯೂ ಇದೊಂದು ಹಬ್ಬ, ಇದೊಂದು ಜಾತ್ರೆ. ನಮ್ಮ ಉತ್ತರ ಕರ್ನಾಟಕದ ಹಬ್ಬ ಜಾತ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಾಕಷ್ಟು ರೈತ ಬಾಂಧವರು ಇಲ್ಲಿ ಎಲ್ಲಿ ನೋಡಿದಲ್ಲೇ ನಮ್ಮ ದೃಷ್ಟಿ ಎಲ್ಲಿವರೆಗೂ ಹೋಗುತ್ತೋ ಅಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವಂತರು ತುಂಬಾ ಆನಂದವನ್ನ ಅನುಭವಿಸ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ರೈತರನ್ನ ನೋಡೋದೇ ಒಂದು ಸೌಭಾಗ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಾವು ನಿಜಕ್ಕೂ ನಮ್ಮ ಕುಲಪತಿಗಳಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ಒಂದು ಪ್ರಾಯೋಜಕತ್ವ ಒಂದು ನಿಟ್ಟಿನಲ್ಲಿ ನಮಗೆ ಈ ಕಾರ್ಯಕ್ರಮವನ್ನ ಪ್ರಸಾರ ಮಾಡಕ್ಕೆ ಅನುವು ಮಾಡಿಕೊಟ್ರು. ಕೃಷಿ ವಿಶ್ವವಿದ್ಯಾಲಯಕ್ಕೆ ಧನ್ಯವಾದಗಳು.
0: ಇಷ್ಟೊತ್ತು ನಮ್ಮ ಕೃಷಿ ಮೇಳದ ಮಾಹಿತಿಯನ್ನ ಪಡ್ಕೊಂಡ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇದೀಗ ಸ್ಟುಡಿಯೋಕ್ಕೆ ನಿಮ್ಮನ್ನ ಕರೆದೊಯ್ಯುತ್ತೇವೆ.
2: ಕೇಳುಗರೆ, ಇಷ್ಟೊತ್ತು ರೈತರ ಜೀವಾಳವೇ ಆಗಿರುವ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿತವಾಗಿರುವ ಕೃಷಿ ಮೇಳ 2026 ಸಂಭ್ರಮವನ್ನ ಆಲಿಸ್ತಾ ಇದ್ರಿ. ಕೃಷಿ ಮೇಳದಲ್ಲಿನ ಚಟುವಟಿಕೆಗಳು, ಅಲ್ಲಿ ಬಂದಿರುವ ಜನರ ಉತ್ಸಾಹ, ಅಲ್ಲಿನ ಆಕರ್ಷಣೆ ಕುರಿತಂತೆ ತಾವೆಲ್ಲ ಇಷ್ಟೊತ್ತು ಕೇಳಿದ್ರಿ. ಮತ್ತೆ ನೇರ ಪ್ರಸಾರದಲ್ಲಿ ನಾಳೆ 12:05 ಭೇಟಿಯಾಗೋಣ. ನಮಸ್ಕಾರ.
3: ಇದುವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ನೇರ ಪ್ರಸಾರ ಕೇಳಿದಿರಿ. ನಡೆಸಿಕೊಟ್ಟವರು ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾರಾಮನ್ ಹಾಗೂ ಜಿ ಸುರೇಖಾ ಸುರೇಶ್. ತಾಂತ್ರಿಕ ಸಹಕಾರ ಸುರೇಶ್ ಕಾಂಬ್ಳೆ, ಎನ್ ಸುಬ್ಬಯ್ಯ ಹಾಗೂ ಎಂಕೆ ಬೈಜು ಅವರದಾಗಿತ್ತು. ಇನ್ನು ಸಹಕಾರ ರಾಖಿ ಹಾನ್ಗಲ್, ನವೀನ್ ಮಹಾಲೆ, ಅನಂತ್ ಪಾಟೀಲ್, ಪ್ರಜ್ಞಾ ಜೋಶಿ, ತ್ರಿವೇಣಿ ಬೆಟಗೇರಿ, ನಿಶಾ ಕಮ್ಮಾರ್, ಮಂಜುಳಾ ವಡೇಕರ್ ಹಾಗೂ ಅಪೂರ್ವ. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಪ್ರಸಾರ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
4: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 1:26
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901282.

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಹಿಡಿಯುತ್ತ ನಡೆ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
1: ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು.
0: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28 ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1:00

0: ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026 ಸಂಭ್ರಮವನ್ನು ನಿಮ್ಮವರಿಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸಿಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026 ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಪ್ರಿಯ ಶ್ರೋತೃಗಳೇ, ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ 2025-26 ಸಾಲಿನ ಮಹಾಸಭೆಯನ್ನು ಸೆಪ್ಟೆಂಬರ್ ತಿಂಗಳ 27 ತಾರೀಕು, ಅಂದರೆ ಬರುವ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮಡಿಕೇರಿಯ ರೋಟರಿ ಹಾಲ್ನಲ್ಲಿ ಆಯೋಜಿಸಲಾಗಿದ್ದು, ಸದರಿ ಸಭೆಗೆ ಕೊಡಗು ಜಿಲ್ಲಾ ಮಾಜಿ ಸೈನಿಕರು ಹಾಗೂ ಮೃತಪಟ್ಟಿರುವ ಕುಟುಂಬದ ಸದಸ್ಯರು, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಾಗುವಂತೆ ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ 9845-331-431 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಆಕಾಶವಾಣಿ ಮಡಿಕೇರಿ, ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಮುಂದಿನ ತಿಂಗಳಿನಿಂದ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಸಿದ್ಧ, ಇರಾನ್ ಘೋಷಣೆ. ಏಷ್ಯನ್ ಗೇಮ್ಸ್ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ. ಹಾಗೂ ಏಷ್ಯನ್ ಗೇಮ್ಸ್ ಭಾರತದ ಪುರುಷ ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ಸ್ಗೆ ಲಗ್ಗೆ. ವಾರ್ತೆಗಳ ವಿವರ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಟಿಯಲ್ಲಿ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ವಿದ್ಯಾರ್ಥಿಗಳು ಮೊದಲು ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಗುರುತಿಸಬೇಕು ಹಾಗೂ ನಾವೀನ್ಯತೆ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಯುವಂತೆ ಸಲಹೆ ನೀಡಿದರು. ರಾಷ್ಟ್ರ ಮೊದಲು ಎಂಬ ಪರಿಕಲ್ಪನೆಯಲ್ಲಿ ಸಮಾಜ ಮತ್ತು ದೇಶಕ್ಕೆ ವಿದ್ಯಾರ್ಥಿಗಳು ಕೊಡುಗೆ ನೀಡಬೇಕು. ತಾವು ಕಲಿತ ವಿದ್ಯೆಯನ್ನು ಸಮಾಜದ ಒಳಿತಿಗೆ ಬಳಸಬೇಕು ಎಂದು ಅವರು ಕಿವಿಮಾತು ಹೇಳಿದರು. ನಂತರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯು ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜಿಸಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಮುಂದಿನ ತಿಂಗಳಿನಿಂದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶದೊಂದಿಗೆ ಕೌಶಲ್ಯ ತರಬೇತಿ ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ತರಬೇತಿಯು ಅವಧಿಯ 3 ತಿಂಗಳಿನಿಂದ 12 ತಿಂಗಳವರೆಗೆ ಇರಲಿದೆ. ಈ ಯೋಜನೆಯಡಿ 2 ವರ್ಷಗಳ ಅವಧಿಗೆ ಎಲ್ಲಾ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 9 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಗುರಿ ನಿಗದಿಪಡಿಸಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಇಂದು 12 ವರ್ಷಗಳು ತುಂಬಿವೆ. ಉತ್ಪಾದನೆ, ವಿನ್ಯಾಸ ಮತ್ತು ನಾವೀನ್ಯತೆಯ ಜಾಗತಿಕ ಕೇಂದ್ರವಾಗುವ ಮಹತ್ವಾಕಾಂಕ್ಷೆಯೊಂದಿಗೆ 2014ರ ಇದೇ ದಿನದಂದು ಈ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ವಿವಿಧ ಕೈಗಾರಿಕೆಗಳಲ್ಲಿ ಉತ್ಪಾದನೆ, ಹೂಡಿಕೆ ಮತ್ತು ಸಾಮರ್ಥ್ಯಗಳನ್ನು ವಿಸ್ತರಿಸುವ ಮೂಲಕ ಈ ಉಪಕ್ರಮವು ಭಾರತದ ಉತ್ಪಾದನಾ ವಲಯ ಚಿತ್ರಣವನ್ನೇ ಬದಲಾಯಿಸಿದೆ. ವ್ಯಾಪಾರಗಳು ಮತ್ತು ಹೂಡಿಕೆದಾರರಿಗೆ ಭಾರತದ ಉತ್ಪಾದನಾ ಪಯಣದಲ್ಲಿ ಪಾಲ್ಗೊಳ್ಳಲು ಮೇಕ್ ಇನ್ ಇಂಡಿಯಾ ಹೊಸ ಅವಕಾಶಗಳನ್ನು ಕಲ್ಪಿಸಿದೆ.

0: ಮೇಕ್ ಇನ್ ಇಂಡಿಯಾ 2.0 ಅಡಿಯಲ್ಲಿ ಈ ಉಪಕ್ರಮವನ್ನು ವಿಸ್ತರಿಸಲಾಗಿದೆ. ಪ್ರಸ್ತುತ ಈ ಉಪಕ್ರಮವು 27 ವಲಯಗಳ ಮೇಲೆ ಗಮನ ಹರಿಸುತ್ತಿದ್ದು, ಇದರಲ್ಲಿ 15 ಉತ್ಪಾದನಾ ವಲಯಗಳು ಮತ್ತು 12 ಸೇವಾ ವಲಯಗಳು ಸೇರಿವೆ. ಹೂಡಿಕೆಗೆ ಅನುಕೂಲ ಕಲ್ಪಿಸುವುದು, ನಾವೀನ್ಯತೆಯನ್ನು ಉತ್ತೇಜಿಸುವುದು ಮತ್ತು ವಿಶ್ವದರ್ಜೆಯ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಈ ಉಪಕ್ರಮವು ಗಮನಹರಿಸಿದೆ. ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ತತ್ವದಡಿ ಇದು ಪ್ರಕ್ರಿಯೆಗಳನ್ನು ಮತ್ತು ನೀತಿಗಳನ್ನು ಆಧುನೀಕರಿಸುವ ಪ್ರಯತ್ನವೂ ಮಾಡಿದೆ. ಈ ಉಪಕ್ರಮದ ಅಡಿಯಲ್ಲಿ ಭಾರತದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು ಸುಮಾರು 7 ಪಟ್ಟು ಹೆಚ್ಚಾಗಿದೆ. ಅಂದರೆ 2014-15 1.9 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದ ಉತ್ಪಾದನೆಯು 2025-26 ವೇಳೆಗೆ 13 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ಮೊಬೈಲ್ ಫೋನ್ ಉತ್ಪಾದನೆಯು ಸುಮಾರು 33 ಪಟ್ಟು ಹೆಚ್ಚಾಗಿದೆ. 18,000 ಕೋಟಿ ರೂಪಾಯಿಗಳಿಂದ 6.27 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ ಕೊನೆಗೊಳಿಸಲು ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ತನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಮಾತುಕತೆಗಳನ್ನು ಪುನರಾರಂಭಿಸಲು ಇರಾನ್ 7 ದಿನಗಳ ಯೋಜನೆಯನ್ನು ನೀಡಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರ್ಜುವಿ ತಿಳಿಸಿದ್ದಾರೆ. ಈ ಪ್ರಸ್ತಾಪವನ್ನು ಮಧ್ಯವರ್ತಿಗಳ ಮೂಲಕ ಅಮೆರಿಕಕ್ಕೆ ತಿಳಿಸಲಾಗಿದೆ. 7ನೇ ದಿನದೊಳಗೆ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಪರಮಾಣು ಮಾತುಕತೆಗಳನ್ನು ಪುನರಾರಂಭಿಸಲು ಕೆಲವು ಷರತ್ತುಗಳನ್ನು ಸೇರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇನ್ನೊಂದೆಡೆ ಈ ವರ್ಷದ ಜೂನ್ನಲ್ಲಿ ಆಗಿರುವ ಒಪ್ಪಂದವನ್ನು ಕಾರ್ಯಗತಗೊಳಿಸಲು ವಿಫಲವಾದ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇರಾನ್ ಅಧ್ಯಕ್ಷ ಮಸೌದ್ ಪೆಜುಕಿಯನ್ ದೂಷಿಸಿದ್ದು, ಸಂವಾದಕ್ಕೆ ಇರಾನ್ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಪ್ರಾರಂಭವಾಯಿತು. ಇದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್, 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತಿದೆ. ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಜಿಡಿಪಿಯ ಸುಮಾರು 13%-14% ಅಧಿಕೃತ ಅಂದಾಜಿನ ಪ್ರಕಾರ ಈಗ ಇದು 8%. ಭಾರತೀಯ ಉತ್ಪನ್ನಗಳನ್ನು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಹಿರಿಯ ಪತ್ರಕರ್ತರಾದ ಡಾ ಆಶಾ ಕೃಷ್ಣಸ್ವಾಮಿ ಅವರು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಕೀಮ್ ಇದು ನಮ್ಮಲ್ಲಿ ಇದು. ಈ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಇಲ್ಲ, ಇದೆ. ರೋಡ್ ಇದೆ, ರೈಲ್ವೇಸ್ ಇದೆ, ಏರ್ ಇದೆ. ಆದರೆ ಇದೆಲ್ಲನೂ ಸೈಲೋ ಮೆಂಟಾಲಿಟಿ ಅಂತ ಹೇಳ್ತೀವಿ. ಅದ್ರ ಪಾಡಗ ಒಂದೊಂದೇ ಕಂಪಾರ್ಟ್ಮೆಂಟಲೈಸ್ ಆಗಿ ಯೋಜನೆ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಈ ಪ್ಲಾಟ್ಫಾರ್ಮ್ ಏನಂದ್ರೆ ಗತಿಶಕ್ತಿ ಇದೊಳಗೆ ಎಲ್ಲಾನು ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ.
0: ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಇಂದು ಭಾರತದ ಕಮಲ್ ಜೀತ್ ಮತ್ತು ಸುರುಚಿ ಸಿಂಗ್ ಜೋಡಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಇದೇ ವೇಳೆ ರುದ್ರಾಂಶ್ ಪಾಟೀಲ್, ಐಶ್ವರ್ಯ ಪ್ರತಾಪ್ ತೋಮರ್ ಮತ್ತು ನೀರಜ್ ಕುಮಾರ್ ಅವರನ್ನೊಳಗೊಂಡ ಭಾರತದ ಶೂಟಿಂಗ್ ತಂಡ ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡದ ವಿಭಾಗದಲ್ಲಿ ಬೆಳ್ಳಿ ಪದಕ ವಿಜೇತವಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ.

0: ಏಷ್ಯನ್ ಗೇಮ್ಸ್ನ ಸೆಮಿಫೈನಲ್ಸ್ ಪಂದ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪುರುಷ ಮತ್ತು ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ತಂಡ ನೇಪಾಳವನ್ನು 48-24 ಅಂತರದಿಂದ ಸೋಲಿಸಿದರೆ ಪುರುಷರ ತಂಡ ಥೈಲ್ಯಾಂಡ್ ವಿರುದ್ದ 66-28 ಅಂತರದಿಂದ ಜಯದೊಂದಿಗೆ ತಮ್ಮ ಅಜೇಯ ಓಟವನ್ನು ಮುಂದುವರಿಸಿತು. ಫೈನಲ್ಸ್ನಲ್ಲಿ ಭಾರತದ ಎರಡು ತಂಡಗಳು ಇರಾನ್ ಮತ್ತು ಚೈನೀಸ್ ತೈಪೆ ನಡುವಿನ ಪಂದ್ಯಗಳ ವಿಜೇತರನ್ನು ಎದುರಿಸಲಿವೆ. ಏಷ್ಯನ್ ಕ್ರೀಡಾಕೂಟಕ್ಕೆ 1990 ಕಬಡ್ಡಿ ಸೇರ್ಪಡೆಯಾದಾಗಿನಿಂದ ಭಾರತದ ಪುರುಷರ ತಂಡ 8 ಬಾರಿ ಚಿನ್ನದ ಪದಕ ಗೆದ್ದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ 27ರಂದು ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೊಬೈಲ್ನಲ್ಲಿ ಪ್ರಸಾರವಾಗಲಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಮುಂದಿನ ತಿಂಗಳಿನಿಂದ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಸಿದ್ದ, ಇರಾನ್ ಘೋಷಣೆ. ಏಷ್ಯನ್ ಗೇಮ್ಸ್ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ ಹಾಗೂ ಏಷ್ಯನ್ ಗೇಮ್ಸ್ ಭಾರತದ ಪುರುಷ ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಉಡಾನ್ ಯೋಜನೆಯ ಕುರಿತು ಮಾಹಿತಿಯನ್ನ ಕೇಳಲಿದ್ದೀರಿ. ಮಾಹಿತಿಯನ್ನ ನೀಡಲಿದ್ದಾರೆ ರೂಪಾ ಗೌಡ.
3: ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ರೈತರು ಬೆಳೆದ ಬೆಳೆಗಳು ಉತ್ತಮ ಗುಣಮಟ್ಟದ್ದಾಗಿದ್ದರೂ ಅವುಗಳನ್ನು ಸೂಕ್ತ ಸಮಯದಲ್ಲಿ ಸೂಕ್ತ ಮಾರುಕಟ್ಟೆಗೆ ತಲುಪಿಸುವುದು ದೊಡ್ಡ ಸವಾಲು. ವಿಶೇಷವಾಗಿ ಹಣ್ಣು, ತರಕಾರಿ, ಹೂವು, ಮೀನು, ಮಾಂಸ, ಹಾಲಿನ ಉತ್ಪನ್ನಗಳು ಸೇರಿದಂತೆ ಬೇಗ ಹಾಳಾಗುವ ಕೃಷಿ ಉತ್ಪನ್ನಗಳನ್ನು ದೂರದ ಮಾರುಕಟ್ಟೆಗೆ ಸಾಗಿಸುವಷ್ಟರಲ್ಲಿ ಗುಣಮಟ್ಟ ಕುಸಿಯಬಹುದು. ರೈತರಿಗೆ ಉತ್ತಮ ಬೆಲೆ ಸಿಗದೆ ನಷ್ಟವೂ ಉಂಟಾಗಬಹುದು. ಇಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಉದ್ದೇಶದಿಂದಲೇ ರೂಪುಗೊಂಡ ಮಹತ್ವದ ಯೋಜನೆಯೇ ಕೃಷಿ ಉಡಾನ್. ಹಾಗಾದರೆ ಈ ಕೃಷಿ ಉಡಾನ್ ಯೋಜನೆ ಎಂದರೇನು? ಇದು ರೈತರಿಗೆ ಹೇಗೆ ನೆರವಾಗುತ್ತದೆ? ಯಾವ ರೀತಿಯ ಉತ್ಪನ್ನಗಳಿಗೆ ಹೆಚ್ಚು ಉಪಯುಕ್ತ ಎಂದು ತಿಳಿದುಕೊಳ್ಳೋಣ. ಕೃಷಿ ಉಡಾನ್ ಎಂಬುದು ಕೃಷಿ ಉತ್ಪನ್ನಗಳನ್ನು ವಿಮಾನ ಸಾರಿಗೆ ಮೂಲಕ ದೇಶದ ವಿವಿಧ ಭಾಗಗಳಿಗೂ, ಅಗತ್ಯವಿದ್ದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೂ ವೇಗವಾಗಿ ಸಾಗಿಸಲು ಸಹಾಯ ಮಾಡುವಂತಹ ಯೋಜನೆ. ಈ ಯೋಜನೆಯನ್ನು ಕೇಂದ್ರ ಸರ್ಕಾರದ ನಾಗರಿಕ ವಿಮಾನಯಾನ ಸಚಿವಾಲಯವು ಆರಂಭಿಸಿದೆ. ಈ ಕೃಷಿ ಉಡಾನ್ ಯೋಜನೆಯ ಮೊದಲ ಆವೃತ್ತಿ 2020ರಲ್ಲಿ ಆರಂಭವಾಯಿತು. ಮುಖ್ಯವಾಗಿ ಗುಡ್ಡಗಾಡು ಪ್ರದೇಶಗಳು, ಈಶಾನ್ಯ ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳ ರೈತರು ಹಾಗೂ ಕೃಷಿ ಉತ್ಪಾದಕರಿಗೆ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವುದಕ್ಕೂ ಈ ಯೋಜನೆ ಒತ್ತು ನೀಡಿತು. ಈ ಯೋಜನೆಯ ಅಗತ್ಯ ಯಾಕೆ ಬಂತು ಅಂತಂದ್ರೆ, ಉತ್ತರ ಕರ್ನಾಟಕದ ರೈತರೊಬ್ಬರು ಉತ್ತಮ ಗುಣಮಟ್ಟದ ದ್ರಾಕ್ಷಿಯನ್ನ ಬೆಳೆದಿದ್ದಾರೆ. ಕರ್ನಾಟಕದ ಕರಾವಳಿಯಲ್ಲಿ ಮೀನುಗಾರರು ಉತ್ತಮ ಗುಣಮಟ್ಟದ ಮೀನನ್ನು ಹಿಡಿದಿದ್ದಾರೆ. ಈಶಾನ್ಯ ಭಾರತದ ರೈತರು ಅಪರೂಪದ ಹಣ್ಣುಗಳು ಮತ್ತು ಸಾವಯವ ಉತ್ಪನ್ನಗಳನ್ನು ಬೆಳೆದಿದ್ದಾರೆ. ಇವುಗಳಿಗೆ ದೂರದ ನಗರಗಳಲ್ಲಿ ಉತ್ತಮ ಬೇಡಿಕೆ ಇದೆ. ಆದರೆ ರಸ್ತೆ ಅಥವಾ ರೈಲು ಮೂಲಕ ಸಾಗಿಸಲು ಹೆಚ್ಚು ಸಮಯ ಬೇಕಾಗುತ್ತೆ. ಸಮಯ ಕಳೆದಂತೆ ಕೆಲವು ಉತ್ಪನ್ನಗಳು ಹಾಳಾಗಬಹುದು, ಗುಣಮಟ್ಟ ಕಡಿಮೆಯಾಗಬಹುದು, ಸಂಗ್ರಹಣೆ ಮತ್ತು ಸಾಗಣೆ ವೆಚ್ಚ ಹೆಚ್ಚಾಗಬಹುದು. ಇದರಿಂದ ರೈತರಿಗೆ ನಿರೀಕ್ಷಿತ ಬೆಲೆ ಸಿಗದೆ ಹೋಗಬಹುದು. ಇಂತಹ ಸಂದರ್ಭದಲ್ಲಿ ವಿಮಾನ ಸಾರಿಗೆ ಮೂಲಕ ವೇಗವಾಗಿ ಮಾರುಕಟ್ಟೆ ತಲುಪಿಸುವ ಅವಕಾಶ ಬಹಳ ಮಹತ್ವವನ್ನು ಪಡೆಯುತ್ತೆ. ಇದೇ ಈ ಕೃಷಿ ಉಡಾನ್ ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಇನ್ನು ಕೃಷಿ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆಯನ್ನು ಒದಗಿಸಬಹುದು. ರೈತರು ಉತ್ಪಾದಿಸಿದ ವಸ್ತುಗಳು ಹೆಚ್ಚು ದೂರದ ಮಾರುಕಟ್ಟೆಗೆ ತಲುಪಿದಾಗ ಅವರಿಗೆ ಹೆಚ್ಚಿನ ಗ್ರಾಹಕರನ್ನು ತಲುಪುವ

0: ಅವಕಾಶವೂ ಕೂಡ ಸಿಗತ್ತೆ. ಇನ್ನು ಬೇಗ ಹಾಳಾಗುವ ಉತ್ಪನ್ನಗಳನ್ನು ತ್ವರಿತವಾಗಿ ಸಾಗಿಸಬಹುದು. ಹಣ್ಣು, ತರಕಾರಿ, ಹೂವು, ಮೀನು ಮುಂತಾದ ಉತ್ಪನ್ನಗಳಲ್ಲಿ ಸಮಯ ಬಹಳ ಮುಖ್ಯವಾಗಿರುತ್ತೆ. ಇನ್ನು ರೈತರ ಆದಾಯ ಕೂಡ ಹೆಚ್ಚಿಸುವಲ್ಲಿ ನೆರವಾಗುತ್ತೆ. ಉತ್ತಮ ಮಾರುಕಟ್ಟೆ, ಉತ್ತಮ ಬೆಲೆ ದೊರೆತರೆ ರೈತರ ಆದಾಯಕ್ಕೂ ಸಹಾಯವಾಗುತ್ತೆ. ಸಾಗಣೆ ವಿಳಂಬದಿಂದ ಹಾಳಾಗುವ ಉತ್ಪನ್ನಗಳ ಪ್ರಮಾಣ ಕೂಡ ಕಡಿಮೆಯಾಗುತ್ತೆ. ಇನ್ನು ದೇಶದ ದೂರದ ಮತ್ತು ಹಿಂದುಳಿದ ಪ್ರದೇಶಗಳನ್ನು ದೊಡ್ಡ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸಬಹುದು. ಈ ಕೃಷಿ ಉಡಾನ್ ಯೋಜನೆ ವಿಶೇಷವಾಗಿ ಹೆಚ್ಚು ಮೌಲ್ಯ ಹೊಂದಿರುವ, ಬೇಗ ಹಾಳಾಗುವ ಕೃಷಿ ಉತ್ಪನ್ನಗಳಿಗೆ ಸಹಾಯಕವಾಗಿದೆ. ಉದಾಹರಣೆಗೆ ಹಣ್ಣುಗಳು, ತರಕಾರಿಗಳು, ಹೂವುಗಳು, ಮೀನು ಮತ್ತು ಸಮುದ್ರ ಉತ್ಪನ್ನಗಳು, ಕೆಲವು ಹಾಲು ಉತ್ಪನ್ನಗಳು, ವಿಶೇಷ ಕೃಷಿ ಉತ್ಪನ್ನಗಳು, ಔಷಧೀಯ ಮತ್ತು ಸುಗಂಧ ಸಸ್ಯ ಉತ್ಪನ್ನಗಳು. ಇಂತಹ ಉತ್ಪನ್ನಗಳನ್ನು ಸೂಕ್ತ ಪ್ಯಾಕಿಂಗ್ ಮತ್ತು ಶೀತ ಸರಪಳಿ ವ್ಯವಸ್ಥೆಯೊಂದಿಗೆ ನೇರವಾಗಿ ಸಾಗಿಸುವುದರಿಂದ ಮಾರುಕಟ್ಟೆ ಮೌಲ್ಯವನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಒಂದು ಪ್ರಮುಖವಾದ ವಿಷಯವನ್ನ ಗಮನಿಸಬೇಕು. ಕೃಷಿ ಉಡಾನ್ ಎಂದರೆ ರೈತರು ತಮ್ಮ ಉತ್ಪನ್ನಗಳನ್ನು ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋದರೆ ಸಾಕು ಎಂಬುದಲ್ಲ. ಉತ್ಪನ್ನದ ಸಂಗ್ರಹಣೆ, ಪ್ಯಾಕಿಂಗ್, ಶೀತ ಸರಪಳಿ, ವಿಮಾನ ನಿಲ್ದಾಣದ ಸರಕು ನಿರ್ವಹಣೆ ಮತ್ತು ಕೊನೆಯ ಹಂತದ ಮಾರುಕಟ್ಟೆ ಸಂಪರ್ಕ ಇವೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಅಂದರೆ ರೈತನ ಹೊಲ, ಸಂಗ್ರಹಣೆ, ಪ್ಯಾಕಿಂಗ್, ಶೀತ ಸರಪಳಿ, ವಿಮಾನ ನಿಲ್ದಾಣ, ವಿಮಾನ ಗಮ್ಯಸ್ಥಾನ ಮತ್ತು ಮಾರುಕಟ್ಟೆ ಎಂಬ ಸಂಪೂರ್ಣ ಸರಪಳಿಯು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡಬೇಕು. ಹೀಗೆ ಮಾಡಿದರಷ್ಟೇ ಕೃಷಿ ಉಡಾನ್ನ ನಿಜವಾದ ಪ್ರಯೋಜನ ರೈತರಿಗೆ ದೊರೆಯುತ್ತೆ. ಕೃಷಿ ಉಡಾನ್ ಯೋಜನೆಯಿಂದ ರೈತರಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ. ಒಂದು, ಮಾರುಕಟ್ಟೆ ವಿಸ್ತರಣೆ. ಸ್ಥಳೀಯ ಮಾರುಕಟ್ಟೆಯನ್ನಷ್ಟೇ ಅವಲಂಬಿಸದೆ ದೂರದ ನಗರಗಳ ಮಾರುಕಟ್ಟೆಗಳನ್ನು ತಲುಪಲು ರೈತರಿಗೆ ಸಾಧ್ಯವಾಗುತ್ತೆ. ದೂರದ ಮಾರುಕಟ್ಟೆಗೆ ವೇಗವಾಗಿ ಉತ್ಪನ್ನಗಳನ್ನ ತಲುಪಿಸಬಹುದು. ಸರಿಯಾದ ಶೀತ ಸರಪಳಿ ಮತ್ತು ಪ್ಯಾಕಿಂಗ್ ಇದ್ದರೆ ಉತ್ಪನ್ನದ ಗುಣಮಟ್ಟವನ್ನು ಹೆಚ್ಚು ಕಾಲ ಕಾಪಾಡಬಹುದು. ಬೇಡಿಕೆ ಇರುವ ಮಾರುಕಟ್ಟೆಗೆ ಉತ್ಪನ್ನ ತಲುಪಿದಾಗ ಉತ್ತಮ ಬೆಲೆ ಪಡೆಯುವ ಅವಕಾಶ ಕೂಡ ಹೆಚ್ಚಾಗಬಹುದು. ಜೊತೆಗೆ ಸಾಗಣೆ ಸಮಯ ಕಡಿಮೆಯಾದರೆ ಕೆಲವು ಉತ್ಪನ್ನಗಳ ಹಾಳಾಗುವ ಪ್ರಮಾಣವೂ ಕೂಡ ಕಡಿಮೆಯಾಗಬಹುದು. ಆದರೆ ಈ ಕೃಷಿ ಉಡಾನ್ ಯೋಜನೆಯು ಬಹಳ ಉಪಯುಕ್ತ ಯೋಜನೆಯಾದರೂ ಕೆಲವೊಂದು ಸವಾಲುಗಳಿವೆ. ವಿಮಾನ ಸರಕು ಸಾಗಣೆ ಸಾಮಾನ್ಯವಾಗಿ ರಸ್ತೆ ಅಥವಾ ರೈಲು ಸಾಗಣೆಗೆ ಹೋಲಿಸಿದರೆ ದುಬಾರಿಯಾಗಬಹುದು. ಹೀಗಾಗಿ ಕಡಿಮೆ ಮೌಲ್ಯದ ಉತ್ಪನ್ನಗಳಿಗೆ ಇದು ಯಾವಾಗಲೂ ಸೂಕ್ತವಾಗಿರೋದಿಲ್ಲ. ಅದೇ ರೀತಿ ಶೀತ ಸರಪಳಿ ವ್ಯವಸ್ಥೆ, ಸೂಕ್ತ ಪ್ಯಾಕಿಂಗ್, ವಿಮಾನ ನಿಲ್ದಾಣದ ಸಂಪರ್ಕ, ಸರಕು ನಿರ್ವಹಣೆ ಮತ್ತು ಮಾರುಕಟ್ಟೆ ಮಾಹಿತಿಯೂ ಕೂಡ ಅಗತ್ಯವಾಗಿ ಇರಬೇಕಾಗತ್ತೆ. ಅಂದರೆ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಎಫ್ಪಿಒಗಳು, ಸಹಕಾರ ಸಂಘಗಳು, ರಫ್ತುದಾರರು ಮತ್ತು ಸರ್ಕಾರದ ವಿವಿಧ ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡುವುದು ಬಹಳ ಮುಖ್ಯ. ಈ ಕೃಷಿ ಉಡಾನ್ ಯೋಜನೆಯ ಲಾಭವನ್ನು ಯಾರೆಲ್ಲ ಪಡೆಯಬಹುದು ಅಂದರೆ, ಕೃಷಿ ಉತ್ಪನ್ನಗಳನ್ನು ವಿಮಾನದ ಮೂಲಕ ಸಾಗಿಸಲು ಬಯಸುವಂತಹ ರೈತರು, ಕೃಷಿ ಉತ್ಪನ್ನಗಳನ್ನು ನಿರ್ವಹಿಸುವ ಸರಕು ಸಾಗಣೆದಾರರು, ವಿಮಾನಯಾನ ಸಂಸ್ಥೆಗಳು, ಈಶಾನ್ಯ ಗುಡ್ಡಗಾಡು ಅಥವಾ ಬುಡಕಟ್ಟು ಪ್ರದೇಶಗಳ ರೈತರಿಗೆ ಆದ್ಯತೆಯನ್ನ ನೀಡಲಾಗುತ್ತೆ. ಇವರಿಗೆ ಅಗತ್ಯವಿರುವಂತಹ ಪ್ರಮುಖ ದಾಖಲೆಗಳು ಮತದಾರರ ಗುರುತಿನ ಚೀಟಿ, ಅರ್ಜಿದಾರರ ಬ್ಯಾಂಕ್ ಖಾತೆ ವಿವರಗಳು, ಕೃಷಿ ಉತ್ಪನ್ನಗಳ ವಿವರಗಳು, ಅದರ ಪ್ರಮಾಣ ಎಷ್ಟು, ಪ್ರಕಾರ ಎಷ್ಟು, ಈ ರೀತಿಯಾದಂತಹ ವಿವರಗಳು, ಜೊತೆಗೆ ಭೂ ಮಾಲೀಕತ್ವ ಅಥವಾ ಬಾಡಿಗೆ ಒಪ್ಪಂದ. ಈ ಯೋಜನೆಯ ಅಡಿಯಲ್ಲಿ ವಿಮಾನ ನಿಲ್ದಾಣದ ವ್ಯಾಪ್ತಿಯನ್ನ ಪರಿಶೀಲಿಸಿ ಅಗತ್ಯ ದಾಖಲೆಗಳನ್ನು ತಯಾರಿಸಿ ಲಾಜಿಸ್ಟಿಕ್ ಪಾಲುದಾರ ಅಥವಾ ವಿಮಾನಯಾನ ಸಂಸ್ಥೆಯನ್ನ ಸಂಪರ್ಕಿಸಬೇಕು. ಸಂಬಂಧಿತ ಪೋರ್ಟಲ್ ಅಥವಾ ವಿಮಾನ ನಿಲ್ದಾಣ ಪ್ರಾಧಿಕಾರದ ಮೂಲಕ ನೋಂದಾಯಿಸಿ ಅಥವಾ ಅರ್ಜಿಯನ್ನ ಸಲ್ಲಿಸಬೇಕು. ಅನುಮೋದಿತ ಮಾರ್ಗಗಳು ಮತ್ತು ಪ್ರೋತ್ಸಾಹಕಗಳನ್ನ ಬಳಸಿಕೊಂಡು ಸರಕುಗಳನ್ನು ಸಾಗಿಸಬಹುದು. ಇದು ಈ ಕುಶಾಲ್ನಂತಹ ಡಿಜಿಟಲ್ ವೇದಿಕೆಯೊಂದಿಗೆ ಏಕೀಕರಣಗೊಂಡಿದೆ. ಕೆಲವೊಮ್ಮೆ ವಿಮಾನ ನಿಲ್ದಾಣ ಅಥವಾ ಪ್ರದೇಶಕ್ಕೆ ಅನುಗುಣವಾಗಿ ಬದಲಾಗಬಹುದು. ಆದ್ದರಿಂದ ಯಾವಾಗಲೂ ಇತ್ತೀಚಿನ ಮಾರ್ಗಸೂಚಿಯನ್ನ ಪರಿಶೀಲಿಸಬೇಕು. ಒಟ್ಟಿನಲ್ಲಿ ಕೃಷಿ ಉಡಾನ್ನಂತಹ ಅವಕಾಶಗಳನ್ನು ಬಳಸಿಕೊಳ್ಳಲು ರೈತರು ತಮ್ಮ ಉತ್ಪನ್ನದ ಗುಣಮಟ್ಟ, ಪ್ಯಾಕಿಂಗ್ ಮತ್ತು ಮಾರುಕಟ್ಟೆ ಬೇಡಿಕೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ರೈತ ಉತ್ಪಾದಕ ಸಂಸ್ಥೆಗಳೊಂದಿಗೆ ಸೇರಿಕೊಳ್ಳುವುದು ಸಹಾಯವಾಗಬಹುದು. ಉತ್ಪನ್ನವನ್ನು ದೊಡ್ಡ ಪ್ರಮಾಣದಲ್ಲಿ ಒಟ್ಟುಗೂಡಿಸಿ ಸಾಗಿಸಿದರೆ ಸಾಗಣೆ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಕೃಷಿ ಇಲಾಖೆಗಳು, ಕೃಷಿ ಮಾರುಕಟ್ಟೆ ಸಂಸ್ಥೆಗಳು, ವಿಮಾನ ನಿಲ್ದಾಣದ ಕಾರ್ಗೋ ಸೇವೆಗಳು, ಸಂಬಂಧಿತ ಅಧಿಕಾರಿಗಳಿಂದ ಲಭ್ಯವಿರುವಂತಹ ಮಾಹಿತಿಯನ್ನ ಪಡೆದುಕೊಳ್ಳಬೇಕು. ರೈತನ ಹೊಲದಲ್ಲಿ ಬೆಳೆದ ಉತ್ಪನ್ನಕ್ಕೆ ಮೌಲ್ಯ ಸಿಗುವುದು ಕೇವಲ ಉತ್ತಮ ಇಳುವರಿಯಿಂದ ಮಾತ್ರವಲ್ಲ, ಉತ್ತಮ ಗುಣಮಟ್ಟ, ಸರಿಯಾದ ಸಂಗ್ರಹಣೆ, ವೇಗದ ಸಾಗಣೆ, ಸೂಕ್ತ ಮಾರುಕಟ್ಟೆ, ಇದರಿಂದ ಉತ್ತಮ ಆದಾಯ ಸಿಗುತ್ತೆ.
1: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ.

0: ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಉಡಾನ್ ಯೋಜನೆಯ ಕುರಿತು ಮಾಹಿತಿಯನ್ನ ಕೇಳಿದ್ರಲ್ಲ, ಮಾಹಿತಿಯನ್ನ ನೀಡಿದವರು ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:29:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಾವು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಪುಣ್ಯತಿಥಿ, ವಿಶ್ವ ಔಷಧಿಕಾರರ ದಿನ, ವಿಶ್ವ ಶ್ವಾಸಕೋಶ ದಿನ ಹಾಗೂ ಅಂತ್ಯೋದಯ ದಿವಸ, ಈ ವಿಷಯಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಂದು ಸೆಪ್ಟೆಂಬರ್ 25, ಭಾರತೀಯ ಸಂಗೀತ ಲೋಕದ ಅಪ್ರತಿಮ ಗಾಯಕ, ನಮ್ಮೆಲ್ಲರ ಪ್ರೀತಿಯ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಸ್ಮರಿಸುವ ದಿನ. 2020 ಇದೇ ದಿನ ಅವರು ನಮ್ಮನ್ನು ಅಗಲಿದರು. ಆದರೆ ಅವರ ಕಂಠದಿಂದ ಹರಿದು ಬಂದ ಹಾಡುಗಳು ಇಂದಿಗೂ ನಮ್ಮ ನೆನಪುಗಳಲ್ಲಿ ನಿನಾದಿಸುತ್ತಿವೆ. 1946 ಜೂನ್ 4 ಜನಿಸಿದ ಶ್ರೀಪತಿ ಪಂಡಿತ ರಾಜ್ಮೂಲ ಬಾಲಸುಬ್ರಹ್ಮಣ್ಯಂ ಅವರು ಸಂಗೀತಕ್ಕೆ ಭಾಷೆಯ ಗಡಿಯಿಲ್ಲ ಎಂಬುದನ್ನು ತಮ್ಮ ಸಾಧನೆಯ ಮೂಲಕ ತೋರಿಸಿದರು. ತೆಲುಗು, ಕನ್ನಡ, ತಮಿಳು, ಹಿಂದಿ, ಮಲಯಾಳಂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. 4 ದಶಕಗಳಿಗೂ ಮೀರಿದ ತಮ್ಮ ಸಂಗೀತ ಪಯಣದಲ್ಲಿ 40,000 ಹಾಡುಗಳನ್ನು ಹಾಡಿದ ಸಾಧನೆ ಅವರದು. ಗಾಯಕರಾಗಿ ಮಾತ್ರವಲ್ಲದೆ ನಟ, ಸಂಗೀತ ನಿರ್ದೇಶಕ, ಡಬ್ಬಿಂಗ್ ಕಲಾವಿದ ಮತ್ತು ನಿರೂಪಕರಾಗಿಯೂ ಅವರು ಜನಮನ ಗೆದ್ದರು. ಕನ್ನಡಿಗರ ಪಾಲಿಗೆ ಅವರ ಪ್ರೀತಿಯ ಬಾಲು, ಇವರ ಧ್ವನಿ ವಿಶೇಷ ಆತ್ಮೀಯತೆಯನ್ನು ಹೊಂದಿದೆ. ಪ್ರೀತಿ, ವಿರಹ, ಭಕ್ತಿ, ಉತ್ಸಾಹ, ಯಾವ ಭಾವವೇ ಇರಲಿ, ಅದಕ್ಕೆ ಜೀವ ತುಂಬುವ ಅದ್ಭುತ ಸಾಮರ್ಥ್ಯ ಅವರಿಗಿತ್ತು. ಹಾಡಿನ ಅರ್ಥ ಮತ್ತು ಭಾವವನ್ನು ಅರಿತು ಅದನ್ನು ಕೇಳುಗರ ಹೃದಯಕ್ಕೆ ತಲುಪಿಸುವುದೇ ಅವರ ಗಾಯನದ ವೈಶಿಷ್ಟ್ಯ. 6 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದ ಇವರು ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದರು. ಬಾಲಸುಬ್ರಹ್ಮಣ್ಯಂ ಅವರ ಸರಳತೆ, ಆತ್ಮೀಯತೆ ಮತ್ತು ಸಂಗೀತದ ಮೇಲಿನ ಅಪಾರ ಪ್ರೀತಿ ಸದಾ ಸ್ಮರಣೀಯ. ಅವರ ಧ್ವನಿ ಮತ್ತು ಬದುಕಿನ ಅನೇಕ ಕ್ಷಣಗಳಿಗೆ ಸಂಗಾತಿಯಾಗಿದೆ. ಅವರು ದೈಹಿಕವಾಗಿ ಇಂದು ನಮ್ಮೊಂದಿಗಿಲ್ಲದಿದ್ದರೂ ಅವರ ಹಾಡುಗಳು ಎಂದಿಗೂ ಮೌನವಾಗುವುದಿಲ್ಲ. ಈ ಮಹಾನ್ ಗಾಯಕನಿಗೆ ನಮ್ಮ ಹೃದಯಪೂರ್ವಕ ನಮನಗಳು. ಅವರ ಒಂದು ಮಧುರ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಓ ಮಲ್ಲಿಗೆ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.

0: ಬಿಡುವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28ರಂದು ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26ರಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ

ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
1: ಸರ್ವರಿಗೂ ಆದರದ ಸ್ವಾಗತ,
2: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026 ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಪ್ರೀತಿಯ ಶ್ರೋತೃಗಳೇ, ಪ್ರತಿ ವರ್ಷ ಸೆಪ್ಟೆಂಬರ್ 25 ವಿಶ್ವ ಔಷಧಿಕಾರರ ದಿನ ಅಥವಾ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅನ್ನು ಆಚರಿಸಲಾಗುತ್ತದೆ. ಔಷಧಿಕಾರರು ಆರೋಗ್ಯ ಸೇವೆಯ ಅತ್ಯಗತ್ಯ ಭಾಗ. ವೈದ್ಯರು ನೀಡುವ ಔಷಧಿ ಚೀಟಿಯ ಪ್ರಕಾರ ಸರಿಯಾದ ಔಷಧಿಯನ್ನು ನೀಡುವಷ್ಟೇ ಅವರ ಕೆಲಸವಲ್ಲ, ಆ ಔಷಧಿಯನ್ನು ಹೇಗೆ, ಯಾವಾಗ ಮತ್ತು ಎಷ್ಟು ದಿನ ಬಳಸಬೇಕು ಎಂಬುದನ್ನು ರೋಗಿಗೆ ಸರಳವಾಗಿ ತಿಳಿಸುವ ಜವಾಬ್ದಾರಿಯೂ ಅವರ ಮೇಲಿದೆ. ಹಾಗೆಯೇ ಔಷಧಿಯನ್ನು ತಪ್ಪಾಗಿ ಅಥವಾ ಅಗತ್ಯಕ್ಕಿಂತ ಹೆಚ್ಚು ತೆಗೆದುಕೊಂಡರೆ ಆರೋಗ್ಯಕ್ಕೆ ಹಾನಿಯಾಗಬಹುದು. ಕೆಲವು ಔಷಧಿಗಳು ಆಹಾರ, ಮತ್ತೊಂದು ಔಷಧಿ ಅಥವಾ ವ್ಯಕ್ತಿಯ ಆರೋಗ್ಯ ಸ್ಥಿತಿಯೊಂದಿಗೆ ಪ್ರತಿಕ್ರಿಯಿಸಬಹುದು. ಇಂತಹ ಸಂದರ್ಭದಲ್ಲಿ ಔಷಧಿಕಾರರ ಸಲಹೆ ಸುರಕ್ಷಿತ ಬಳಕೆಗೆ ನೆರವಾಗುತ್ತದೆ. ಔಷಧಿಯ ಪ್ರಮಾಣ, ಸೇವಿಸುವ ಸಮಯ, ಸಂಭವಿಸಬಹುದಾದ ಅಡ್ಡ ಪರಿಣಾಮಗಳು ಮತ್ತು ಔಷಧಿಯನ್ನು ಸರಿಯಾಗಿ ಸಂಗ್ರಹಿಸುವ ವಿಧಾನಗಳ ಬಗ್ಗೆ ಅವರು ಮಾರ್ಗದರ್ಶನ ನೀಡುತ್ತಾರೆ. ವಿಶೇಷವಾಗಿ ವೈದ್ಯರ ಸಲಹೆ ಇಲ್ಲದೆ ಆಂಟಿಬಯೋಟಿಕ್ಗಳನ್ನು ತೆಗೆದುಕೊಳ್ಳುವುದು ಅಥವಾ ಮಧ್ಯದಲ್ಲೇ ನಿಲ್ಲಿಸುವುದು ಒಳ್ಳೆಯದಲ್ಲ. ಇದರಿಂದ ಔಷಧಿ ನಿರೋಧಕತೆ ಹೆಚ್ಚುವ ಅಪಾಯವಿದೆ. ಹಳೆಯ ಔಷಧಿಗಳನ್ನು ಸ್ವಂತ ನಿರ್ಧಾರದಿಂದ ಮರುಬಳಕೆ ಮಾಡದೆ ಅನುಮಾನವಿದ್ದರೆ ವೈದ್ಯರು ಅಥವಾ ಔಷಧಿಕಾರರನ್ನು ಸಂಪರ್ಕಿಸುವುದು ಒಳ್ಳೆಯದು. ಔಷಧಾಲಯವು ಅನೇಕ ಜನರಿಗೆ ಆರೋಗ್ಯದ ಕುರಿತು ಸರಿಯಾದ ಮಾಹಿತಿ ದೊರೆಯುವ ಮೊದಲ ಸ್ಥಳ. ಹಳ್ಳಿಗಳಿಂದ ನಗರಗಳವರೆಗೆ ಜನರಿಗೆ ನಿರಂತರವಾಗಿ ಸೇವೆ ಸಲ್ಲಿಸುವ ಔಷಧಿಕಾರರು ರೋಗಿಗಳ ಸುರಕ್ಷತೆ ಮತ್ತು ಆರೋಗ್ಯ ಜಾಗೃತಿಯನ್ನು ಬಲಪಡಿಸುತ್ತಾರೆ. ಕೋವಿಡ್ನಂತಹ ಬಿಕ್ಕಟ್ಟಿನ ಸಂದರ್ಭಗಳಲ್ಲಿಯೂ ಔಷಧಿ ಪೂರೈಕೆ ಹಾಗೂ ಸಾರ್ವಜನಿಕ ಆರೋಗ್ಯ ಸೇವೆಯಲ್ಲಿ ಅವರ ಕೊಡುಗೆ ಮಹತ್ವದಾಗಿದೆ. ಈ ವಿಶ್ವ ಔಷಧಿಕಾರರ ದಿನದಂದು ನಮ್ಮ ಆರೋಗ್ಯಕ್ಕಾಗಿ ಜವಾಬ್ದಾರಿಯಿಂದ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಔಷಧಿಕಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸೋಣ. ಔಷಧಿಯನ್ನು ಸರಿಯಾಗಿ ಬಳಸಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಎಂದು ಹೇಳುತ್ತಾ ಚಿನ್ಮಯಿ ಹಾಗೂ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ದಿಯಾ ಚಿತ್ರದ ಈ ಗೀತೆಯನ್ನು ಕೇಳಿಬರೋಣ. ಸಾಹಿತ್ಯ ಧನಂಜಯ್ ರಂಜನ್ ಅವರದ್ದು ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

0: ಸ್ನೇಹಿತರೆ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 27ರ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಯುವಲಹರಿ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ನೀತಿ ಕಥೆಗಳು ನಿಮಗಾಗಿ. ತಪ್ಪು ದಾರಿ ಹಿಡಿದವರನ್ನು ಸರಿದಾರಿಗೆ ತರುವುದೇ ವ್ಯಕ್ತಿತ್ವ ವಿಕಸನ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ.
1: ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೇ ಚಿನ್ನಮ್ಮ.
0: ಯುವ ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
2: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
3: ಪ್ರಿಯ ಶ್ರೋತೃಗಳೇ, ಪ್ರತಿ ವರ್ಷ ಸೆಪ್ಟೆಂಬರ್ 25ರಂದು ವಿಶ್ವ ಶ್ವಾಸಕೋಶ ದಿನವನ್ನು ಆಚರಿಸಲಾಗುತ್ತದೆ. ಶ್ವಾಸಕೋಶದ ಆರೋಗ್ಯದ ಮಹತ್ವ ಮತ್ತು ಉಸಿರಾಟದ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶ. ನಾವು ಉಸಿರಾಡುವ ಪ್ರತಿ ಕ್ಷಣವು ಶ್ವಾಸಕೋಶಗಳು ದೇಹಕ್ಕೆ ಆಮ್ಲಜನಕ ಒದಗಿಸುತ್ತದೆ. ಆದರೆ ನಿರಂತರ ಕೆಮ್ಮು, ಕಫ, ಉಬ್ಬಸ, ಎದೆ ಬಿಗಿತ ಅಥವಾ ಉಸಿರಾಟದ ಯಾವುದೇ ತೊಂದರೆಗಳು ಕಂಡುಬಂದಲ್ಲಿ ಅದನ್ನು ಕಡೆಗಣಿಸಬಾರದು. ಇವು ಆಸ್ತಮಾ, COPD, ನ್ಯುಮೋನಿಯಾ ಅಥವಾ ಕ್ಷಯರೋಗದಂತಹ ಸಮಸ್ಯೆಗಳ ಲಕ್ಷಣವಾಗಿರಬಹುದು. ಇಂತಹ ತೊಂದರೆ ಮುಂದುವರಿದರೆ ವೈದ್ಯರನ್ನು ಸಂಪರ್ಕಿಸಿ. ದಯವಿಟ್ಟು ಸ್ವಂತವಾಗಿ ಔಷಧಿ ತೆಗೆದುಕೊಳ್ಳಬೇಡಿ. ತಂಬಾಕಿನ ಹೊಗೆ ಶ್ವಾಸಕೋಶಕ್ಕೆ ಹಾನಿ ಮಾಡುತ್ತದೆ. ಧೂಮಪಾನ ಮಾಡುವವರಷ್ಟೇ ಅಲ್ಲ, ಅವರ ಸುತ್ತಮುತ್ತಲಿರುವವರು ಕೂಡ ಪರೋಕ್ಷ ಹೊಗೆಯಿಂದ ತೊಂದರೆಗೆ ಒಳಗಾಗಬಹುದು. ಹೀಗಾಗಿ ಧೂಮಪಾನ ತ್ಯಜಿಸಿ. ಮನೆ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಹೊಗೆರಹಿತಗೊಳಿಸೋಣ. ವಾಹನಗಳ ಹೊಗೆ, ಧೂಳು ಮತ್ತು ಮನೆಯೊಳಗಿನ ಹೊಗೆಯೂ ಕೂಡ ಉಸಿರಾಟದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮನೆಯಲ್ಲಿ ಗಾಳಿಯಾಡುವ ವ್ಯವಸ್ಥೆ ಇರಲಿ. ಕೆಲಸದ ಸ್ಥಳಗಳಲ್ಲಿ ಧೂಳು ಅಥವಾ ರಾಸಾಯನಿಕಗಳಿಂದ ರಕ್ಷಣೆಯನ್ನು ಪಡೆಯೋಣ. ನಿಯಮಿತ ದೈಹಿಕ ಚಟುವಟಿಕೆ, ಕೈಗಳ ಸ್ವಚ್ಛತೆ ಮತ್ತು ವೈದ್ಯರು ಶಿಫಾರಸು ಮಾಡಿಸಿದ ಲಸಿಕೆಗಳು ಆರೋಗ್ಯ ಕಾಪಾಡಲು ನೆರವಾಗುತ್ತವೆ. ಆಸ್ತಮಾ ಅಥವಾ COPD ಇರುವವರು ವೈದ್ಯರು ಸೂಚಿಸಿದ ಚಿಕಿತ್ಸೆಯನ್ನು ಪಾಲಿಸಿ ಇನ್ಹೇಲರ್ ಬಳಸುವ ಸರಿಯಾದ ವಿಧಾನವನ್ನು ತಿಳಿದುಕೊಳ್ಳಬೇಕು. ಸ್ವಚ್ಛ ಗಾಳಿ ನಮ್ಮೆಲ್ಲರ ಹಕ್ಕು ಮತ್ತು ಜವಾಬ್ದಾರಿ. ಈ ವಿಶ್ವ ಶ್ವಾಸಕೋಶ ದಿನದಂದು ತಂಬಾಕಿನಿಂದ ಸಂಪೂರ್ಣವಾಗಿ ದೂರವಿರೋಣ. ಉಸಿರಾಟದ ತೊಂದರೆಯನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ವೈದ್ಯಕೀಯ ಸಲಹೆ ಪಡೆಯೋಣ ಮತ್ತು ನಮ್ಮ ಶ್ವಾಸಕೋಶಗಳ ಆರೋಗ್ಯವನ್ನು ಕಾಪಾಡೋಣ. ಎಲ್ಲರೂ ಆರೋಗ್ಯವಾಗಿರಿ, ನೆಮ್ಮದಿಯಿಂದ ಉಸಿರಾಡಿರಿ ಅಂತ ಹೇಳ್ತಾ ಮೌರ್ಯ ಚಿತ್ರದ ಒಂದು ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಏನನ್ನೂ ಅರಿಯದವನನ್ನು ದೇವರ ಹೆಸರಿನಲ್ಲಿ ಹಿಂಸಿಸುವುದಕ್ಕಿಂತ ಮಿಗಿಲಾದ ಶಾಪವನ್ನು ನಾನರಿಯೆ. ಮಹಾತ್ಮ ಗಾಂಧೀಜಿ.
1: ಪ್ರಿಯ ಶ್ರೋತೃಗಳೇ, ಇಂದು ಅಂತ್ಯೋದಯ ದಿವಸ್ ಹಾಗೂ ಅನಂತ ಚತುರ್ದಶಿಯ ಮಹತ್ವವನ್ನು ಸ್ಮರಿಸೋಣ. ಈ ಎರಡೂ ದಿನಗಳು ನಮಗೆ ವಿಭಿನ್ನವಾದರೂ ಮೌಲ್ಯಯುತ ಸಂದೇಶವನ್ನು ನೀಡುತ್ತವೆ. ಒಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಏಳಿಗೆಯನ್ನು ನೆನಪಿಸಿದರೆ ಮತ್ತೊಂದು ಭಕ್ತಿ, ನಂಬಿಕೆ ಮತ್ತು ಒಳಿತಿನ ಸಂಕಲ್ಪವನ್ನು ಸಾರುತ್ತದೆ. ಪ್ರತಿ ವರ್ಷ ಸೆಪ್ಟೆಂಬರ್ 25ರಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್ ಇವರ ಜನ್ಮದಿನದ ಅಂಗವಾಗಿ ಅಂತ್ಯೋದಯ ದಿವಸ್ ಆಚರಿಸಲಾಗುತ್ತದೆ. ಅಂತ್ಯೋದಯ ಎಂದರೆ ಸಮಾಜದ ಕಟ್ಟ ಕಡೆಯಲ್ಲಿರುವ ವ್ಯಕ್ತಿಯ ಏಳಿಗೆ. ಯಾರೂ ಕೂಡ ಹಸಿವಿನಿಂದ, ಶಿಕ್ಷಣದಿಂದ ವಂಚಿತರಾಗಿ ಅಥವಾ ಸೂಕ್ತ ಅವಕಾಶಗಳಿಲ್ಲದೆ ಉಳಿಯಬಾರದು ಎಂಬುದು ಈ ಆಶಯದ ಹೃದಯ. ಪಂಡಿತ್ ಉಪಾಧ್ಯಾಯರು ಪ್ರತಿಪಾದಿಸಿದ ಏಕಾತ್ಮ ಮಾನವತಾವಾದವು ವ್ಯಕ್ತಿ, ಸಮಾಜ ಮತ್ತು ಪ್ರಕೃತಿಯ ಸಮತೋಲನದ ಬದುಕನ್ನು ಒತ್ತಿ ಹೇಳುತ್ತದೆ. ಸಮಾಜದ ಪ್ರಗತಿಯನ್ನು ಅಳೆಯುವಾಗ ಅತ್ಯಂತ ಹಿಂದುಳಿದ ವ್ಯಕ್ತಿಯ ಬದುಕಿನಲ್ಲಿ ಸುಧಾರಣೆ ಆಗಿದೆಯೇ ಎಂಬ

ಎಂಬುದನ್ನು ಗಮನಿಸಬೇಕು ಎಂಬುದು ಅಂತ್ಯೋದಯದ ಸಂದೇಶ. ಇನ್ನು ಅನಂತ ಚತುರ್ದಶಿಯ ಬಗ್ಗೆ ಮಾತನಾಡೋದಾದರೆ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯೆಂದು ಆಚರಿಸಲಾಗುವ ಪವಿತ್ರ ದಿನವಿದು. ಈ ದಿನ ವಿಷ್ಣುವಿನ ಅನಂತ ರೂಪವನ್ನು ಸ್ಮರಿಸಿ ಭಕ್ತರು ಪೂಜೆ ಮತ್ತು ವ್ರತವನ್ನು ಆಚರಿಸುತ್ತಾರೆ. ಇನ್ನು ಕೆಲವು ಕಡೆಗಳಲ್ಲಿ ಗಣೇಶೋತ್ಸವದ ವಿಸರ್ಜನೆಯು ಈ ದಿನ ನಡೆಯುತ್ತದೆ. ಹಬ್ಬದ ಆಚರಣೆಗಳು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಬದಲಾಗಬಹುದು, ಆದರೆ ಭಕ್ತಿ, ಕುಟುಂಬದ ಒಗ್ಗಟ್ಟು ಮತ್ತು ಒಳಿತಿನ ಸಂಕಲ್ಪ ಎಲ್ಲೆಡೆ ಮುಖ್ಯವಾಗಿದೆ. ಈ ಎರಡೂ ಸಂದರ್ಭಗಳು ನಮ್ಮನ್ನು ಒಳ್ಳೆಯ ಬದುಕಿನತ್ತ ಕರೆದೊಯ್ಯುತ್ತವೆ. ಅಂತ್ಯೋದಯದ ಆಶಯದಂತೆ ನಮ್ಮ ಸುತ್ತಮುತ್ತಲಿರುವ ಅಗತ್ಯವಿರುವವರಿಗೆ ಕೈಹಿಡಿಯುವುದು, ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದು, ಹಸಿದವರಿಗೆ ಆಹಾರ ನೀಡುವುದು ಮತ್ತು ಎಲ್ಲರಿಗೂ ಗೌರವದಿಂದ ನಡೆದುಕೊಳ್ಳುವುದು, ಇವು ನಮ್ಮಿಂದ ಸಾಧ್ಯವಾಗುವ ಕಾರ್ಯಗಳು. ಅನಂತ ಚತುರ್ದಶಿಯ ಸಂದರ್ಭದಲ್ಲಿ ಭಕ್ತಿಯ ಜೊತೆಗೆ ಪರಿಸರದ ಕಾಳಜಿಯನ್ನು ಮರೆಯಬಾರದು. ಹಬ್ಬದ ಆಚರಣೆಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಜಲಮೂಲಗಳನ್ನು ಮಾಲಿನ್ಯಗೊಳಿಸದ ರೀತಿಯಲ್ಲಿ ವಿಸರ್ಜನೆ ಮಾಡೋಣ. ಒಬ್ಬರ ಏಳಿಗೆ ಎಲ್ಲರ ಏಳಿಗೆಯೊಂದಿಗೆ ಬೆಸೆದುಕೊಂಡಿದೆ ಎಂಬುದನ್ನು ಅಂತ್ಯೋದಯ ನೆನಪಿಸುತ್ತದೆ. ನಂಬಿಕೆ ಮತ್ತು ಸತ್ಕರ್ಮಗಳು ಬದುಕಿಗೆ ದಾರಿ ತೋರಿಸುತ್ತವೆ ಎಂಬುದನ್ನು ಅನಂತ ಚತುರ್ದಶಿ ಸಾರುತ್ತದೆ. ಈ ದಿನಗಳ ಸಂದೇಶವನ್ನು ಆಚರಣೆಯಲ್ಲಿಯೂ ಅಳವಡಿಸಿಕೊಂಡು ಕರುಣೆ, ಸೇವೆ ಮತ್ತು ಜವಾಬ್ದಾರಿಯಿಂದ ಕೂಡಿದ ಸಮಾಜವನ್ನು ನಿರ್ಮಿಸೋಣ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮದ ಕೊನೆಯ ಗೀತೆ ಶ್ರೀ ಉದಯಶಂಕರ್ ಅವರ ಸಾಹಿತ್ಯವಿರುವ, ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜಿಸಿರುವ ಬಯಲುದಾರಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
1: ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು.
0: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28 ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ.

ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ

0: ಕೃಷಿ ಮೇಳ 2026 ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
3: ಸುಸ್ವಾಗತ.
0: ತಪ್ಪದೇ ಕೇಳಿ ಕೃಷಿ ಮೇಳ 2026 ಸಂಭ್ರಮವನ್ನ ಪಡೆದುಕೊಳ್ಳಿ.

0: ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 2 ಗಂಟೆಯಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: मोदी ने कहा, विकसित भारत सभी के योगदान से ही साकार हो सकता है। उन्होंने सेवा संकल्प अभियान के अंतर्गत सेवा यात्रियों से बातचीत की। सरकार दीनदयाल उपाध्याय ग्रामीण कौशल्य योजना के अंतर्गत अगले महीने से 70,000 ग्रामीण युवाओं को कौशल प्रशिक्षण देगी। संयुक्त राष्ट्र महासभा के सत्र से इतर IBSA संवाद मंच की बैठक में दक्षिण अफ्रीका और ब्राजील के विदेश मंत्रियों ने पहलगाम आतंकी हमले की निंदा की, आतंकवाद को कतई बर्दाश्त न करने की प्रतिबद्धता दोहराई। ओडिशा, आंध्र प्रदेश और तेलंगाना के कई हिस्सों में बने दबाव के क्षेत्र के कारण मूसलाधार वर्षा, अगले 12 घंटे में इसके कमजोर होकर कम दबाव के क्षेत्र में बदलने की संभावना। और जापान में एशियाई खेलों में भारतीय जोड़ी कमलजीत और सुरुचि सिंह ने 10 मीटर एयर पिस्टल मिक्स टीम स्पर्धा में स्वर्ण पदक जीता। इसके साथ ही दोपहर समाचार का यह समाप्त हुआ। नमस्ते।
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಭಾರತಕ್ಕಾಗಿ ಮಾತ್ರವಲ್ಲ ಜಗತ್ತಿಗಾಗಿಯೂ ನಾವೀನ್ಯತೆ ಸಾಧಿಸಿ, ವಿದ್ಯಾರ್ಥಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಬರಪೀಡಿತ ಪ್ರದೇಶಗಳ ರೈತರ ತಕ್ಷಣದ ನೆರವಿಗಾಗಿ ಪ್ರತಿ ರೈತರಿಗೆ 2,500 ರೂಪಾಯಿ ನೆರವು, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೃತಕ ಬುದ್ಧಿಮತ್ತೆ ನೆರವಿನಿಂದ ಖಿನ್ನತೆ ಮೌಲ್ಯಮಾಪನ, ಐಐಟಿ ಖರಗ್ಪುರ್ ಜೊತೆ ನಿಮ್ಹಾನ್ಸ್ ಒಡಂಬಡಿಕೆ. ಹಾಗೂ ಮೈಸೂರಿನ ಅರಮನೆ ಆವರಣದಲ್ಲಿ ಪೊಲೀಸರಿಂದ ಫಿರಂಗಿಗಳಿಗೆ ಪೂಜೆ, ದಸರಾ ಕಂಬಳದಲ್ಲಿ 160 ಜೋಡಿ ಕೋಣಗಳು ಭಾಗಿ. ಜಗತ್ತಿಗೆ ಇಂದು ಭಾರತದ ಮೇಲೆ ಹಾಗೂ ಭಾರತದ ನೀತಿಗಳು ಮತ್ತು ಯುವ ಮನಸ್ಸುಗಳ ಮೇಲೆ ವಿಶ್ವಾಸ ಮೂಡಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IISCಯಲ್ಲಿ ಇಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲೆಂಜ್ ನೀಡಿದ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಕೇವಲ ಭಾರತಕ್ಕಾಗಿ ಮಾತ್ರವಲ್ಲ ಜಗತ್ತಿಗಾಗಿಯೂ ನಾವೀನ್ಯತೆಗಳನ್ನು ಸ್ಪಷ್ಟಿಸಬೇಕು ಹಾಗೂ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಸವಾಲುಗಳನ್ನು ಎದುರಿಸುವಲ್ಲಿ ನಾವೀನ್ಯತೆ ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ ಆಕ್ಟಿವ್ಲಿ ಎಂಗೇಜಿಂಗ್ ಓವರ್ 1.1 ಕ್ರೋರ್ ಸ್ಟೂಡೆಂಟ್ ಅಕ್ರಾಸ್ ಕ್ಲೋಸ್ಲಿ ಅಂಡ್ ಐ ವಿಲ್ ಟೆಲ್ ಯು ಒನ್ ಫಿಗರ್ ಯು ಶುಡ್ ಬಿ ವೆರಿ ಹ್ಯಾಪಿ. ಸ್ಟೂಡೆಂಟ್ಸ್ ವರ್ಕಿಂಗ್ ಥ್ರೂ ದೀಸ್ ಲ್ಯಾಬ್ಸ್ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಮೋರ್ ದನ್ 16 lakh innovation projects, 16 lakh. It is done in schools. It is not done in higher education institutes of the India. It is done in schools. So what we have done now, what Prime Minister has thought, the government has announced 50,000 additional Atal Tinkering Labs governing the school over the next 5 years.
1: ಇದೇ ವೇಳೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಆನಂದರಾವ್ ಪಾಟೀಲ್, ಬೆಂಗಳೂರು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ಬಹುರಾಷ್ಟ್ರೀಯ ಕಂಪನಿಗಳ ನೆಲೆಯಾಗಿ ಭಾರತದ ಸಿಲಿಕಾನ್ ವ್ಯಾಲಿಯಾಗಿದೆ. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲು ಸೃಜನಶೀಲತೆ ಮತ್ತು ನಾವೀನ್ಯತೆಯೊಂದಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದ್ದಾರೆ.
2: It is a great opportunity to all of you. Yesterday I was seeing here there was Bangalore Design special program was going on. I was seeing lot of innovations by the students. So the startups were there. Many startups by the students, by the faculties. They are showing lot of innovative suggestions and solutions. It is easy to find out problems, but very challenging to give the solutions.
1: ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ಹಲವು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಸ್ಪರ್ಧೆಯು ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಬರದಿಂದ ಸಂಕಷ್ಟಗೊಳಗಾಗಿರುವ ರೈತರಿಗೆ ತಕ್ಷಣದ ನೆರವು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮೊದಲ ಹಂತದಲ್ಲಿ ಪ್ರತಿ ರೈತರಿಗೆ 2,500 ರೂಪಾಯಿಯಂತೆ ಇನ್ಪುಟ್ ಸಬ್ಸಿಡಿ ನೀಡಲು ನಿರ್ಧರಿಸಿದೆ. ಸುಮಾರು 45-50 ಲಕ್ಷ ರೈತರಿಗೆ ಈ ನೆರವು ತಲುಪಲಿದ್ದು, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 1,250 ಕೋಟಿ ವೆಚ್ಚವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರದಿಂದ ಎನ್ಡಿಆರ್ಎಫ್ ನೆರವು ನಿರೀಕ್ಷಿಸುತ್ತಿದ್ದರೂ ರೈತರ ಸಂಕಷ್ಟವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ತಕ್ಷಣದ ನೆರವು ನೀಡಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ದೊರೆಯುವ ಪರಿಹಾರದ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬರದಿಂದ ರಾಜ್ಯದಲ್ಲಿ ಉಂಟಾಗಿರುವ ಒಟ್ಟು

0: ನಷ್ಟದ ಪ್ರಮಾಣ 40,000 ಕೋಟಿಗೂ ಅಧಿಕವಾಗುವ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಹಂತದ ಮೆಮೊರಂಡಮ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಜಿಬಿಎ ಕೇಂದ್ರ ಕಚೇರಿಯ ಆವರಣದಲ್ಲಿ ಪೌರಕಾರ್ಮಿಕರ ಧ್ವನಿಯಾಗಿದ್ದ ಮಾಜಿ ಶಾಸಕ ಐಪಿಡಿ ಸಾಲಪ್ಪ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅರಮನೆ ಮೈದಾನದಲ್ಲಿ ನಡೆದ ಪೌರಕಾರ್ಮಿಕರ ದಿನಾಚರಣೆಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಪೌರಕಾರ್ಮಿಕರು ಧರಿಸುವ ಸಮವಸ್ತವನ್ನು ಧರಿಸಿ ಸಂವಿಧಾನದ ಪೀಠಿಕೆಯನ್ನು ಓದಿದರು. ಸಮಾರಂಭದಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪ, ಎಚ್ಸಿ ಬಾಲಕೃಷ್ಣ, ಯತೀಂದ್ರ ಸಿದ್ದರಾಮಯ್ಯ, ಕೆಎಸ್ ಬಸಂತಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದ ನೆರವಿನಿಂದ ಖಿನ್ನತೆಯನ್ನು ಆರಂಭಿಕ ಹಂತದಲ್ಲಿಯೇ ಪತ್ತೆ ಮಾಡಲು ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆ ಮುಂದಾಗಿದೆ. ಈ ಸಂಬಂಧ ಐಐಟಿ ಖರಗ್ಪುರ್ ಹಾಗೂ ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲಾಯ್ ಪ್ರಾದೇಶಿಕ ಮಾನಸಿಕ ಆರೋಗ್ಯ ಸಂಸ್ಥೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ದೇಶದಲ್ಲಿ ಖಿನ್ನತೆಯಿಂದ ಬಳಲುತ್ತಿರುವ ಪ್ರತಿ 5 ವ್ಯಕ್ತಿಗಳಲ್ಲಿ ಒಬ್ಬರಿಗೆ ಮಾತ್ರ ಸೂಕ್ತ ಆರೈಕೆ ಮತ್ತು ಚಿಕಿತ್ಸೆ ಲಭ್ಯವಾಗುತ್ತಿದೆ. ಈ ಅಂತರ ಕಡಿಮೆ ಮಾಡಲು ನೂತನ ಯೋಜನೆ ಸಹಕಾರಿಯಾಗಲಿದೆ. ಎಐ ನೆರವಿನಿಂದ ಪ್ರಾದೇಶಿಕ ಭಾಷೆಗಳಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ಸಂದರ್ಶನ ನಡೆಸಲಾಗುತ್ತಿದೆ ಎಂದು ನಿಮ್ಹಾನ್ಸ್ ಸ್ಪಷ್ಟಪಡಿಸಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆಯ ಆವರಣದಲ್ಲಿ ಸಾಂಪ್ರದಾಯಿಕ ಫಿರಂಗಿ ಗಾಡಿಗಳಿಗೆ ಮೈಸೂರು ನಗರ ಪೊಲೀಸ್ ಇಲಾಖೆಯ ವತಿಯಿಂದ ಇಂದು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಮೈಸೂರು ನಗರ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, ಡಿಸಿಪಿ ಸುಂದರ್ ರಾಜ್ ಹಾಗೂ ಡಿಸಿಪಿ ಹರ್ಷ್ ಪ್ರಿಯಂವದಾ ಸೇರಿದಂತೆ ಉನ್ನತ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ವಿಜಯದಶಮಿಯ ಜಂಬೂ ಸವಾರಿ ಹಾಗೂ ಪೆರೇಡ್ ದಿನದಂದು ಒಟ್ಟು 21 ಬಾರಿ ಫಿರಂಗಿ ಸಿಡಿಸಿ ಗೌರವ ಸಲ್ಲಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಗರ ಸಶಸ್ತ್ರ ಮೀಸಲು ಪಡೆ ಪೊಲೀಸರು ಇಂದಿನಿಂದ ಕುಶಲ ತೋಪು ಸಿಡಿಸುವ ತಾಲೀಮನ್ನು ಅಧಿಕೃತವಾಗಿ ಆರಂಭಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, ಒಟ್ಟು 7 ಫಿರಂಗಿ ಗಾಡಿಗಳ ಮೂಲಕ 3 ಸುತ್ತುಗಳಲ್ಲಿ 21 ಕುಶಲ ತೋಪುಗಳನ್ನು ಸಿಡಿಸುವ ತಾಲೀಮನ್ನು 3 ಹಂತದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜಿಸಲಾಗಿದ್ದು ಸಿದ್ದತೆಗಳು ಭರದಿಂದ ಸಾಗಿವೆ ಎಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, October 18 and 19 ಮೈಸೂರಿನ ವಿಟಿಯು ಕಾಲೇಜು ಬಳಿಯ ಕಂಬಳ ಮೈದಾನದಲ್ಲಿ ಸ್ಪರ್ಧೆ ನಡೆಯಲಿದ್ದು ಸುಮಾರು 160 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಂಬಳದ ಓಟಕ್ಕಾಗಿ 2 ಟ್ರ್ಯಾಕ್ಗಳನ್ನು ಸಿದ್ದಪಡಿಸಲಾಗುತ್ತಿದೆ. ಕಂಬಳದಲ್ಲಿ ಭಾಗವಹಿಸುವ ಕೋಣಗಳ ಮಾಲೀಕರಿಗೆ ಸರ್ಕಾರದಿಂದ ಪ್ರೋತ್ಸಾಹಧನ ನೀಡಲು ನಿರ್ಧರಿಸಲಾಗಿದೆ. ದೊಡ್ಡ ಜೋಡಿ ಕೋಣಗಳಿಗೆ 65,000 ರೂಪಾಯಿ ಹಾಗೂ ಸಣ್ಣ ಜೋಡಿ ಕೋಣಗಳಿಗೆ 50,000 ರೂಪಾಯಿ ಜೊತೆಗೆ ಚಿನ್ನದ ಪದಕಗಳನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಕಂಬಳ ವೀಕ್ಷಣೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಆರಂಭವಾಗಿದ್ದು ದೇಶದ ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಸಹಕಾರಿಯಾಗಿದೆ. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಗತಿಶಕ್ತಿ ಸರಕು ಟರ್ಮಿನಲ್ಗಳನ್ನು ನಿರ್ಮಿಸಲು ಹಾಗೂ ನವೀನ ಮೆಟ್ರೋ ವ್ಯವಸ್ಥೆ ನಿರ್ಮಾಣ ವಿಧಾನಗಳನ್ನು ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪಿ ಪುಟ್ಟರಂಗಶೆಟ್ಟಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಇಂದು ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಚಾಮರಾಜನಗರದ 5 ತಾಲೂಕುಗಳ ಬರಪೀಡಿತ ತಾಲೂಕು ಎಂದು ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ವಾರ

0: ಕೇಂದ್ರದಿಂದ ಬರ ಅಧ್ಯಯನ ತಂಡ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಭಾನುಪ್ರಕಾಶ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತಕ್ಕಾಗಿ ಮಾತ್ರವಲ್ಲ ಜಗತ್ತಿಗಾಗಿಯೂ ನಾವೀನ್ಯತೆ ಸಾಧಿಸಿ, ವಿದ್ಯಾರ್ಥಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಬರಪೀಡಿತ ಪ್ರದೇಶಗಳ ರೈತರ ತಕ್ಷಣದ ನೆರವಿಗಾಗಿ ಪ್ರತಿ ರೈತರಿಗೆ 2,500 ರೂಪಾಯಿ ನೆರವು, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೃತಕ ಬುದ್ದಿಮತ್ತೆ ನೆರವಿನಿಂದ ಖಿನ್ನತೆ ಮೌಲ್ಯಮಾಪನ, ಐಐಟಿ ಖರಗ್ಪುರ್ ಜೊತೆ ನಿಮಾನ್ಸ್ ಒಡಂಬಡಿಕೆ ಹಾಗೂ ಮೈಸೂರಿನ ಅರಮನೆ ಆವರಣದಲ್ಲಿ ಪೊಲೀಸರಿಂದ ಫಿರಂಗಿಗಳಿಗೆ ಪೂಜೆ. ದಸರಾ ಕಂಬಳದಲ್ಲಿ 160 ಜೋಡಿ ಕೋಣಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಸ್.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಭಾರತೀಯರು ಹೋಗ್ತಾ ಇದ್ದಾರಲ್ಲ ಹುಡುಗರು ಕಲಿಯೋದಕ್ಕೆ, ಗಾಂಧೀಜಿ ನೆನೆಸ್ಕೋತಾರೆ. ಆ ಹುಡುಗರಿಗೊಂದು ಶೋಕಿ ಏನು ಅಂದರೆ, ಮದುವೆ ಆದವರು ಕೂಡ ನಾವು ಮದುವೆ ಆಗಿಲ್ಲ ಅಂತ ಹೇಳ್ಕೊತಾ ಇದ್ದಾರಂತೆ. ಮದುವೆ ಆಗಿದೆ ಅಂದರೆ ಓಲ್ಡ್ ಫ್ಯಾಷನ್ಡ್, ಅಯ್ಯೋ ಮದುವೆ ಆಯ್ತು ಎಷ್ಟು ಬೇಗ ನಿಂದು ಅಂತ ತಮಾಷೆ ಮಾಡ್ತಿದ್ರು. ಯಾರೂ ಹೇಳ್ಕೊತಾ ಇರಲಿಲ್ಲ, ಇವರು ಹೇಳ್ಕೊಳ್ಳಿಲ್ಲ ಮೊದಲು ಮದುವೆ ಆಗಿದೆ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ. ಎರಡು ಕಾರಣಕ್ಕೆ, ಒಂದು ಮದುವೆ ಆಗಿದೆ ಅಂದರೆ ಜನ ಟೀಕೆ ಮಾಡ್ತಾರೆ, ಎರಡನೇದು ಅಲ್ಲಿದ್ದ ಹುಡುಗಿಯವ್ರ ಜೊತೆಗೆ ಮಾತಾಡೋಕ್ಕಾಗಲ್ಲ, ಅವ್ರು ಮದುವೆ ಆಗಿದೆ ಬರೋಲ್ಲ ಇವ್ರ ಜೊತೆಗೆ ಆಡೋದಕ್ಕೆ. ಆದ್ದರಿಂದ ಆ ಹುಡುಗಿಯರ ಜೊತೆಗೆ ಅವ್ರು ಚಕ್ಕಂದ ಮಾಡೋದಕ್ಕೆ ಅವಕಾಶ ಬೇಕು ಅಂದರೆ ಮದುವೆ ಆಗಿಲ್ಲ ಅಂತ ಹೇಳ್ಕೋಬೇಕು. ಇವರಿಗೆ ಬಹಳ ಕಷ್ಟ ಆಗೋದೇನು ಅಂದರೆ, ಅವ್ರ ಹತ್ರ ಮಾತಾಡೋಕೆ ನಾಚಿಕೆ, ಇವರಿಗೆ ಹೆಣ್ಮಕ್ಳ ಹತ್ರ ಮಾತಾಡೋಕೆ ಇನ್ನೂ ನಾಚಿಕೆ. ಆ ಹುಡುಗರು ನೋಡಿದರು ಬೇರೆಯವ್ರನ್ನ, ಹುಡುಗರ ಅಡ್ಡಾಡೋದು ನೋಡಿದರು, ಆ ಸಾಂಕ್ರಾಮಿಕ ನನಗೂ ಸ್ವಲ್ಪ ಹರಡ್ಬಿಡ್ತು ಅಂತ ಹೇಳ್ತಾರೆ. ಮದುವೆ ಆಗಿ ಒಂದು ಮಗ ಆಗಿದ್ದರು ಕೂಡ ನಾನು ಬ್ರಹ್ಮಚಾರಿ ಅಂತ ಹೇಳ್ಕೊಳ್ಳೋಕೆ ಹಿಂದೆಗಿಲಿಲ್ಲ, ನಾನು ಸುಳ್ಳು ಹೇಳಿದೆ ಅವಾಗ. ಅದ್ರಿಂದ ಸುಖ ಏನಾಗಲಿಲ್ಲ, ಆದರೆ ಒಂದ್ಸಲ ಅನ್ನಿಸ್ತು ನಾನು ಸರಿಯಾಗಿ ಮಾತಾಡದೆ ಹೋದರೆ ಯಾವ ಹುಡುಗಿನೂ ನಾನು ಮಾತಾಡ್ಸಲ್ಲ ಅನಿಸ್ಬಿಡ್ತು. ಈ ಹೇಳಿತನ ನನ್ನ ಸಂಕೋಚ ಸ್ವಭಾವಕ್ಕೆ ಒಂದು ಸಮಾನ ಆಗಿತ್ತು ಅಂತ. ವೆಂಟನಾರ್ ಅಂದ ಭಾಗದಲ್ಲಿ ಇದ್ದರಲ್ಲ ಇವರು, ಒಂದ್ಸಲ ಆ ಯಜಮಾನಿ ಮಗಳು ಇವನು ಕರ್ಕೊಂಡು ಹೋದ್ರಂತೆ ಊರು ತೋರಿಸೋದಕ್ಕೆ ಹೋದರು. ಸುಂದರ ಗುಡ್ಡಗಳಿದ್ದಾವೆ, ಹಿಂದೆ ಗುಡ್ಡಕ್ಕೆ ಹೋದರು. ಇವ್ರ ನಡಿಗೆ ವೇಗವಾಗಿರುತ್ತೆ ಗಾಂಧೀಜಿದು, ಅದ್ರ ಹುಡುಗಿ ಇನ್ನೂ ಜೋರಾಗಿ ನಡೀತಿದ್ಲಂತೆ. ಯಾಕೆ ಒಂದ್ಸಲ ಓಡೋ ಹಾಗೆ ಆಕೆ ಕೈ ಹಿಡಿದು ಎಳ್ಕೊಂಡು ಹೋಗ್ಬೇಕು ಇವ್ರನ್ನ. ಆಕೆ ಹತ್ತು ಮಾತು ಕೇಳಿದರೆ ನಾನು ಹೌದು ಅಥವಾ ಇಲ್ಲ ಅಂತಿದ್ದೆ, ಇಲ್ಲದೆ ಹೋದರೆ ಬಹಳ ಚೆನ್ನಾಗಿದೆ ಇಷ್ಟೇ ಹೇಳೋದು. ಆಕೆ ಹಕ್ಕಿ ಹಂಗೆ ಹಾರಿ ಹಾರಿ ಹೋಗ್ತಿದ್ಲು. ಆ ಎತ್ತರದ ಕಾಲಿನ ಬೂಟ್ ಹಾಕ್ಕೊಂಡಿದ್ರು ಕೂಡ ಆ 25 ವರ್ಷದ ತರುಣಿ ಗುಡ್ಡದಿಂದ ಗುಡ್ಡಕ್ಕೆ ಹಾರಿಕೊಂಡು ಹೋಗೋಕೆ ಹೋಗ್ತಿದ್ಲು, ಅಂಬಿನ ವೇಗದಲ್ಲಿ ಹೋಗ್ತಾ ಇದ್ಲು ಅಂದ. ಇವ್ರು ಇನ್ನೂ ಒದ್ದಾಡ್ತಾ ಇದ್ರು ಕೆಳಗೆ ಇಳಿಯೋದಕ್ಕೆ. ಆಕೆ ಮೇಲೆ ನಿಂತು ನಗ್ತಾ ಕೆಳಗೆ ಬಂದು ಕೈ ಹಿಡ್ಕೊಂಡು ಬರಲೇ ನಾನು ಏನು ಮೇಲೆ ಕರ್ಕೊಂಡು ಹೋಗ್ಲಾ ಅಂತ ಕೇಳ್ತಿದ್ಲು. ಬೇಡ ಅನ್ನೋಕ್ಕೆ ಧೈರ್ಯ ಇಲ್ಲ, ಆಯಿತು ಶಬಾಷ್ ಶಬಾಷ್ ಅಂತಿದ್ಲಕ್ಕೆ ಅಷ್ಟೆ. ಹೀಗೆ ಎಲ್ಲ ಕಡೆ ಕಳಂಕವಿಲ್ಲದೆ ತಪ್ಪಿಸ್ಕೊಳ್ಳದೆ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ನನಗೆ. ಒಂದ್ಸಲ ಸಮುದ್ರ ತೀರಕ್ಕೆ ಹೋದೆ ನಾನು. ಸಮುದ್ರ ತೀರಕ್ಕೆ ಹೋದಾಗ ಅಲ್ಲಿ ಏನಾಯಿತು ಅನ್ನೋದು ನೆನೆಸ್ಕೋತಾರೆ ಅವರು. ಒಂದು ಹೋಟೆಲ್ನಲ್ಲಿ ಒಬ್ಬ ಮುದುಕಿ ವೃದ್ಧ ವಿಧವೆ, ಆಕೆ ಪರಿಚಯ ಆಯಿತು. ಇವರು ತಿನ್ಬೇಕಾದ್ರೆ ಪರೀಕ್ಷೆ ಕೇಳಬೇಕಲ್ಲ, ಇದೇನು ಮಾಂಸ ಇದೆಯಾ, ಇದು ಮೊಟ್ಟೆ ಇದೆಯಾ ಅಂತೆಲ್ಲ ಕೇಳಬೇಕಲ್ಲ. ಆಕೆ ಕರೆದ್ಲು, ನಿನಗೇನು ಬೇಕು ಹೇಳೋ, ನಾವು ಹೆಲ್ಪ್ ಮಾಡ್ತೀನಿ, ನಿನಗೆ ಸಹಾಯ ಮಾಡ್ತೀನಿ ಅಂದ್ಲು. ನಾನು ಶಾಖಾಹಾರಿ, ಅದು ನನಗಿದು ಅರ್ಥ ಆಗಲ್ಲ ಫ್ರೆಂಚ್ ಭಾಷೆಯಲ್ಲಿ ಬರೆದದ್ದು ಅಂತ. ಆಕೆ ಸಹಾಯ ಮಾಡಿ ನಿಮಗೇನು ಬೇಕು ಅಂತ ಕೊಟ್ಲು, ಸ್ನೇಹ ಆಯಿತು, ಪರಿಚಯ ಆಯಿತು, ತುಂಬ ಸಹಾಯದ ಹೆಣ್ಮಗಳು. ಅಡ್ರೆಸ್ ಕೊಟ್ಲು, ಇಂಗ್ಲೆಂಡ್ ಇರುವಾಗ ನಮ್ಮ ಮನೆಗೆ ಬಾ ಅಂದ್ಲು. ಪ್ರತಿ ಭಾನುವಾರ ಅವ್ರ ಮನೆಗೆ ಹೋಗೋದು, ಊಟ ಮಾಡೋದು. ಆಕೆ ಏನು ಮಾಡ್ತಿದ್ಲು ಅಂದರೆ, ಊಟಕ್ಕೆ ಹೋದಾಗ ತಾನು ಕೂತ್ಕೊಂಡು ಹೊರಗೆ ಹೋಗ್ಬಿಡೋಳು, ತನ್ನ ಮಗಳ ಹತ್ರ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಾ ಇದ್ಲು. ಸಾಕಷ್ಟು ಮಾತಾಡಿ ನೀವು ಅಂತ, ಅಂದರೆ ಇವರಿಬ್ಬರೇ ಸ್ನೇಹಿತರಾಗಿರಲಿ ಅಂತ. ಮೊದಮೊದಲು ಬಹಳ ಕಷ್ಟ ಅನ್ನಿಸ್ತು ಅವರಿಗೆ, ಸಂಭಾಷಣೆಯನ್ನು ಮಾತಾಡೋಕ್ಕೆ ಆಗಲ್ಲ. ಆದರೆ ಹುಡುಗಿ ಮಾತ್ರ ಚೆನ್ನಾಗಿ ಮಾತಾಡ್ತಾ ಇದ್ಲು, ಆಕೆಯಿಂದ ನಾನು ಸ್ವಲ್ಪ ಕಲ್ಕೊಂಡೆ. ಒಂದು ದಿವಸ

ಅಮ್ಮ ಇದ್ರಲ್ಲ ವೃದ್ಧ ವಿಧವೆ, ಅವರು ಒಂದು ಏನು ಮಾಡಿದರು ಅಂದರೆ ಇಬ್ಬರನ್ನೂ ಒಂದು ಕಡೆ ಕಳಿಸ್ಬಿಟ್ರು, ಜೊತೆಗೆ ಹೋಗಿ ನೀವು ಬೇರೆ ಕಡೆ ಕರ್ಕೊಂಡು ಹೋಗಿ ಪ್ರವಾಸ ಮಾಡಿ ಅಂತ ಹೇಳಿದರು. ನನಗೆ ಸಂಶಯ ಬರೋಕ್ಕೆ ಶುರು ಆದದ್ದೇನು ಅಂದರೆ, ಬಹುಶಃ ಆಕೆ ಮನಸ್ಸಲ್ಲಿ ನಾನು ಆಕೆನ ಮದುವೆ ಆಗಬೇಕು ಅಂತ ಇರಬಹುದೇನೋ. ಅದಕ್ಕೆ ಇವ್ರೇನು ಮಾಡಿದ್ರು ಗೊತ್ತಾ, ಒಂದ್ಸಲ ಕೂತ್ಕೊಂಡು ಪತ್ರ ಬರೆದ್ರು. ಸತ್ಯ ಹೇಳಿದ ಹೊತ್ತು ಮುಕ್ತಿ ಇಲ್ಲ ನನಗೆ, ಎಲ್ಲಿವರೆಗೂ ಸತ್ಯ ಮುಚ್ಚಿಟ್ಕೋತೀನೋ ಅಲ್ಲಿವರೆಗೂ ಅದು ಬೆಂಕಿ ಹಾಗೆ ಒಳಗೆ ಸುಡ್ತಾ ಇರ್ತದೆ ಅಂತ ಅನಿಸ್ಬಿಡ್ತು. ಪತ್ರ ಬರೆದಿದ್ದಾರೆ, ತಾಯಿ ಬ್ರೈಟನ್ನಲ್ಲಿ ನಿಮ್ಮ ಪರಿಚಯ ಆದದ್ರಿಂದ ನನ್ನ ಮೇಲೆ ತುಂಬ ಅಂತಃಕರಣ ಇಟ್ಟಿದ್ದೀರಿ, ನಾನು ಮದುವೆ ಆಗಬೇಕು ನಿಮಗೆ ಆಲೋಚನೆ ಇದೆ ಅಂತ ಗೊತ್ತು ನನಗೆ, ಆದ್ದರಿಂದ ಈ ಬೇರೆ ಬೇರೆ ಹುಡುಗಿಯರು ಪರಿಚಯ ಮಾಡ್ತಾ ಇದ್ದೀರಿ ನನಗೆ. ಇದು ಮುಂದುವರಿಯೋದಕ್ಕಿಂತ ಮೊದಲು ಒಂದು ಮಾತು ಹೇಳಬೇಕು ನಿಮಗೆ, ನನಗೀಗಾಗಲೇ ಮದುವೆ ಆಗಿದೆ, ಒಬ್ಬ ಮಗ ಇದ್ದಾನೆ ನನಗೆ. ಇಂಗ್ಲೆಂಡಿನ ಬರೋ ಹುಡುಗರು ಹೇಳೋ ಹಾಗೆ ನಾನು ಮುಚ್ಚಿಟ್ಟಿದ್ದೇನೆ ಅಂತ ಇಷ್ಟು ದಿವಸ ಮಾಡಿದ್ದೆ ನಾನು, ಆದರೆ ಇನ್ನು ಮಾಡಬಾರ್ದಾಯ್ತು ಅಂತ ಗೊತ್ತಾಗಿದೆ ನನಗೀಗ. ನನಗೆ ಮದುವೆ ಆಗಿ ಮಗು ಇದೆ ಅಂತ ಹೇಳಬೇಕು, ತಿಳಿಸದೇ ಇದ್ದದಕ್ಕೆ ನನಗೆ ಪಶ್ಚಾತ್ತಾಪ ಆಗಿದೆ. ಈಗ ಸತ್ಯವನ್ನು ಹೇಳುವಂಥ ಧೈರ್ಯ ದೇವರು ನನಗೆ ಕೊಟ್ಟಿದ್ದಾನೆ, ಅದಕ್ಕೆ ಆನಂದ ಆಗಿದೆ. ದಯವಿಟ್ಟು ನನಗೆ ಕ್ಷಮಿಸಿ, ನೀವು ಪರಿಚಯ ಮಾಡಿಕೊಟ್ಟಂಥ ಹುಡುಗಿ ಕೂಡ ನಾನು ವ್ಯವಹಾರವನ್ನು ಹೇಳಿ ಆಕೆಗೆ. ಆನಂತರ ಇನ್ನೊಂದು ಬಹಳ ಮುಖ್ಯ, ಸ್ವಾಭಾವಿಕವಾಗಿ ನಿಮಗೆ ಹೇಳದೇ ಇರೋದರಿಂದ ನಿಮಗೆ ಬೇಜಾರಾದರೂ ಆಗಿರಬೇಕು, ಇಷ್ಟಾದ ಮೇಲೆ ಕೂಡ ನೀವು ನನ್ನಿಂದ ದೂರ ಮಾಡದೆ ನಿಮ್ಮಲ್ಲಿ ಬಂದು ಸೇರೋದಕ್ಕೆ ಯೋಗ್ಯ ಅಂತ ಭಾವಿಸೋದಾದರೆ ನಿಮ್ಮ ವಾತ್ಸಲ್ಯದ ಕುರುಹು ಅಂತ ಅನ್ಕೋತೀನಿ ಅಂತ ಹೇಳಿದ್ರಂತೆ. ಬರೋದಕ್ಕಿಂತ 10 ಸಲ ಬರೆದು ಹರಿದು ಹಾಕಿ ಎಲ್ಲ ಸರಿ ಮಾಡಿ ಆ ಪತ್ರ ಕಳಿಸಿದರು. ಸ್ವಲ್ಪ ದಿವಸಕ್ಕೆ ಆ ಮುದುಕಿ ಉತ್ತರ ಬಂತು. ಆಕೆ ಹೇಳ್ತಾಳೆ, ನಿಮ್ಮ ಹೃದಯ ಬಿಚ್ಚಿ ಬರೆದಂಥ ಪತ್ರ ನನಗೆ ಬಂತು, ಸಂತೋಷ ಆಯಿತು. ನಾನು ನನ್ನ ಮಗಳು ಚೆನ್ನಾಗಿ ನಕ್ವಿ, ಆದರೆ ನೀವು ಅಸತ್ಯವಾಗಿ ನಡ್ಕೊಂಡಿದ್ದೇನೆ ಅಂತಿರಲ್ಲ, ಅದು ಕ್ಷಮಾರ್ಹವಾದಂಥ ತಪ್ಪದು, ಈಗಾದರೂ ಸತ್ಯ ಹೇಳಿದರಲ್ಲ ಅಂತ ಧೈರ್ಯ ಬಂತು. ನಮ್ಮ ಆಹ್ವಾನ ನಿಮಗಿದ್ದೇ ಇದೆ, ಬರೋ ಭಾನುವಾರ ತಪ್ಪದೇ ಬನ್ನಿ, ನಿಮ್ಮ ಬಾಲ್ಯ ವಿವಾಹದ ಕಥೆಯನ್ನು ನಾವು ಕೇಳಬೇಕು, ಸಂತೋಷ ಪಡಬೇಕು ಅಂತ ಉತ್ತರ ಬರೆದ್ರು. ನನ್ನ ಮನಸ್ಸಿನ ಮೇಲೆ ದೊಡ್ಡ ಕಲ್ಲು ಸರಿದು ಹೋಯಿತು. ಅಂತರಂಗದಲ್ಲಿದ್ದಂಥ ಅಸತ್ಯ ಅನ್ನೋ ವೃಣ ಇತ್ತಲ್ಲ ನನ್ನೊಳಗೆ, ಅದರಿಂದ ನಾನು ತೆಗೆದು ಮುಕ್ತ ಆಗಿಬಿಟ್ಟೆ. ಮುಂದೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ನಾನು ಸಂಕೋಚ ಇಲ್ಲದೇನೆ ಹೇಳ್ತಿದ್ದೆ, ನನ್ನ ಮದುವೆ ಆಗಿದೆ, ನನಗೆ ಮಗ ಇದ್ದಾನೆ ಅಂತ. ಜನ ಯಾರು ತಪ್ಪು ತಿಳ್ಕೊಂಡ್ರೂ ಅಡ್ಡಿ ಇಲ್ಲ, ಸತ್ಯ ಹೇಳುವಂಥ ಧೈರ್ಯ ನನಗೆ ಬಂದದ್ದವತ್ತು. ಗಾಂಧೀಜಿ ಇಂಗ್ಲೆಂಡ್ಗೆ ಹೋದ 2ನೇ ವರ್ಷದ ಕೊನೆಯೊಳಗೆ ಅವ್ರಿಗಿಬ್ಬರು ಥಿಯೋಸಫಿಸ್ಟ್ ಪರಿಚಯ ಆಯಿತು. ಅವರಿಬ್ಬರು ಅಣ್ಣ ತಮ್ಮಂದರು, ಮತ್ತು ಮದುವೆ ಆಗದೆ ಹಾಗೇ ಇದ್ದವರು. ಅವರು ಗಾಂಧಿ ಜೊತೆ ಮಾತಾಡ್ತಾ ಮಾತಾಡ್ತಾ ಭಗವದ್ಗೀತೆ ಬಗ್ಗೆ ಮಾತು ಬಂತು. ಅವರು ಎಡ್ವಿನ್ ಅರ್ನಾಲ್ಡ್ ಅವರು ಭಗವದ್ಗೀತೆ ಅನುವಾದವನ್ನು ಓದಿದ್ರಂತೆ. ನಮ್ಮ ಜೊತೆ ನೀನು ಓದಬಾ ಅಂತ ಕರೆದ್ರು. ಇವರು ಭಗವದ್ಗೀತೆಯನ್ನಾಗಲಿ ಯಾವುದನ್ನು ಓದಿರಲಿಲ್ಲ, ಗುಜರಾತಿಯಲ್ಲೂ ಓದಿರಲಿಲ್ಲ, ಸಂಸ್ಕೃತ ಧ್ಯಾನ ಹೆಚ್ಚೇನಿಲ್ಲದೆ ಹೋದರೂ ಕೂಡ ಮೂಲಕ್ಕೂ ಅನುವಾದದಲ್ಲಿ ವ್ಯತ್ಯಾಸ ಏನಾಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಸ್ವಲ್ಪ ಜ್ಞಾನ ಇತ್ತು. ಅದರಲ್ಲಿ ಅವ್ರಿಗೆ 2ನೇ ಅಧ್ಯಾಯದ ಶ್ಲೋಕಗಳು ಬಹಳ ಇಷ್ಟವಾದಂಥದ್ದು. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೆ ಶೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಮನುಷ್ಯ ಬರೀ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಅದರಲ್ಲಿ ಆಸಕ್ತಿ ಹುಡ್ತದೆ, ಆಸಕ್ತಿಯಿಂದ ಕಾಮ ಆಗ್ತದೆ, ಕಾಮದಿಂದ ಕ್ರೋಧ ಬರ್ತದೆ, ಕ್ರೋಧದಿಂದ ಮೋಹ ಬರ್ತದೆ, ವಿವೇಕ ಕಳೆದು ಹೋಗ್ತದೆ, ಸಮೂಹದಿಂದ ಸ್ಮೃತಿಭ್ರಮಣೆ ಸ್ಮೃತಿಭ್ರಮಣದಿಂದ ಬುದ್ಧಿನಾಶ ಆಗ್ತದೆ, ಬುದ್ಧಿನಾಶ ಆದಮೇಲೆ ಮನುಷ್ಯ ಪೂರ್ತಿ ನಾಶ ಆಗಿ ಹೋಗ್ತಾನೆ ಅನ್ನೋದು ಈ ಶ್ಲೋಕಗಳು ಹೃದಯ ಮುಟ್ಟಿಬಿಟ್ಟು ಅಂತೆ. ಅವ್ರು ಹೇಳ್ತಾರೆ, ಗಾಂಧೀಜಿ ಇನ್ನೂ ನನ್ನ ಕಿವಿಯೆಲ್ಲ ಧ್ವನಿಸ್ತಾ ಇದ್ದಾವೆ. ಭಗವದ್ಗೀತೆ ಅತ್ಯಂತ ಅಮೂಲ್ಯವಾದಂಥ ಗ್ರಂಥ ನನಗಂತ ಅನಿಸಿದ್ದು ಆವಾಗ, ಆದರೆ ಆ ಭಾವನೆ ನನ್ನ ಮನಸ್ಸಲ್ಲಿ ಇದುವರೆಗೂ ಬೆಳೀತಾನೆ ಬಂದಿದೆ ಬೆಳೀತಾನೆ ಬಂದಿದೆ. ಸತ್ಯದ ಜ್ಞಾನ ಸಂಪಾದನೆಗೆ ಭಗವದ್ಗೀತೆ ಅಂತ ಸರ್ವೋತ್ಕೃಷ್ಟ ಗ್ರಂಥ ಇನ್ನೊಂದು ಯಾವುದೂ ಇಲ್ಲ. ನನಗೆ ನಿರಾಸೆ ಬಂದಾಗಲೆಲ್ಲ ಈ ಗ್ರಂಥ ಅಮೂಲ್ಯವಾದ ಸಹಾಯವನ್ನು ಮಾಡಿದೆ. ಅರ್ನಾಲ್ಡರ್ ಅನುವಾದ ಬಹಳ ಒಳ್ಳೆಯ ಅನುವಾದ ಅದು, ಅದೆಲ್ಲ ಕರೆಕ್ಟು. ಒಂದ್ಸಲ ಆ ಮಿತ್ರರೊಬ್ಬರು ಕರ್ಕೊಂಡು ಹೋದ್ರಂತೆ, ಇವ್ರನ್ನ ಅರ್ನಾಲ್ಡ್ ಓದಿಸ್ತಿದ್ರೆಲ್ಲ ಕರ್ಕೊಂಡು ಹೋಗಿ ಒಬ್ಬರು ಬ್ಲವಾಡ್ಸಿ ಲಾಡ್ಜ್ ಅಂತಿದೆ, ಅಲ್ಲಿ ಹೋದಾಗ ಶ್ರೀಮತಿ ಬ್ಲವಾಡ್ಸಿ ಬೆಚ್ಚಿ ಮಾಡಿದರು. ಅಲ್ಲಿ ಆವಾಗ ಶ್ರೀಮತಿ ಆನಿ ಬೆಸೆಂಟ್ ಬಂದಿದ್ರಂತೆ, ಅವರು ಪರಿಚಯ ಆಯಿತು. ಆನಿ ಬೆಸೆಂಟ್ರು ಆಗ್ತಾನೆ ಥಿಯೋಸಾಫಿಕಲ್ ಸೊಸೈಟಿಗೆ ಸೇರಿದರು. ಅವ್ರ ಮತಾಂತರವನ್ನು ಕುರಿತು ಪೇಪರಲ್ಲಿ ಬರುವಂಥ ಸಾಕಷ್ಟು ಚರ್ಚೆಯನ್ನು ಓದಿದ್ರು ಇವರು. ಈ ಮಿತ್ರರು ನೀವು ಸೇರ್ಕೊ ಅಂತ ಅಂದಿದ್ರು ಇವರಿಗೆ. ನನ್ನ ಧರ್ಮದ ವಿಚಾರೇ ನನಗೆ ಗೊತ್ತಿಲ್ಲ, ಇನ್ನು ಬೇರೆ ಧರ್ಮಕ್ಕೆ ಯಾಕೆ ಹೋಗಬೇಕು ಅಂತ. ಎಷ್ಟು ಚಂದದ ಮಾತು, ನಾನು ಹಿಂದೂ ಧರ್ಮವನ್ನೇ ಅರ್ಥ ಮಾಡಿಕೊಂಡಿಲ್ಲ, ಇನ್ನು ಬೇರೆ ಧರ್ಮಕ್ಕೆ ಯಾಕೆ ಹೋಗಬೇಕು ಅಂತ ನಾನು ಹೋಗಲಿಲ್ಲ. ಅದೇ ಕಾಲಕ್ಕೆ ಮ್ಯಾಂಚೆಸ್ಟರ್ಲ್ಲಿ ಒಬ್ಬ ಒಳ್ಳೆ ಕ್ರಿಸ್ತನ ಪರಿಚಯ ಆಯಿತು ಅಂತ ಹೇಳ್ತಾರೆ. ಕ್ರೈಸ್ತ ಮತದ ಬಗ್ಗೆ ಆತ ಹೇಳಿದ. ರಾಜಕೋಟ್ ಇಲ್ಲದ ಅನುಭವ ನಾನು ಹೇಳಿದೆ ಅವನಿಗೆ, ಮಾರಾಯ ನಿಮ್ಮ ರಾಜಕೋಟದಲ್ಲಿ ಇದ್ದವರು ಅವ್ರು ಬರೀ ಮದ್ಯಪಾನ ಮಾಡೋದಿಲ್ಲ ಅಂತ ಹೇಳ್ತಾರೆ, ಮಾಂಸ ತಿಂತಾರೆ, ಮದ್ಯ ಕುಡಿತಾರೆ ಅಂತ ಗೊತ್ತಾಯಿತು ನನಗೆ. ಧರ್ಮ ಗ್ರಂಥ ಹೇಳಿಲ್ಲ ಅಂತ ಕ್ರೈಸ್ತ ಹೇಳಿದ. ನೋಡಪ್ಪ ನೀನು ಬೈಬಲ್ ಓದು ಅಂತ ಅಂದ್ಕೊಟ್ಟ. ಅವನು ಬೈಬಲ್ ಪ್ರತಿ ಹಂಚುತ್ತಿದ್ದ ಅನ್ಸುತ್ತೆ.

0: ಓಲ್ಡ್ ಟೆಸ್ಟಮೆಂಟ್ ಅಂತಿದೆ, ಅದರ ಪೂರ್ವಾರ್ಧ, ಅದನ್ನು ಕಡೆವರೆಗೆ ಓದೋಕೆ ಆಗಲೇ ಇಲ್ಲ ಅಂತ. ಇದು ನನಗೆ ಯಾಕೆ ಜೀವನ ಚರಿತ್ರೆ ಅಷ್ಟು ಹತ್ತಿರ ಆಗುತ್ತೆ ಅಂದರೆ ಎಷ್ಟು ಪ್ರಾಮಾಣಿಕತೆ ಇದೆ ಅಂತ. ಆ ಬೈಬಲ್ ಕೊಟ್ಟ ನನಗೆ ಓದೋಕೆ ಆಗಲಿಲ್ಲ, ಯಾಕಂದರೆ ಒಂದು ಅಧ್ಯಾಯ ಓದಿದ ತಕ್ಷಣ ನಿದ್ದೆ ಬರೋದು. ಆ ಜೆನೆಸಿಸ್ ಅಂತ ಬರ್ತದೆ, ನಾನು ಓದಿದ್ದೇನೆ ಅಂತ ಹೇಳೋಕ್ಕೋಸ್ಕರ ಸುಮ್ಮನೆ ಏನೋ ಅಷ್ಟು ಕಷ್ಟದಿಂದ ಒಂದೆರಡು ಭಾಗ ಓದಿದೆ, ಆದರೆ ಪೂರ್ತಿ ಓದೋಕ್ಕಾಗಲಿಲ್ಲ ನನಗೆ. ಆದರೆ ನ್ಯೂ ಟೆಸ್ಟಮೆಂಟ್ ಇದೆಯಲ್ಲ, ಹೊಸ ಒಡಂಬಡಿಕೆ ಅಂತಿದೆಯಲ್ಲ, ನನ್ನ ಮೇಲೆ ಬೇರೆ ಪರಿಣಾಮ ಬೀರ್ತು. ಅದರಲ್ಲೂ ಸರ್ಮನ್ ಆನ್ ದಿ ಮೌಂಟ್ ಅಂತಿದೆ, ನನ್ನ ಹೃದಯಕ್ಕೆ ಸೇರಿಬಿಡ್ತದೆ. ಭಗವದ್ಗೀತೆ ಶ್ಲೋಕ ಜೊತೆಗೆ ಅದನ್ನು ಹೋಲಿಸಿ ನೋಡೋಕೆ ಶುರು ಮಾಡಿದೆ. ನೋಡಿದಾಗ ಅನ್ನಿಸ್ತು ಅದ್ರ ಹೇಳ್ತಾನೆ, ಕೆಡಕಿಗೆ ಪ್ರತಿಯಾಗಿ ಕೆಡಕು ಮಾಡಬೇಡಿ, ನಿಮ್ಮ ಬೆಲಗೆನ್ನಿಗೆ ಯಾರಾದರೂ ಹೊಡೆದ್ರೆ ಎಡಗೆನ್ನೆಯನ್ನು ಕೊಡಿ, ನಿಮ್ಮ ಅಂಗಿಯನ್ನು ಯಾರಾದರೂ ಕಿತ್ಕೊಂಡ್ರೆ ನಿಮ್ಮ ನಿಲುವಂಗಿಯನ್ನು ಸಹ ಕೊಡಿ ಅಂತ ಸರ್ಮನ್ ಆನ್ ದಿ ಮೌಂಟ್ ಹೇಳಿದ್ದನ್ನು ನನಗೆ ತಕ್ಷಣ ಅನಿಸಿದ್ದು, ನಮ್ಮ ಶ್ಯಾಮಲ್ ಭಟ್ರು ಬರೆದಿದ್ದಾರಲ್ಲ, ಒಂದು ಬಟ್ಲ್ ನೀರು ಕೊಟ್ಟವರಿಗೆ ಊಟ ಕೊಡು ಅಂತ ಹೇಳಿದಾಗೆ ಆ ಮಾತು ನೆನಪಾಯಿತು. ನನ್ನ ಎಳೆ ಮನಸ್ಸು ಭಗವದ್ಗೀತೆ, ಬುದ್ಧ ಚರಿತೆ, ಬೆಟ್ಟದ ಮೇಲಿನ ಪ್ರವಚನ ಇವೆಲ್ಲವನ್ನು ಓದಿಸ್ತಿತ್ತು ಅಂತ ನೆನಪು ಮಾಡ್ಕೋತಾರೆ. ಮೂರನ್ನು ಹೋಲಿಸಿ ನೋಡ್ತಾ ಇತ್ತು. ಒಂದೇ ನನಗೆ ತಿಳಿದಿದ್ದು ಇದೆಲ್ಲ ಓದಿದ್ರಿಂದ ಅಂದರೆ ತ್ಯಾಗವೇ ಅತ್ಯಂತ ಶ್ರೇಷ್ಠ ಧರ್ಮ ಅಂತ ಗೊತ್ತಾದದ್ದು. ಆಗ ನನಗೆ ಇನ್ನೊಂದು ಪುಸ್ತಕ ಓದಕ್ಕೆ ಕೊಟ್ಟರೊಬ್ರು, ಕಾರ್ಲೈಲನ ವಿಭೂತಿ ಪುರುಷರು ಮತ್ತು ಅವರ ಪೂಜೆ ಅಂತ, ಹೀರೋಸ್ ಆ್ಯಂಡ್ ಹೀರೋ ವರ್ಷಿಪ್ ಅಂತ ಪುಸ್ತಕ, ಅದನ್ನು ಓದು ಅಂತ ಕೊಟ್ಟರು. ಅದನ್ನು ಓದಿದಾಗ ಮೊಹಮ್ಮದ್ ಪೈಗಂಬರ್ ಜೀವನದ ಬಗ್ಗೆ ತಿಳಿತು, ಅವ್ರ ಜೀವನ, ಅವರ ಧೀರತನ, ತಪಸ್ಸು ಎಲ್ಲ ಪರಿಚಯ ನನಗಾಯಿತು. ಇದಕ್ಕಿಂತ ಹೆಚ್ಚಾಗಿ ಬೇರೆ ಧರ್ಮಗಳ ಪರಿಚಯ ಮಾಡಿಕೊಳ್ಳೋಕೆ ನನಗೆ ಆಗಲೇ ಇಲ್ಲ. ಆದರೆ ಪ್ರತಿ ಸಲ ಓದಿದಾಗ ಅದು ನಾನು ಹಿಂದೂ ಧರ್ಮದ ಜೊತೆ ತುಲನೆ ಮಾಡಿ ನೋಡಿಕೊಳ್ಳೋದು ನನಗೆ ಅಭ್ಯಾಸ ಆಗೋಯ್ತು ಅಂತ ಹೇಳ್ತಾನೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ಅರುಣ ಸಾಯಿರಾಮ್ ಅವರಿಂದ ಮೀರಾ ಭಜನ್ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ, ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ.

0: आप सुन रहे हैं विविध भारती।
1: सखियों के दिल की जुबा। हेलो सहेली।

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:15. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಗೆಳತಿ ವಿನೀತಾ ಮಾದಪ್ಪ.

0: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
1: ಅದು ಒಂದು ಶಕ್ತಿ.
0: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
1: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗ್ ಮಾತ್ರ.
0: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ ಶಕ್ತಿ. ಅಮ್ಮ ಎಂದರೆ
1: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
2: ಅಮ್ಮನ ನೆನಪೇ
0: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು

0: ಸಂತೋಷವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28 ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ.

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಕ್ಕೂ

0: ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಎಷ್ಟೊತ್ತಿನಿಂದ
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901.

0: NH-275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
1: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.

ಆಕಾಶವಾಣಿ ಮಡಿಕೇರಿ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸುಬ್ರಾಯ ಚುಕ್ಕಾಡಿಯವರ ರಚನೆಯ ಈ ಕವಿತೆಯನ್ನು ಹಾಡಿದ್ದಾರೆ ಅಜಯ್ ವಾರಿಯರ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದೀಕ್ಷಿತ್.

ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯಲ್ಲಿ ಖಾಲಿ ಇರುವ ಜೈಲರ್, ವಾರ್ಡರ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಉಳಿಕೆ ಮೂಲ ವೃಂದದ 576 ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ 293 ಹುದ್ದೆಗಳು ಸೇರಿದಂತೆ ಒಟ್ಟು 869 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಕ್ಟೋಬರ್ 15ರೊಳಗೆ ಅರ್ಜಿ ಸಲ್ಲಿಸಬಹುದು. ಜೈಲರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಪರಾಧಶಾಸ್ತ್ರ, ಮನೋವಿಜ್ಞಾನ, ಸಮಾಜಶಾಸ್ತ್ರ, ತಿದ್ದುಪಡಿ ಆಡಳಿತ ಅಥವಾ ಅದಕ್ಕೆ ಸಮಾನವಾದ ವಿಷಯದಲ್ಲಿ ಪದವಿ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ದ್ವಿತೀಯ ದರ್ಜೆ ಬೋಧಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಾರ್ಪೊರೇಟರ್, ಟೈಲರಿಂಗ್ ಅಥವಾ ಟೆಕ್ಸ್ಟೈಲ್ ವೀವಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಉಳಿದಂತೆ ವಾರ್ಡರ್ ಕಮ್ ನರ್ಸಿಂಗ್ ಹುದ್ದೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಅಥವಾ ಫಸ್ಟ್ ಏಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ವಾರ್ಡರ್ ವೀಕ್ಷಕರು ಹುದ್ದೆಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 31 ವರ್ಷ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ 33 ವರ್ಷಗಳು. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಬೇರೆ ನೇಮಕಾತಿಗೆ ಹೊಂದಿಸಲಾಗುವುದಿಲ್ಲ. ಹೆಚ್ಚಿನ ವಿವರಗಳಿಗೆ ಕೆಇಎ ವೆಬ್ಸೈಟ್ CET.online.karnataka.gov.in ಅನ್ನು ನೋಡಬಹುದು. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ 2027 ಸಾಲಿನ ಎಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಕೇಂದ್ರ ಎಂಜಿನಿಯರಿಂಗ್ ಸೇವೆ, ಭಾರತೀಯ ಸರ್ವೇಕ್ಷಣಾ ಇಲಾಖೆ, ಭಾರತೀಯ ಕೌಶಲ್ಯಾಭಿವೃದ್ಧಿ ಸೇವೆ, ರಕ್ಷಣಾ ಇಲಾಖೆ ಕೇಂದ್ರ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಎಂಜಿನಿಯರಿಂಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಪರೀಕ್ಷೆ ನಡೆಸಲಾಗುವುದು. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಪದವೀಧರರು ಈ ಪರೀಕ್ಷೆ ಬರೆಯಬಹುದು. ಈ ಬಾರಿ 480 ಹುದ್ದೆಗಳನ್ನು ಈ ಪರೀಕ್ಷೆಯ ಮೂಲಕ ಭರ್ತಿ ಮಾಡುವುದಾಗಿ ಆಯೋಗ ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ. ಅಕ್ಟೋಬರ್ 6 ಅರ್ಜಿ ಸಲ್ಲಿಸಲು ಕೊನೆಯ ದಿನ. 2027 ಜನವರಿ 31ರಂದು ಪೂರ್ವಭಾವಿ ಮತ್ತು 2027 ಜೂನ್ 18ರಂದು ಮುಖ್ಯ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. 21ರಿಂದ 30 ವರ್ಷದೊಳಗಿನ ಎಂಜಿನಿಯರಿಂಗ್ ಪದವೀಧರರು ಎಂಜಿನಿಯರಿಂಗ್ ಸರ್ವಿಸ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಅಂದರೆ ಅಭ್ಯರ್ಥಿಗಳು 1997 ಜನವರಿ 1 ಹಾಗೂ 2006 ಜನವರಿ 2ರ ನಡುವೆ ಜನಿಸಿರಬೇಕು. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ದೇಶದಾದ್ಯಂತ 38 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. ರಾಜ್ಯದ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ. ಮುಖ್ಯ ಪರೀಕ್ಷೆಯು ಕೂಡ ದೇಶದಾದ್ಯಂತ 24 ಕೇಂದ್ರಗಳಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ ಆಗಿರಲಿದೆ. ಅರ್ಜಿ ಶುಲ್ಕ 200 ರೂಪಾಯಿ. ಮಹಿಳೆಯರು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಪಾವತಿಸುವುದಾದರೆ ಅಕ್ಟೋಬರ್ 7ರ ಒಳಗೆ ಸಲ್ಲಿಸಬೇಕು. ಆನ್ಲೈನ್ನಲ್ಲಿಯೂ ಶುಲ್ಕ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಓಟಿಆರ್ ಪದ್ಧತಿಯಡಿಯಲ್ಲಿ ತಮ್ಮ ಮುಖ್ಯ ಮಾಹಿತಿಯನ್ನು ದಾಖಲು ಮಾಡುವುದು ಕಡ್ಡಾಯ ಅಂತ ಆಯೋಗ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 6 ಕೊನೆಯ ದಿನ. ಪೂರ್ವಭಾವಿ ಪರೀಕ್ಷೆ 2027 ಜನವರಿ 31, ಮುಖ್ಯ ಪರೀಕ್ಷೆ 2027 ಜೂನ್ 18. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು ಮತ್ತು ಧಾರವಾಡ, ಮುಖ್ಯ ಪರೀಕ್ಷೆ ಬೆಂಗಳೂರಿನಲ್ಲಿ ಮಾತ್ರ ಇರಲಿದೆ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 011-233-8521 ಅಥವಾ 233-811-25 ಅಥವಾ 230-98-5443 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.upscionline.nic.in. ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 7ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರದ ವಿವಿಧ

ಇಲಾಖೆ ಸಚಿವಾಲಯಗಳಲ್ಲಿ ಖಾಲಿ ಇರುವ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಈ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸುಮಾರು 2536 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಎಸ್ಎಸ್ಸಿಯ ಪ್ರಕಟಣೆ ತಿಳಿಸಿದೆ. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡೇಟಾ ಎಂಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗಣಿತ ವಿಷಯದ ಜೊತೆಗೆ ವಿಜ್ಞಾನದಲ್ಲಿ ಪಿಯುಸಿ ತೇರ್ಗಡೆಯಾಗಿರಬೇಕು. ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಟೈಪಿಂಗ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಸಂಬಂಧಿತ ತರಬೇತಿ ದಾಖಲೆ ಪತ್ರಗಳನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 27 ವರ್ಷ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ 100 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು ಅಕ್ಟೋಬರ್ 14 ರಿಂದ 16 ರವರೆಗೆ ತಿದ್ದುಪಡಿ ಮಾಡಬಹುದು. ಒಂದು ಬಾರಿ ಅರ್ಜಿ ತಿದ್ದುಪಡಿಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಕೊಂಕಣಿಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮೈಸೂರು. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-309-3063. ವೆಬ್ಸೈಟ್ ವಿಳಾಸ sscc.nic.in.

ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ, ದಿಲ್ಲಿ ಪೊಲೀಸ್ ಇಲಾಖೆ ಮತ್ತು ಸಿಎಪಿಎಫ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನ. ದ್ವಿತೀಯ ಪಿಯುಸಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಪುರುಷ ಅಭ್ಯರ್ಥಿಗಳು ಕಡ್ಡಾಯವಾಗಿ ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು. ಅಭ್ಯರ್ಥಿಗಳಲ್ಲಿ ಎನ್ಸಿಸಿ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ನೇಮಕಾತಿ ಸಂದರ್ಭದಲ್ಲಿ ಪರಿಗಣಿಸಲಾಗುವುದು. ಡ್ರೈವರ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 21-30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ 18-27 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ವರ್ಗದವರಿಗೆ 3 ವರ್ಷ, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸಿರುವ ಕ್ರೀಡಾಳುಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಎಸ್ಸಿ ಎಸ್ಟಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಹೊರತುಪಡಿಸಿ ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಸಲ್ಲಿಸಿದ ಅರ್ಜಿಯನ್ನು ತಿದ್ದುಪಡಿ ಮಾಡಲು ಅವಕಾಶ ನೀಡಲಾಗಿದ್ದು ಅಕ್ಟೋಬರ್ 1 ರವರೆಗೆ ತಿದ್ದುಪಡಿ ಮಾಡಬಹುದು. ಒಮ್ಮೆ ಅರ್ಜಿಯನ್ನು ತಿದ್ದುಪಡಿ ಮಾಡಲು ಬಯಸಿದಲ್ಲಿ 200 ರೂಪಾಯಿ, ನಂತರದ ತಿದ್ದುಪಡಿಗೆ 500 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 30. ಅರ್ಜಿ ತಿದ್ದುಪಡಿಗೆ ಅಕ್ಟೋಬರ್ 8-10 ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಉಡುಪಿ, ಶಿವಮೊಗ್ಗ, ಮೈಸೂರು ಮತ್ತು ಬೆಳಗಾವಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-03-03-63.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮುಡಿಬಂತು.

ಶ್ರೋತೃಗಳೇ, ಸಮಯ 4:35. ಇದೊಂದು ಪ್ರಕಟಣೆ. ಶ್ರೀ ರಾಮಕೃಷ್ಣ ಶಾರದಾಶ್ರಮ ಪೊನ್ನಂಪೇಟೆ ಇಲ್ಲಿ ನಾಳೆ ಶನಿವಾರ ಹುಣ್ಣಿಮೆಯ ಪೂಜೆ ಪ್ರಯುಕ್ತ ಬೆಳಗಿನಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ.

0: ಆಕಾಶವಾಣಿ ಮಡಿಕೇರಿ. ನೆನಪುನಿನಾದ ನೆನಪುನಿನಾದ ನೆನಪುನಿನಾದ ಕಾರ್ಯಕ್ರಮ ನೆನಪುನಿನಾದ
1: ನೆನಪುನಿನಾದ
0: ಕಾರ್ಯಕ್ರಮ ನೆನಪುನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪುನಿನಾದ
0: ನೆನಪುನಿನಾದ
1: ಶ್ರೋತೃಗಳೇ, ನೆನಪುನಿನಾದ ಕಾರ್ಯಕ್ರಮದ ಮೊದಲಿಗೆ ವಿಜಯ ನರಸಿಂಹ ಅವರ ರಚನೆಯ ಆಕಾಶವಾಣಿ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಪ್ರಿಯ ಕೇಳುಗರೇ, ಗಮನಿಸಿ, ಈ ಸಂಜೆ 5 ಗಂಟೆಗೆ ಮಹಿಳಾ ಲೋಕ ಸಂಯೋಜಿತ ಕಾರ್ಯಕ್ರಮ ವಿಚಾರ ಲಹರಿ. ವಿಷಯ: ಶಿಕ್ಷಣವೇ ಸಫಲತೆಯ ಸೂತ್ರ. ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್, ನಿರ್ವಹಣೆ ಎಂ ಶಕುಂತಲಾ.

0: ಕೇಳವಾ.
1: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು, ಮಹಿಳಾ ಲೋಕ ಕಾರ್ಯಕ್ರಮ, ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
2: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
1: ಬೆಳ್ಳಿ ಬಟ್ಟಲು ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜಿ ಉದಯಶಂಕರ್ ಅವರ ರಚನೆಯ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಈ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಉಪೇಂದ್ರ ಕುಮಾರ್.

ಶ್ರೋತೃಗಳೇ, ಮುಂದಿನ ಗೀತೆ ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ 2025-26 ಸಾಲಿನ ಮಹಾಸಭೆಯನ್ನು ಸೆಪ್ಟೆಂಬರ್ ತಿಂಗಳ 27 ತಾರೀಕು ಅಂದರೆ ಬರುವ ಭಾನುವಾರ ಬೆಳಿಗ್ಗೆ 10 ಮಡಿಕೇರಿಯ ರೋಟರಿ ಹಾಲ್ನಲ್ಲಿ ಆಯೋಜಿಸಲಾಗಿದ್ದು, ಸದರಿ ಸಭೆಗೆ ಕೊಡಗು ಜಿಲ್ಲಾ ಮಾಜಿ ಸೈನಿಕರು ಹಾಗೂ ಮೃತಪಟ್ಟಿರುವ ಕುಟುಂಬದ ಸದಸ್ಯರು, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಾಗುವಂತೆ ಈ ಮೂಲಕ ಕೋರಲಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ 9845331431 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಪ್ರಕಟಣೆ ಕೋರಿದೆ.

0: ಕುಮಾರಸ್ವಾಮಿ. ಯುವ ಸ್ನೇಹಿತರೆ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 27ರ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಯುವಲಹರಿ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ನೀತಿ ಕಥೆಗಳು ನಿಮಗಾಗಿ. ತಪ್ಪು ದಾರಿ ಹಿಡಿದವರನ್ನು ಸರಿದಾರಿಗೆ ತರುವುದೇ ವ್ಯಕ್ತಿತ್ವ ವಿಕಸನ. ಫೋನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ.
1: ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೇ ಚಿನ್ನಮ್ಮ.
0: ಯುವ ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?

ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಾ ನೆನಪು ನಿನ್ನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಕೇಳೋಣ ನಾನು ನನ್ನ ಹೆಂಡತಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕೆಜಿ ಯೇಸುದಾಸ್, ಸಾಹಿತ್ಯ ಹಂಸಲೇಖ, ಸಂಗೀತ ಶಂಕರ್ ಗಣೇಶ್.

ಇನ್ನು ಮುಂದೆ ಕೇಳೋಣ. ದೊಡ್ಡರಂಗೇಗೌಡ ಅವರು ಬರೆದಿರುವ ಅರುಣರಾಗ ಚಿತ್ರದ ಈ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ನೆನಪು ನಿನಾದ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಜಿ ಉದಯಶಂಕರ್ ಅವರ ರಚನೆಯ ರಥಸಪ್ತಮಿ ಚಿತ್ರದ ಈ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಶ್ರೋತೃಗಳೇ, ಸಮಯ 5:15 ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
3: ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
5: The number you've dialed is currently busy. Can't
6: ಎಷ್ಟು ಹೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
9: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವಾಗ ಕನ್ಸಿಡರ್ ಮಾಡಬೇಕು?
10: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ, ಇದು ಮೊದಲೇ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇರುವಾಗ, ಈಗ ಸೀಮಿನಲ್ಲಿ ಸ್ಪರ್ಮ್ಸೇ ಇರಲ್ಲ ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ವೆನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್, ಸೊ ದೀಸ್ ಆರ್ ದ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
9: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು, ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈವ್ಸ್.
11: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
12: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು.
0: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28ರಂದು ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26ರಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ.

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆತ್ಮೀಯ ಗೆಳತಿಯರೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ.
1: ಲಹರಿಯೋ ಲಹರಿಯೋ
0: ಇಂದು ಕೇಳಿ ವಿಚಾರ ಲಹರಿ.
1: ಲಹರಿಯೋ ಲಹರಿಯೋ
0: ಶಿಕ್ಷಣವೇ ಸಫಲತೆಯ ಸೂತ್ರ. ಈ ಕುರಿತ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ರೇಷ್ಮಾ ತೀರ್ಥರ.

ಶಿಕ್ಷಣವೇ ಸಫಲತೆಯ ಸೂತ್ರ. ಈ ಕುರಿತ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ಜಗತ್ತಿನಲ್ಲಿ ಯಾರೂ ಕದಿಯಲಾಗದ ಆಸ್ತಿ ಅಂತ ಹೇಳಿದ್ರೆ ಅದು ವಿದ್ಯೆ. ಜ್ಞಾನಕ್ಕೆ ಮಿಗಿಲಾದುದು ಯಾವುದಿಲ್ಲ. ನಾಲೆಜ್ ಇಸ್ ಪವರ್. ಕಲಿಕೆ ಮುಗಿಯಿತು ಎನ್ನುವ ಮಾತನ್ನು ಯಾವ ವಿದ್ವಾಂಸ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕಲಿಕೆ ಎನ್ನುವುದು ನಿರಂತರ ಕ್ರಿಯೆ. ಅದು ಶಾಲೆ ಕಾಲೇಜುಗಳಲ್ಲಿ ಮಾತ್ರ ಸಿಗೋದಲ್ಲ, ಅದರಾಚೆಗೂ ಕಲಿಯಲು ತುಂಬಾ ಅವಕಾಶಗಳಿವೆ. ಶ್ರೋತೃಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ಜ್ಞಾನವನ್ನು ಗಳಿಸಿಕೊಳ್ಳುವುದು ಹೇಗೆ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ವಿಚಾರ ಮಾಡೋಣ.

ವಿದ್ಯೆಯ ಬಗ್ಗೆ ಸರ್ವಜ್ಞ ತನ್ನ ತ್ರಿಪದಿಗಳಲ್ಲಿ ಅತ್ಯಂತ ಸುಂದರವಾಗಿ ಹೀಗಂದಿದ್ದಾನೆ: ಒಡಲೊಳಗಿನ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡಹುಟ್ಟಿದವರು ಕಳ್ಳರು ನೃಪರದನು ಪಡೆಯರಂತೆಂದ ಸರ್ವಜ್ಞ. ನಾವು ಗಳಿಸಿಟ್ಟ ಹಣ ನಮ್ಮ ಜೀವನದ ಕೊನೆಯವರೆಗೂ ಬರ್ತದೋ ಇಲ್ವೋ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ನಾವು ಗಳಿಸಿಟ್ಟ ವಿದ್ಯೆ ಮಾತ್ರ ಎಂದೆಂದಿಗೂ ನಮ್ಮ ಜೊತೆಗೇನೆ ಇದ್ದು ಅದು ನಮಗೆ ನೆರವಾಗ್ತದೆ. ಅಂತಹ ಅದ್ಭುತ ಆಸ್ತಿಯದು. ನಾವು ಹಣ ಸೇರಿದಂತೆ ಬೇರೆ ಗಳಿಸಿಟ್ಟ ಆಸ್ತಿಗೆ ಮೂರು ರೀತಿಯ ವೈರಿಗಳು: ಒಡಹುಟ್ಟಿದವರು, ಕಳ್ಳರು ಮತ್ತು ರಾಜರು ಹುಟ್ಟಿಕೊಳ್ತಾರಂತೆ. ಒಡಹುಟ್ಟಿದ ಅಣ್ಣ ತಮ್ಮಂದಿರೇ ನಮ್ಮ ಆಸ್ತಿಯನ್ನು ಲಪಟಾಯಿಸಲು ಕಾಯ್ತಾ ಇರ್ತಾರೆ. ಕಳ್ಳರು ಹಾಗೇನೆ, ಅದನ್ನು ಅಪಹರಿಸಲಿಕ್ಕೆ ಸದಾ ಸಂಚು ನಡೆಸ್ತಾ ಇರ್ತಾರೆ. ಇನ್ನು ರಾಜನಾದರೂ ತನ್ನ ಬೊಕ್ಕಸಕ್ಕೆ ಕೊರತೆಯುಂಟಾದಾಗ ಧನವಂತರ ಆಸ್ತಿ ಹಣ ಒಡವೆಗಳನ್ನು ಬಲಾತ್ಕಾರವಾಗಿ ಕಸಿದುಕೊಳ್ಳಬಹುದು. ಆದರೆ ವಿದ್ಯೆ ಎಂಬ ಆಸ್ತಿಯನ್ನು ಇವರ್ಯಾರೂ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಮರಣ ಪರ್ಯಂತ ನಮ್ಮೊಡನೆಯೇ ಭದ್ರವಾಗಿ

ಶ್ರೋತೃಗಳೇ, ನಿಜವಾದ ವಿದ್ಯಾರ್ಥಿಯಲ್ಲಿ ಈ 5 ಲಕ್ಷಣಗಳಿರಬೇಕಂತೆ. ಅವುಗಳು ಯಾವುವು ಅಂತ ಹೇಳಿದರೆ, ಕಾಗೆಯ ತರಹ ಸ್ನಾನ, ಬಕದ ಹಾಗೆ ಧ್ಯಾನ, ನಾಯಿಯಂತೆ ನಿದ್ರೆ, ಅಲ್ಪ ಆಹಾರ ಸೇವನೆ ಮತ್ತು ಮನೆ ಬಿಟ್ಟು ಹೋಗೋದು. ಜೀವನದಲ್ಲಿ ಇವುಗಳೆಲ್ಲವನ್ನು ಯಾರು ಅಳವಡಿಸಿಕೊಳ್ತಾರೋ ಅವರು ಯಶಸ್ವಿಯನ್ನು ಕಾಣ್ತಾರೆ. ಇಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮಾತನ್ನು ನೆನೆದುಕೊಳ್ಳಲೇಬೇಕು. ವಿದ್ಯಾರ್ಥಿಗಳು ಹೊಟ್ಟು ತುಂಬುವ ಚೀಲಗಳಾಗಬಾರ್ದು, ಅವರು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಅಂತ. ವಿದ್ಯಾರ್ಥಿಗಳು ಯಾವಾಗಲೂ ಕ್ರಿಯಾಶೀಲರಾಗಿರಬೇಕು. ವಿದ್ಯೆಯನ್ನು ಕಲಿಯುವ ಸಂದರ್ಭದಲ್ಲಿ ಮೋಜು, ಮಸ್ತಿ, ಶೋಕಿ ಇವುಗಳೆಲ್ಲವನ್ನೂ ಬದಿಗಿಡಬೇಕು. ಇತರ ವಿಷಯಗಳ ಕಡೆಗೆ ಆಕರ್ಷಿತರಾಗಬಾರ್ದು. ವಿದ್ಯೆ ಕಲಿಯುವ ಸಂದರ್ಭದಲ್ಲಿ ದಡ್ಡನಂತೆಯೇ ಬದುಕಿದ್ರೆ ಒಳ್ಳೆಯದು. ಆಗ ಇತರರ ಗಮನ ನಮ್ಮೆಡೆಗೆ ಹರಿಯುವ ಸಂಭವ ಕಡಿಮೆ. ಇದರಿಂದ ಇತರರ ಪ್ರವೇಶವಿಲ್ಲದೆ ಹೆಚ್ಚು ಸಮಯವನ್ನು ನಾವು ವ್ಯಾಸಂಗಕ್ಕಾಗಿ ಮೀಸಲಿಡಲಿಕ್ಕೆ ಸಾಧ್ಯವಾಗ್ತದೆ. ಬಾಲ್ಯದಲ್ಲಿಯೇ ಹೊರಹೊಮ್ಮುವ ಪ್ರತಿಭೆ, ಜಾಣ್ಮೆ, ಅದರಿಂದ ದೊರಕುವ ಸನ್ಮಾನ, ಪ್ರತಿಷ್ಠೆ ಇವೆಲ್ಲವೂ ಕೆಲವೊಮ್ಮೆ ಅಹಂಕಾರವನ್ನು ತಲೆಗೇರಿಸಿ ಬಿಡುವುದುಂಟು. ಇದರಿಂದ ಎಷ್ಟೋ ಬಾಲ ಪ್ರತಿಭೆಗಳು ಹಾಗೆಯೇ ಮುರುಟಿ ಹೋದ ಉದಾಹರಣೆಗಳಿವೆ. ಅಕಾಲದಲ್ಲಿ ಬರುವ ಕೀರ್ತಿ ಬೆಳೆಯಬೇಕಾದ ಚಿಗುರನ್ನು ಕೆಲವೊಮ್ಮೆ ಚಿವುಟಿ ಹಾಕೋದುಂಟು. ಹಾಗಾಗಿಯೇ ವಿದ್ಯೆ ಕಲಿಯುವ ಸಂದರ್ಭದಲ್ಲಿ ಲೋಕದ ಕಣ್ಣಿಗೆ ಹೆಚ್ಚು ಬೀಳದೆ ಒಳಗೊಳಗೆಯೇ ಗೂಡು ಕಟ್ಟಿಕೊಂಡು ಸಾಧನೆಗೆ ಒಡ್ಡಿಕೊಳ್ಳುವುದು ಒಳಿತು. ಇದಕ್ಕಿರುವ ಒಂದು ಉಪಾಯ ಅಂತ ಹೇಳಿದರೆ, ಹೆಚ್ಚಾಗಿ ನಮ್ಮ ಜಾಣ್ಮೆಯ ಪ್ರದರ್ಶನಕ್ಕೆ ಹೊರಡದೆ ದಡ್ಡರಂತೆ ಇದ್ದು ರೆಕ್ಕೆ ಬಲಿಸಿಕೊಳ್ಳುವುದು ಒಳಿತು.

ತಮಿಳುನಾಡಿನ ಬಡಮನೆತನದ ಹುಡುಗನೊಬ್ಬ ತಾನು ಪ್ರೌಢಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೇ ಕಾಲೇಜಿನ ಗಣಿತದ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದ. 15ನೇ ವಯಸ್ಸಿಗೆ ಗಣಿತದ ಬಗ್ಗೆ ವಿದೇಶಿಗರ ಪುಸ್ತಕಗಳನ್ನು ಓದಿ ಅದರಲ್ಲಿನ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಿದ ಪ್ರತಿಭಾವಂತ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನದೇ ಥಿಯರಂಗಳನ್ನು ಅಭಿವೃದ್ಧಿಪಡಿಸಿದ್ದ. ಪ್ರತಿಭಾವಂತನಾಗಿದ್ದರಿಂದ ಮೆಟ್ರಿಕ್ಯುಲೇಷನ್ ನಂತರ ಕಾಲೇಜು ಸೇರಿದ. ಗಣಿತದ ಪ್ರೀತಿಯಿಂದ ಉಳಿದೆಲ್ಲ ವಿಷಯಗಳಲ್ಲಿ ಅನುತ್ತೀರ್ಣನಾದ. ಬರುತ್ತಿದ್ದ ಸ್ಕಾಲರ್ಶಿಪ್ ಕೂಡ ನಿಂತು ಹೋಗಿದ್ರಿಂದ ಶಿಕ್ಷಣವು ಅಲ್ಲಿಗೆ ಕೊನೆಯಾಯಿತು. ಆದರೆ ಗಣಿತದ ಹುಚ್ಚು ಇವನನ್ನು ಬಿಡಲಿಲ್ಲ. ಈತನ ಅನೇಕ ಗಣಿತ ಅಧ್ಯಯನದ ಪ್ರಬಂಧಗಳು ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿಯ ಮ್ಯಾಗಝಿನ್ನಲ್ಲಿ ಮುದ್ರಿತವಾಗಿತ್ತು. ಇದನ್ನು ಗಮನಿಸಿದ ವಿಶ್ವವಿದ್ಯಾನಿಲಯ ಗಣಿತ ಅಧ್ಯಯನಕ್ಕೆ 75 ರೂಪಾಯಿಗಳ ವಿದ್ಯಾ

ವಿದ್ಯಾರ್ಥಿವೇತನವನ್ನು ಆತನಿಗೆ ಮಂಜೂರು ಮಾಡಿತು. ಗಂಭೀರವಾಗಿ ಸಂಶೋಧನಾ ಮಗ್ನನಾದ ಈತ ಇಂಗ್ಲೆಂಡ್ನ ಪ್ರೊಫೆಸರ್ ಗಾಡ್ಫ್ರೇ ಎಚ್ ಹಾರ್ಡಿ ಅವರಿಗೆ ತನ್ನ 120 ಥಿಯರಂಗಳನ್ನು ಕಳುಹಿಸಿಕೊಟ್ಟ. ಇದನ್ನು ಗಮನಿಸಿ ಆಶ್ಚರ್ಯಚಕಿತರಾದ ಅವರು ಗಣಿತದ ಅಧ್ಯಯನಕ್ಕೆ ಲಂಡನ್ನಿಗೆ ಬರುವಂತೆ ಪತ್ರ ಬರೆದರು. ಇಷ್ಟು ಮಾತ್ರ ಅಲ್ಲ, ಚೆನ್ನೈ ವಿಶ್ವವಿದ್ಯಾನಿಲಯಕ್ಕೆ ಈತ ಪ್ರತಿಭಾವಂತ ಗಣಿತ ಲೋಕದ ದೊಡ್ಡ ಆಸ್ತಿ, ವಿದ್ಯಾರ್ಥಿ ವೇತನವನ್ನು ನೀಡಿ ಹೆಚ್ಚಿನ ಅಧ್ಯಯನಕ್ಕೆ ಲಂಡನ್ನಿಗೆ ಕಳುಹಿಸಿಕೊಡಿ ಅಂತ ಹೇಳಿ ಪ್ರಶಂಸಾ ಪತ್ರವನ್ನು ಬರೀತಾರೆ. ಚೆನ್ನೈ ವಿಶ್ವವಿದ್ಯಾನಿಲಯ 2 ವರ್ಷಗಳ ಕಾಲ 250 ಪೌಂಡ್ ವಿದ್ಯಾರ್ಥಿ ವೇತನವನ್ನು ಕೊಡಲು ಒಪ್ಪಿ ಈತನನ್ನು ಲಂಡನ್ನಿಗೆ ಕಳುಹಿಸಿಕೊಟ್ಟಿತು. ಅಲ್ಲಿ ಹಗಲಿರುಳು ಶ್ರಮಿಸಿ ಶ್ರದ್ಧೆಯಿಂದ ಅಧ್ಯಯನವನ್ನು ನಡೆಸಿದ. ಚೆನ್ನೈ ವಿಶ್ವವಿದ್ಯಾನಿಲಯ ಈತನಿಗೆ ನೇರವಾಗಿ ಬಿಎ ಪದವಿಯನ್ನು ನೀಡಿ ಪ್ರೋತ್ಸಾಹಿಸಿತು. 5 ವರ್ಷದ ಅವಧಿಯಲ್ಲಿ ಲಂಡನ್ನಲ್ಲಿ ಅವರ 25 ಗಣಿತ ಸಂಶೋಧನಾ ಪ್ರಬಂಧಗಳು ಹೊರಬಂದವು. ಅಲ್ಲಿ ಅವರು ಖ್ಯಾತರಾದರು. ಆದರೆ ಅಲ್ಲಿಯ ಹವಾಮಾನ ಅವರಿಗೆ ಒಗ್ಗದ ಹೋದ ಕಾರಣ ಅನಾರೋಗ್ಯ ಅವರನ್ನು ಬಾಧಿಸ್ತಾ ಇತ್ತು. ಭಾರತಕ್ಕೆ ಅವರು ಇದರಿಂದಾಗಿ ವಾಪಸ್ಸಾಗ್ತಾರೆ. ತಮ್ಮ 32ನೇ ವಯಸ್ಸಿಗೆ ಅವರು ತೀರಿ ಹೋಗ್ತಾರೆ. ಆದರೆ ಅಷ್ಟು ಹೊತ್ತಿಗಾಗಲೇ ಅವರು ವಿಶ್ವದ ಪ್ರಮುಖ ಗಣಿತಜ್ಞನೆಂಬ ಕೀರ್ತಿಗೆ ಭಾಜನರಾಗಿದ್ದರು. ಇವರೇ ಶ್ರೀನಿವಾಸ ರಾಮಾನುಜನ್. 3 ದೊಡ್ಡ ನೋಟ್ ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದ ಅವರ ಸಂಶೋಧನೆಗಳೆಲ್ಲವೂ ಇಂಗ್ಲೆಂಡ್ನಲ್ಲಿ ಮುದ್ರಣಗೊಳ್ಳುತ್ತದೆ, ಪುಸ್ತಕ ರೂಪಕ್ಕೆ ಕೂಡ ಬರ್ತದೆ. ಶ್ರೀನಿವಾಸ ರಾಮಾನುಜನ್ ಅವರ ವಿರಾಟ್ ಶಕ್ತಿ ಇಂಗ್ಲೆಂಡಿಗೆ ಪರಿಚಯವಾಯಿತು, ಇಡೀ ವಿಶ್ವಕ್ಕೆ ಅರಿವಾಯಿತು. ಅದರ ಗೌರವಾರ್ಥವಾಗಿ 1988 ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಟ್ರಿನಿಟಿ ಕಾಲೇಜ್ ಶ್ರೀನಿವಾಸ ರಾಮಾನುಜನ್ ಅವರ ಪತ್ನಿ ಜಾನಕಿಯವರಿಗೆ 2,000 ಪೌಂಡ್ ಪಿಂಚಣಿ ನೀಡಲು ನಿರ್ಧರಿಸಿತು. ಭಾರತದಲ್ಲಿ ಸಾಮಾನ್ಯ ಗುಮಾಸ್ತನಾಗಿದ್ದ ಶ್ರೀನಿವಾಸ ರಾಮಾನುಜನ್ ಜಗತ್ತಿನ ಕಣ್ಣಲ್ಲಿ ವಿಶ್ವಶ್ರೇಷ್ಠ ಗಣಿತಜ್ಞನಾಗಿ ಗೌರವಿಸಲ್ಪಟ್ಟರು. ಇದೇ ಜ್ಞಾನದ ತಾಕತ್ತು.

0: ಬೇಜಾರ.
1: ಶ್ರೋತೃಗಳೇ, ಕಲಿಯಬೇಕೆಂಬ ತುಡಿತ ಒಂದಿದ್ರೆ ಕಲಿಯುವುದಕ್ಕೆ ಒಂದಲ್ಲ ಒಂದು ಅವಕಾಶಗಳು ಇದ್ದೇ ಇರ್ತವೆ. ಯಾರೋ ಒಬ್ಬ ಗುರುವಾಗಿ ದೊರಕ್ತಾನೆ. ಸಾಂಪ್ರದಾಯಿಕವಾದ ಶಿಕ್ಷಣ ಪಡೆಯಲಿಕ್ಕೆ ಅಸಾಧ್ಯವಾದ ಅನೇಕ ನತದೃಷ್ಟರಿದ್ದಾರೆ, ಬಡವರಿದ್ದಾರೆ. ಹಾಗೆಂದು ಮುಂದೆ ಜ್ಞಾನಾರ್ಜನೆ ಮುಂದುವರಿಸದೇ ಇರಲಿಕ್ಕೆ ಅದೇ ಒಂದು ಕುಂಟು ನೆವನವಾಗಬಾರ್ದು. ಅವಕಾಶಗಳು ಅನಂತವಾಗಿವೆ, ಮನಸ್ಸು ಅರಳಬೇಕಷ್ಟೆ. ಈ ಹಿನ್ನೆಲೆಯಲ್ಲಿ ಅಂತಹ ಕನಸುಗಾರರ ಕನಸು ನನಸಾಗಿಸುವಲ್ಲಿ ಸಂಜೆ ಕಾಲೇಜುಗಳು ಮಹತ್ತರವಾದ ಕಾರ್ಯವನ್ನು ಮಾಡ್ತಾ ಇವೆ. ಜೀವನೋಪಾಯಕ್ಕಾಗಿ ಹೋಟೆಲ್ಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಹಗಲೆಲ್ಲ ದುಡಿಯುವ ಈ ಕನಸುಗಾರರು ಸಂಜೆ ಕಾಲೇಜುಗಳಲ್ಲಿ ವ್ಯಾಸಂಗ ಮುಂದುವರಿಸಿ ವಿದ್ಯಾವಂತರಾಗಿದ್ದಾರೆ. ಒಂದು ವೇಳೆ ಕಾಲೇಜಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ಇರುವವರಿಗೆ ವಿಶ್ವವಿದ್ಯಾನಿಲಯಗಳು ದೂರ ಶಿಕ್ಷಣ ವ್ಯವಸ್ಥೆಯನ್ನು ಅಣಿಗೊಳಿಸಿವೆ. ಮುಕ್ತ ವಿಶ್ವವಿದ್ಯಾನಿಲಯಗಳಿವೆ. ಇವುಗಳ ಉಪಯೋಗವನ್ನು ಪಡೆದುಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಯಾಕಂದ್ರೆ ತಿಳಿಗುಳದಿಂದ ಹೆಚ್ಚು ಸ್ಫಟಿಕ ಜಲ ತರಬೇಕಾದ್ರೆ ದೊಡ್ಡ ಪಾತ್ರೆಯನ್ನು ನಾವು ತೆಗೆದುಕೊಂಡು ಹೋಗಬೇಕು. ಹಾಗೇನೆ ಹೆಚ್ಚಿನ ವಿದ್ಯೆ ಪಡೆಯಬೇಕಾದ್ರೆ ನಮ್ಮ ಸಮರ್ಪಣಾ ಭಾವ ಹೆಚ್ಚಾಗಬೇಕು. ಆಗ ಮಾತ್ರ ನಮಗೆ ವಿದ್ಯೆ ಪಡೆಯುವ ಯೋಗ್ಯತೆಯು ಹೆಚ್ಚಾಗ್ತದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಶ್ರೋತೃಗಳೇ, ನಮಸ್ಕಾರ.

ಇದುವರೆಗೆ ಶಿಕ್ಷಣವೇ ಸಫಲತೆಯ ಸೂತ್ರ ಈ ಕುರಿತ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ರೇಷ್ಮಾ ತೀರ್ಥರಾಮ್. ಇದು ಇಂದಿನ ವಿಚಾರ ಲಹರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಗೆಳತಿಯರೇ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.

ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಕೇಳುಗರಿಗೆಲ್ಲ ಇಂದಿನ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 228558 ಹಾಗೂ 228129 STD ಕೋಡ್ 08272 ಮಾಹಿತಿಯ ಜೊತೆಗೆ ಮನೋರಂಜನೆ ನೀಡುವ ಕಾರ್ಯಕ್ರಮವಿದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ

0: ಬನ್ನಿ ಶ್ರೋತೃಗಳೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡುವ ಸಮಯ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಸರಸ್ವತಿ ತಿಮ್ಮಪ್ಪ ಅವರು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಊರಲ್ಲಿ ಮಳೆ ಇದೆಯಾ?
1: ಹಾ, ಮಳೆ ಇದೆ ಮೇಡಮ್. ನಮ್ಮಲ್ಲಿ
0: ಜೋರಾಗಿ ಬರ್ತಾ ಇದೆಯಾ? ಸ್ವಲ್ಪ
1: 3 ದಿವಸ ಆಯ್ತು ಮಳೆ ಬರ್ತದೆ.
0: ಹೌದಾ?
1: ಹೌದು,
0: ಖುಷಿಯೋ ಖುಷಿ ಹಾಗಾದ್ರೆ ಅಲ್ವಾ?
1: ಹೌದು ಮೇಡಮ್, ಇಲ್ಲದಿದ್ರೆ ಸೆಕೆಯಲ್ಲಿ ತಡಿಲಿಕ್ಕೆ ಆಗುದಿಲ್ಲ ಮೇಡಮ್.
0: ಮತ್ತೆ ತೋಟಕ್ಕೆಲ್ಲ ನೀರಾಯ್ತು ಅಲ್ವಾ?
1: ಎಂತ ಮೇಡಮ್?
0: ತೋಟಕ್ಕೆಲ್ಲ ನೀರಾಯ್ತು ಅಲ್ವಾ?
1: ತೋಟಕ್ಕೆಲ್ಲ ಒಳ್ಳೇದಾಯ್ತು ಮೇಡಮ್.
0: ಸರಸ್ವತಿ ತಿಮ್ಮಪ್ಪ ಅವರಿಗೆ ಯಾವ ಗೀತೆ ಪ್ರಸಾರ ಮಾಡೋಣ?
1: ನನಗೆ ಅರುಣರಾದ ಚಿತ್ರದಿಂದ ನಡೆದಾಡೋ ಕಾಮನ ಬಿಲ್ಲೆ ಅಂತ ಒಂದು ಹಾಡು.
0: ಹಾಡು ಪ್ರಸಾರ ಮಾಡೋದಕ್ಕೂ ಮೊದಲು ಒಂದು ಪ್ರಶ್ನೆ ತಮಗೆ.
1: ಆಯ್ತು ಮೇಡಮ್.
0: ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು?
1: ಅದು ಕರ್ನಾಟಕ ಮೇಡಮ್. ಕರ್ನಾಟಕ.
0: ಡೌಟ್ ಅಲ್ಲಿ ಕೇಳ್ತಾ ಇದ್ದೀರಾ? ಉತ್ತರ ಸರಿಯಾಗಿದೆ, ಕರ್ನಾಟಕನೇ ಅಲ್ವಾ? ಒಂದು ಕ್ಷಣ ಗೊಂದಲ ಆಯ್ತು ಅಲ್ವಾ? ಓಕೆ ಸರಸ್ವತಿ ಅವರೇ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಥ್ಯಾಂಕ್ ಯು.

0: ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ನಮಸ್ತೆ, ಯಾರಿದು?
1: ಬನ್ನಿಕುಪ್ಪೆ ಮೂಡಲುಕಪ್ಪೆಯಿಂದ ಸೌಮ್ಯ ಮಾತಾಡ್ತಿರೋದು ಮ್ಯಾಮ್.
0: ಸೌಮ್ಯ.
1: ಹೌದು ಮ್ಯಾಮ್.
0: ಚಿಕ್ಕದಾಗಿದೆ ನಿಮ್ಮ ವಾಯ್ಸ್ ಕೂಡ. ಏನು ಓದ್ತಾ ಇದ್ದೀರಾ ಸೌಮ್ಯ ಅವರು?
1: ಟೆಂತ್ ಪಾಸ್ ಆಯ್ತು.
0: 10th ಪಾಸ್ ಮಾಡಿದ್ದೀರಾ ಈಗ?
1: ಹೌದು ಮ್ಯಾಮ್.
0: ನೆಕ್ಸ್ಟ್ ಪಿ ಯು ಸಿಗೆ ಹೋಗ್ತಾ ಇಲ್ವಾ?
1: ಇಲ್ಲ ಮ್ಯಾಮ್.
0: ಯಾಕೆ? ಹೋಗಕ್ಕಾಗ್ಲಿಲ್ವಾ? ಹೋಗ್ಬೇಕು ಆಯ್ತಾ. ಓದ್ಬೇಕು ಚೆನ್ನಾಗಿ ಆಯ್ತಾ. ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮಗೆ?
1: ಶ್ರೀರಸ್ತು ಶುಭಮಸ್ತು ಫಿಲಂ ಉಂಟಾ?

0: ಸಾಗರದಲ್ಲಿ ಪ್ರೀತಿ ಚೆಲ್ಲೋಲಗಳಿರುತ್ತೆ.
1: ಹಾಡು ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲೊಂದು ಚಿಕ್ಕ ಪ್ರಶ್ನೆ ತಮಗೆ.
0: ಓಕೆ ಮ್ಯಾಮ್.
1: ಅತಿ ಹೆಚ್ಚು ಹಾಲು ಉತ್ಪಾದನೆಗೆ ಹೆಸರಾದ ಮೂರು ರಾಷ್ಟ್ರಗಳು ಯಾವುವು ಅಂತ. ಹಾಲು ಉತ್ಪಾದನೆಗೆ ಹೆಸರಾದ ಮೂರು ರಾಷ್ಟ್ರಗಳು ಯಾವುವು ಅಂತ ಇವತ್ತಿನ ನಿಮ್ಮ ಪ್ರಶ್ನೆ. ಯೋಚನೆ ಮಾಡ್ತಾ ಇದ್ದೀರಾ? ಸಡನ್ ಆಗಿ ನೆನಪಾಗ್ತಾ ಇಲ್ಲ ಸೌಮ್ಯ ಅವ್ರಿಗೆ.
0: ಹೌದು ಮ್ಯಾಮ್,
1: ಉತ್ತರ
0: ಹೇಳದಿಕ್ಕಾಗಲಿಲ್ಲ.
1: ಹೌದಾ? ಲೈನ್ ಸಿಕ್ಕಿದ ಖುಷಿ ಅಲ್ವಾ?
0: ಹೌದು ಮ್ಯಾಮ್.
1: ಉತ್ತರ ಭಾರತ, ಕೆನಡಾ ಹಾಗೂ ಚೀನಾ. ಇವು ಮೂರು ರಾಷ್ಟ್ರಗಳು ಹಾಲು ಉತ್ಪಾದನೆಗೆ ಹೆಚ್ಚು ಹೆಸರಾದ ರಾಷ್ಟ್ರಗಳು.
0: ಓಕೆ ಮ್ಯಾಮ್.
1: ಸೌಮ್ಯ ಅವರೇ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.

0: ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು
1: ನಾನು
0: ಮಾತಾಡ್ತಾ
1: ರೇವತಿ
0: ಇದ್ದೀರಾ?
1: ಅಂತೇಳಿ. ಯಾರು ಲಕ್ಷ ನಿಮ್ದು?
0: ಹೆಸರೇನು ಹೇಳಿದ್ರಿ?
1: ರೇವತಿ ಅಂತೇಳಿ.
0: ರೇವತಿ ಅವರು.
1: ಹೌದು.
0: ಹೇಗಿದ್ದೀರಾ? ಮನೆಯಲ್ಲಿ ಯಾರೆಲ್ಲ ಇದ್ದೀರಾ?
1: ಮನೆಯಲ್ಲಿ ಅತ್ತೆ ಮತ್ತೆ ಗಂಡ, ಮೂರು ಮಕ್ಕಳು.
0: ಮಕ್ಕಳು ಸ್ಕೂಲಿಗಿಂದ ಬಂದ್ರಾ?
1: ಹಾ, ಬಂದ್ರು ಮೇಡಮ್.
0: ಹ್ಮ್, ಬಂದ್ರು. ಇವಾಗ ನೀವು ಬಿಸಿ ಹಾಗಾದ್ರೆ ಅಲ್ವಾ?
1: ಹಾಗೇನಿಲ್ಲ.
0: ಹಾಗೇನಿಲ್ಲ, ಮಕ್ಳು ಅವ್ರವ್ರ ಕೆಲ್ಸ ಮಾಡ್ಕೋತಾರಾ?
1: ಮಾಡ್ಕೊಳ್ತೇವೆ,
0: ಮಾಡ್ಕೋತಾರೆ. ಹ್ಮ್, ಓದ್ಸೋದು ಬರ್ಸೋದು ಎಲ್ಲ ಇರುತ್ತಾ ನಿಮ್ಗೆ?
1: ಇರುತ್ತೆ ಮೇಡಮ್.
0: ಇರುತ್ತೆ. ಎಕ್ಸಾಮ್ ಎಲ್ಲ ಆಗ್ತಾ ಇದೆ ಮಕ್ಳಿಗೆ?
1: ಆಗ್ತಾ ಇದೆ ಇವಾಗ.
0: ಹ್ಮ್,
1: ಒಬ್ಳು ಫಸ್ಟ್ ಪಿಯು.
0: ಹ್ಮ್, ಹೌದಾ? ಹಾಗಾದ್ರೆ ಓದ್ಕೋತಾರೆ ಅಲ್ವಾ?
1: ಹೌದು.
0: ಹ್ಮ್, ಆದ್ರೂ ಮಧ್ಯ ತಾಯಿ ತನ್ನ ಹೇಳಿಕೆಯನ್ನ ಹೇಳ್ತಾ ಇರ್ಬೇಕು, ಓದು ಓದು ಅಂತ.
1: ಹೌದು ಮೇಡಮ್.
0: ಹ್ಮ್. ಸರಿ ರೇವತಿ ಅವರೇ, ಯಾವ ಗೀತೆ ಪ್ರಸಾರ ಮಾಡೋಣ?
1: ಮಣಿಕಂಠನ ಮಹಿಮೆಯಿಂದ. ಹ್ಮ್, ಅರಿವರಾಸನ.
0: ಹ್ಮ್, ಆ ಹಾಡು ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲೊಂದು ಪ್ರಶ್ನೆ ತಮಗೆ.
1: ಓಕೆ ಮೇಡಮ್.
0: ಯಾಕೆ ನಗ್ತಾ ಇದ್ದೀರಾ ಇವತ್ತು?
1: ಇಲ್ಲ ಇಲ್ಲ ಇಲ್ಲ ಇಲ್ಲ,
0: ಖುಷಿ ಆಗಿದ್ದೀರಾ?
1: ಹೌದು.
0: ಹ್ಮ್, ನಿಮ್ಗೆ ಒಂದು ಗಾದೆ ಕೊಡ್ತೀನಿ, ಅರ್ಧ ನಾ ಹೇಳ್ತೀನಿ, ಇನ್ನು ಅದನ್ನ ತಾವು ಪೂರ್ತಿ ಮಾಡ್ಬೇಕು. ಹ್ಮ್, ವೇದ ಸುಳ್ಳಾದರೂ
1: ಗಾದೆ ಸುಳ್ಳಾಗದು.
0: ಗಾದೆ ಸುಳ್ಳಾಗದು, ಎಷ್ಟು ಸುಲಭದ ಗಾದೆ ಅಲ್ವಾ?
1: ಹೌದು.
0: ಹ್ಮ್, ದಿನ ಬಳಸ್ತಾ ಇರ್ತೀರಾ ಗಾದೆಗಳನ್ನ?
1: ಬಳಸ್ತಾ ಇರ್ತೀವಿ.
0: ಹ್ಮ್, ಮಾತಿನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ, ಮಕ್ಕಳಿಗೆ ಬುದ್ಧಿವಾದ ಹೇಳ್ಬೇಕಾದ್ರೆಲ್ಲ ಬಳಸ್ತಾ ಇರ್ತೀರಾ?
1: ಹೌದು ಮೇಡಮ್.
0: ಹ್ಮ್,
1: ಮತ್ತೆ ಇವಾಗ ನಿಮ್ಮ ನಮ್ಮ ಆಕಾಶವಾಣಿಯಲ್ಲಿ ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಅಲ್ಲ, 12 ಗಂಟೆಗೆ.
0: ಹ್ಮ್,
1: ಅದು ಕೂಡ ಅದು ಗಾದೆಗೆ ಸಂಬಂಧಪಟ್ಟ ಹಾಗೆ ಉಂಟಲ್ಲ,
0: ನನ್ನದೇ ಹಾಡು. ಹ್ಮ್, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀರಾ?
1: ಕಾಲ್ ಮಾಡಿದ್ದೆ ಮೇಡಮ್.
0: ಸಿಕ್ಲಿಲ್ಲ, ಲೈನ್ ಸಿಕ್ಲಿಲ್ಲ.
1: ಲೈನ್ ಸಿಕ್ಕಿತ್ತು, ಕಾಲ್ ಅದು ಪಿಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕಾರ್ಯಕ್ರಮ ಮುಗಿತು.
0: ಸರಿ ರೇವತಿ ಅವರೇ, ಮುಂದಿನ ವಾರದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ.
1: ಓಕೆ ಮೇಡಮ್.
0: ಹ್ಮ್, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ನಮಸ್ತೆ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ವಿಷಯ ತಜ್ಞರು ಕೆಂಪೇಗೌಡ ಹೆಚ್, ಜಂಟಿ ಕೃಷಿ ನಿರ್ದೇಶಕರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ, ರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0800223747477 ಹಾಗೂ 2237488 ಹಾಗೂ ಮತ್ತೊಂದು ಸಂಖ್ಯೆ 2237499. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು. 9:30 ಪ್ರಚಲಿತ ವಿದ್ಯಮಾನ. 10:00 ಏಷ್ಯನ್ ಗೇಮ್ಸ್ 2025 ದಿನದ ಮುಖ್ಯಾಂಶಗಳು. 10:20 ಗೀತ ಚಂದ್ರಿಕೆ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಡಾಕ್ಟರ್ ನೈಮ್ ಉರ್ ರೆಹಮಾನ್, ಇದು ಮೈಸೂರು ಕೇಂದ್ರದ ಕೊಡುಗೆ, 6:35 ರೈತರಿಗೆ ಸಲಹೆ. ಏಳು ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಭವ್ಯ ಹೆಚ್ಬಿ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10 ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರೈಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸರಣಿ ಬೆಂಗಳೂರು ಕೇಂದ್ರದಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಉಸ್ತಾದ್ ಬುದ್ನು ಖಾನ್ ಅವರಿಂದ ಸಾರಂಗಿ ವಾದನ, ನಂತರ ಪಂಡಿತ್ ನಿಖಿಲ್ ಘೋಷ್ ಅವರಿಂದ ತಬಲ ವಾದನ. 10:30 ಗಾನ ಬಜಾನ, 11:00 ಗಾನ ಡಂಗೂರ. 12:05 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮೇಳದ ನೇರ ಪ್ರಸಾರ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ಪ್ರಗತಿ ಪಥ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆ ಮಾಲತಿ, ಇದು ಮೈಸೂರು ಕೇಂದ್ರದ ಕೊಡುಗೆ. 1:30 ಪ್ರಚಲಿತ. ಎರಡು ಬೆಂಗಳೂರು ಕೇಂದ್ರದಿಂದ ಮಕ್ಕಳಿಗಾಗಿ ಕಾರ್ಯಕ್ರಮ, 3:00 ರೂಪಕ ನಾನು ಸಿಂಧು ತಾಯಿ ಸಪ್ಕಾಲ್, ರಚನೆ ದೀಪಾ ದಿಗ್ಗಿಕರ್. 3:30 ನಾಟಕ ಹಳ್ಳಿಯಾದರೇನು ಶಿವ, ರಚನೆ ಎಸ್ ಟಿ ಶಿವಶಂಕರ, ನಿರ್ಮಾಣ ಪ್ರಭುಸ್ವಾಮಿ ಮಳೆಮಠ್. 4:00 ಭಾವಗೀತೆಗಳು, 4:30 ನೆನಪು ನಿನಾದ. 5:00 ವ್ಯಕ್ತಿ ವಿಶೇಷ, 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗ, ಸಂದರ್ಶಕರು ಹಾಗೂ ನಿರ್ವಹಣೆ ಎಂ ಶಕುಂತಲಾ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ. 6:50 ರೈತ ಧ್ವನಿ ಕಿಸಾನ್ ವಾಣಿ, ಮಡಿಕೇರಿ ತಾಲೂಕು ನರ್ಯಂದಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ರಾಂಬುಟನ್ ಹಾಗೂ ಮ್ಯಾಂಗೋ ಸ್ಟೀಮ್ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. 7:20 ಸುದ್ದಿ ಜುಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashwani, the news read by V.C. Pramod. Prime Minister Narendra Modi has said that Vikasit Bharat can be realized only with the contribution and participation of everyone. Mr. Modi made these remarks during a virtual interaction today with Seva Yatris travelling on the yatra from Varanasi to Vadnagar under Seva Sankalp Abhiyan. Mr. Modi highlighted that Vadnagar gave him the values that shaped his life, while Kashi added countless colors of service to those values. He expressed happiness that young people are also enriching this journey with the many colors of service.
2: Hame Atmanirbhar Bharat banana hai. Chunautiyan aayegi. Chunautiyon ko chunauti dene ka to sanskar lekar ke hum chale hain. Isliye hame har din ek nayi urja lekar seva bhav ke sath rashtra kalyan, rashtra seva ka kaam, jan seva se rashtra

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10 ಮೂವತ್ತೈದು ಸೆಕೆಂಡುಗಳು.

0: ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026 ಸಂಭ್ರಮವನ್ನು ನಿಮ್ಮವರಿಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026 ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 27 ಪ್ರಸಾರವಾಗಲಿರುವಂತಹ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ.
4: ಸಾವಿರಾರು ಜನರ ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸು.
3: ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡುವಂತಹವರ ಮಕ್ಕಳ ಪ್ರತಿಭೆಗೆ ವೇದಿಕೆ ಸೌಹಾರ್ದ ಸೌರಭ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಮಕ್ಕಳೇ ಕರೆ ಮಾಡ್ತಿರಲ್ಲ, ಸೌಹಾರ್ದ ಸೌ

ಸಹೋದ್ರ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28ರಂದು ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26ರಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯ

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಗಿಲ ಹಿಡಿಯುತ್ತ ನಡೆ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
3: ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
4: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡ್ಬೇಕು?
5: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರೇಟರಿ. Also, the costing is comparable to any other lab. We do not keep it very expensive. The most important thing, Manipal is a multi-speciality hospital. So, all, it's a single stop. All your treatment, everything right from delivery, everything is available in Manipal. So, do consider Manipal.
4: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
6: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ

0: ಜ್ಯೋತಿಮಯ್ಯ 9591803656 ಕಾಳಿಮಾಡ ಶರತ್ 8762050292
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು ಸೆಂಚುರಿ ಫ್ಯಾಷನ್ ಸಿಟಿ ಪಯಂಚೇರಿ ಮೋಕ್ ಇರಿಟ್ಟಿ
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್ ಕುಶಾಲ್ ನಗರ್ ಕೋಣಿಕೊಪ್ಪಲು ಪಿರಿಯಾಪಟ್ಟಣ
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬಿಸಿ ಹಲೋ
4: ಹಲೋ ಪಪ್ಪ ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ ಅಕ್ಕ ಸೈಟ್ ತಗೊಂಡ್ಲಂತೆ
3: ನನಗೂ ಕಾಲ್ ಮಾಡಿದ್ಲು ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ
4: ಹೌದು ಪಪ್ಪ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ ನಾನು ಒಂದ್ ಸೈಟ್ ತಗೊಳ್ತೀನಿ
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282
5: ಸಂಗೀತ ಆಸಕ್ತರೇ ಆಸ್ಕ್ ಸ್ಮರಣ್ ಆಯೋಜಿಸಿರುವ ರಿದಮ್ ರೀಲೋಡೆಡ್ ಎಂಬ ಮ್ಯೂಸಿಕಲ್ ಇವೆಂಟ್ ಇದೇ 26ರಂದು ನಾಳೆ ಶನಿವಾರ ಸಂಜೆ 4 ಗಂಟೆಯಿಂದ 10 ಗಂಟೆವರೆಗೆ ಅಮ್ಮತ್ತಿ RR ಫಿಶ್ ವ್ಯೂ ಕಾಟೇಜ್ನಲ್ಲಿ ಕೆರೆಯ ನಡುವಿನ ಭವ್ಯ ವೇದಿಕೆಯಲ್ಲಿ ನಡೆಯಲಿದೆ ಕೊಡವ ಸೇರಿದಂತೆ ದೇಶದ ವಿವಿಧ ಭಾಷೆಯ ಗೀತೆಗಳನ್ನು ಕೊಡಗಿನ ಹಾಡುಗಾರರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಖ್ಯಾತಿ ಪಡೆದಿರುವ ಮಾಧುರಿ ಶೇಷಾದ್ರಿ ಕಿರಿಕ್ ಪಾರ್ಟಿ ಖ್ಯಾತಿಯ ವರುಣ್ ರಾಮಚಂದ್ರ ತಂಡದವರು ಪ್ರಸ್ತುತಪಡಿಸಲಿದ್ದಾರೆ ಸಂಗೀತಾಸಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಇವೆಂಟ್ ಮುಖ್ಯಸ್ಥರಾದ ಸುಳ್ಳಿಮಾಡ ಸ್ಮರಣ್ ಕೇಳಿಕೊಂಡಿದ್ದಾರೆ ಮಳೆ ಇದ್ದರೂ ಚಿಂತೆ ಇಲ್ಲ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಎಂಟ್ರಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916358679
6: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು
7: ಖಂಡಿತ ಐಶೋ ತೆಕ್ಕೊಡ್ತೀನಿ ಮುಳಿಯಾದಲ್ಲಿ August 28ರಿಂದ September 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ ಚಿನ್ನ ಅಲ್ಲೇ ತಗೊಂಡಿದ್ದು ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ
6: ವಾವ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ
8: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಗೋಣಿಗೊಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು

ಶ್ರೋತೃಗಳೇ, ಈಗ ಒಂದೆರಡು ಪ್ರಕಟಣೆಗಳು. ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಡೆಹ್ರಾಡೂನ್ ಇಲ್ಲಿಗೆ 2027 ಸಾಲಿಗೆ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯನ್ನು ಡಿಸೆಂಬರ್ 2026 ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಮುಖಾಂತರ ನಡೆಸಲಾಗುವುದೆಂದು ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು RIMC ವೆಬ್ಸೈಟ್ನಲ್ಲಿ ಮಾಹಿತಿ ಲಭ್ಯವಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಬಂದ ಪ್ರಕಟಣೆ ತಿಳಿಸಿದೆ. ಶ್ರೀ ರಾಮಕೃಷ್ಣ ಶಾರದಾಶ್ರಮ ಪೊನ್ನಂಪೇಟೆ ಇಲ್ಲಿ ನಾಳೆ ಶನಿವಾರ ಹುಣ್ಣಿಮೆಯ ಪೂಜೆ ಪ್ರಯುಕ್ತ ಬೆಳಗಿನಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ 2025-26 ಸಾಲಿನ ಮಹಾಸಭೆಯನ್ನು ಸೆಪ್ಟೆಂಬರ್ ತಿಂಗಳಿನ 27 ತಾರೀಕು ಅಂದರೆ ಬರುವ ಭಾನುವಾರ ಬೆಳಗ್ಗೆ 10 ಮಡಿಕೇರಿಯ ರೋಟರಿ ಹಾಲ್ನಲ್ಲಿ ಆಯೋಜಿಸಲಾಗಿದ್ದು, ಸದರಿ ಸಭೆಗೆ ಕೊಡಗು ಜಿಲ್ಲಾ ಮಾಜಿ ಸೈನಿಕರು ಹಾಗೂ ಮೃತಪಟ್ಟಿರುವ ಕುಟುಂಬದ ಸದಸ್ಯರು, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಾಗುವಂತೆ ಈ ಮೂಲಕ ಕೋರಲಾಗಿದೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ 9845331431 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

0: ಆಕಾಶವಾಣಿ ಮಡಿಕೇರಿ. ಈಗ ಇನ್ನಷ್ಟು ವಾಣಿಜ್ಯ ಪ್ರಕಟಣೆಗಳು.
1: ಹೈಟೆಕ್ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್.

0: ಸೆಂಟರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಟ್ರಿಬೋ ಆರ್ಚರ್ಡ್ ಕೂರ್ಗ್ ಹೋಟೆಲ್ ವಿರಾಜಪೇಟೆ, ಕೊಡಗಿನ ಆತಿಥ್ಯಕ್ಕೆ ನಿಮ್ಮ ನೆಚ್ಚಿನ ತಾಣ. ಅಥೆಂಟಿಕ್ ಕೊಡಗಿನ ಸಾಂಪ್ರದಾಯಿಕ ಆಹಾರ, ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ, ಮಲ್ಟಿ ಕ್ಯೂಜನ್ ರೆಸ್ಟೋರೆಂಟ್, 200 ಜನರಿಗೆ ಅವಕಾಶವಿರುವ ವಿಶಾಲ ಬ್ಯಾಂಕ್ವೆಟ್ ಹಾಲ್, 3-star ಕ್ಯಾಟಗರಿ ಎಸಿ ಸೂಟ್ ರೂಮ್ಸ್, 2 BHK ಸಿಂಗಲ್ BHK ಕಾಟೇಜ್. ಮದುವೆ, ಸಭೆ, ಸಮಾರಂಭ, ಪಾರ್ಟಿ ಹಾಗೂ ಕುಟುಂಬದ ಕಾರ್ಯಕ್ರಮಗಳಿಗೆ ಸೂಕ್ತ ತಾಣ. ಟ್ರಿಬೋ ಆರ್ಚರ್ಡ್ ಕೂರ್ಗ್ ಹೋಟೆಲ್, ಮಲಬಾರ್ ರಸ್ತೆ, ಪೊಲೀಸ್ ಠಾಣೆ ಎದುರು, ವಿರಾಜಪೇಟೆ. ಕಾಲ್ 8875472000. ಬೀರುಗ ಗ್ರಾಮದ ವೆಸ್ಟರ್ನ್ ಘಾಟ್ ಓಪನ್ ಕೊಡಗು ಹಿಂದೂ ವಾಲಿಬಾಲ್ ಟೂರ್ನಮೆಂಟ್ October 2 ಹಾಗೂ 3 ತಾರೀಕು ನಡೆಯಲಿದೆ. ತಂಡ ನೋಂದಾವಣಿಗೆ September 26 ತಾರೀಕು ಕೊನೆಯ ದಿನ. ಮಾಹಿತಿಗೆ ಸಂಪರ್ಕಿಸಿ ಅಯ್ಯಮಾಡ ಲೋಕೇಶ್. ಕಾಲ್ 8105408582.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
7: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲಾ ಸಿಗುತ್ತೆ.
6: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
7: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ಬೇಟೋಳಿನಾಡು ವಿನಾಯಕ ಸೇವಾ ಸಮಿತಿ ಮಹದೇಶ್ವರ ದೇವಸ್ಥಾನ ಬೇಟೋಳಿನಾಡು ಇವರ ವತಿಯಿಂದ ನಡೆದ 13ನೇ ವರ್ಷದ ಗೌರಿ ಗಣೇಶೋತ್ಸವ ಪ್ರತಿಷ್ಠಾಪನೆಗೆ ಧನ ಸಹಾಯ ಮಾಡಿದಂತಹ ದಾನಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ, ಮುಂದೆಯೂ ಇದೇ ರೀತಿ ಎಲ್ಲರೂ ಸಹಕಾರ ನೀಡಬೇಕಾಗಿ ಬೇಟೋಳಿನಾಡು ವಿನಾಯಕ ಸೇವಾ ಸಮಿತಿ ಇದರ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
9: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
8: ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
4: ಯುಎಸ್ಸಿ ಬೇರಳಿನಾಡು ಕ್ಲಬ್ ಆಶ್ರಯದಲ್ಲಿ ಇದೇ ತಿಂಗಳ 27ರಂದು ಭಾನುವಾರ ಬೆಳಿಗ್ಗೆ 9:30 ಕುಟ್ಟಂದಿ ಕೆಬಿ ಹೈಸ್ಕೂಲ್ನಲ್ಲಿ 12th Bore .22 ಹಾಗೂ ಏರ್ ರೈಫಲ್ ಮುಕ್ತ ಶೂಟಿಂಗ್ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಯುಎಸ್ಸಿ ಬೇರಳಿನಾಡು ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
0: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಕೆಂಜಂಗಡ ರೋಷನ್ ನಾನಯ್ಯ ಅವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿದ ದೇವಸ್ಥಾನದ ಆಡಳಿತ ಮಂಡಳಿಯವರಾದ ಶ್ರೀ ರವೀಂದ್ರನಾಥ್ ಕಾಮತ್, ಪುಷ್ಪರಾಜ್, ನರೇಂದ್ರನಾಥ್ ಕಾಮತ್, ಸಂಪತ್ ಕುಮಾರ್, ರಾಜೇಂದ್ರ ಕಾಮತ್, ಕುಪ್ಪಂಡ ರಾಜೀವ್, ಮಾಲೇಟಿನ ಸಾಬಾ ಮುತ್ತಪ್ಪ, ಅರುಣ, ಪ್ರಕಾಶ್, ಚಂದ್ರಪ್ರಸಾದ್ ಸೇರಿದಂತೆ ಎಲ್ಲರಿಗೂ ರಾಷ್ಟಮಟ್ಟದ ಸಾಮಾಜಿಕ ಕಾರ್ಯಕರ್ತ ಕೆಂಜಂಗಡ ರೋಷನ್ ನಾನಯ್ಯ ಅವರು ಈ ಮೂಲಕ ತುಂಬು ಹೃದಯದ ಧನ್ಯವಾದ ಅರ್ಪಿಸಿದ್ದಾರೆ.
6: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ.

0: ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಕಾವೇರಿ ಕಾಲೇಜು ಹಳೆಯ ವಿದ್ಯಾರ್ಥಿಗಳ ಸಂಘ ಗುಣಿಕೊಪ್ಪ, ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 26 ಶನಿವಾರ ಪೂರ್ವಾಹ್ನ 10 ಗುಣಿಕೊಪ್ಪ ಕಾವೇರಿ ಕಾಲೇಜಿನ ಗೋಲ್ಡನ್ ಜೂಬ್ಲಿ ಬ್ಲಾಕ್ನಲ್ಲಿ ಡಾಕ್ಟರ್ ಎಂಬಿ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
6: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

0: ಕೇಳುಗರೆ, ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ರಾಂಬುಟನ್ ಹಾಗೂ ಮ್ಯಾಂಗೋ ಸ್ಟ್ರೀಮ್ ಹಣ್ಣುಗಳ ಕೃಷಿಯ ಕುರಿತು ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಾಳೆ ಸಂಜೆ 5:00 ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೋಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ನಡೆಸಿದ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಆಕಾಶವಾಣಿ ಮಡಿಕೇರಿ, ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಆಕಾಶವಾಣಿ ಅವಲೋಕನ ವಿಷಯ 12 ಯಶಸ್ವಿ ವರ್ಷಗಳನ್ನು ಪೂರೈಸಿದ ಮೇಕ್ ಇನ್ ಇಂಡಿಯಾ ಉಪಕ್ರಮ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಾಂತಲಾ ಜೆ. ಭಾರತವನ್ನು ಜಾಗತಿಕ ಉತ್ಪಾದನೆ, ವಿನ್ಯಾಸ ಹಾಗೂ ನಾವೀನ್ಯತೆ ಪ್ರಮುಖ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಸೆಪ್ಟೆಂಬರ್ 25 ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇಂದಿಗೆ ಈ ಮಹತ್ವಾಕಾಂಕ್ಷಿ ಅಭಿಯಾನ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ಅವಧಿಯಲ್ಲಿ ದೇಶದ ಉತ್ಪಾದನಾ ಕ್ಷೇತ್ರವು ಅಭೂತಪೂರ್ವ ಪ್ರಗತಿಯನ್ನು ಕಂಡಿದ್ದು, ವಿದೇಶಿ ಹೂಡಿಕೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ಸ್ಥಳೀಯ ಉತ್ಪಾದನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಸಾಧ್ಯವಾಗಿವೆ. ಕನಿಷ್ಠ ಸರ್ಕಾರ, ಗರಿಷ್ಠ ಆಡಳಿತ ಎಂಬ ತತ್ವದೊಂದಿಗೆ ಸಾಗಿ ಬಂದಿರುವ ಈ ಯೋಜನೆ ಭಾರತವನ್ನು ವಿಶ್ವ ಮಟ್ಟದಲ್ಲಿ ಪ್ರಬಲ ಉತ್ಪಾದನಾ ರಾಷ್ಟವನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಕಳೆದ 12 ವರ್ಷಗಳಲ್ಲಿ ವಿದೇಶಿ ನೇರ ಹೂಡಿಕೆಯನ್ನು ಆಕರ್ಷಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ರಾಷ್ಟೀಯ ಏಕಗವಾಕ್ಷಿ ವ್ಯವಸ್ಥೆ ಮತ್ತು ಇಂಡಿಯಾ ಇಂಡಸ್ಟ್ರಿಯಲ್ ಲ್ಯಾಂಡ್ ಬ್ಯಾಂಕ್ನಂತಹ ಆಧುನಿಕ ವ್ಯವಸ್ಥೆಗಳು ಉದ್ಯಮಿಗಳಿಗೆ ನಿಯಮಗಳನ್ನು ಸರಳಗೊಳಿಸಿ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸೂಕ್ತ ವಾತಾವರಣವನ್ನು ನಿರ್ಮಿಸಿವೆ. ಇದರ ಪರಿಣಾಮವಾಗಿ ಭಾರತದ ಗ್ರಾಸ್ ವ್ಯಾಲ್ಯೂ ಆಡೆಡ್ ಜಿವಿಎ ಮತ್ತು ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕವು ಗಣನೀಯವಾಗಿ ಏರಿಕೆಯಾಗಿದೆ. ಮೇಕ್ ಇನ್ ಇಂಡಿಯಾ

0: 2.0 ಅಡಿಯಲ್ಲಿ 15 ಉತ್ಪಾದನಾ ಮತ್ತು 12 ಸೇವಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 27 ಕ್ಷೇತ್ರಗಳ ಮೇಲೆ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ. ವಿವಿಧ ಪ್ರಮುಖ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಭಾರತವು ಸಾಧಿಸಿರುವ ಸಾಧನೆಗಳು ಗಮನಾರ್ಹವಾಗಿವೆ. ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಭಾರತವು ವಿಶ್ವದ 2ನೇ ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದೆ. 2014-15ರಲ್ಲಿ ಸುಮಾರು 1.9 ಲಕ್ಷ ಕೋಟಿ ರೂಪಾಯಿಯಷ್ಟಿದ್ದ ಎಲೆಕ್ಟ್ರಾನಿಕ್ ಉತ್ಪಾದನೆಯು 2025-26ರ ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ವಾಹನ ತಯಾರಿಕಾ ರಂಗದಲ್ಲೂ ದೇಶವು ಮಹತ್ವದ ಪ್ರಗತಿ ಕಂಡಿದ್ದು, ಪ್ರಯಾಣಿಕ ಮತ್ತು ವಾಣಿಜ್ಯ ವಾಹನಗಳ ಉತ್ಪಾದನೆಯು ಗಣನೀಯ ಪ್ರಮಾಣದಲ್ಲಿ ವೃದ್ಧಿಸಿದೆ. ಔಷಧ ಮತ್ತು ವೈದ್ಯಕೀಯ ಉಪಕರಣಗಳ ತಯಾರಿಕೆಯಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ 3ನೇ ಸ್ಥಾನದಲ್ಲಿದೆ. ದೇಶದಲ್ಲೇ ಪ್ರಥಮ ಬಾರಿಗೆ ಕ್ಯಾನ್ಸರ್ ಮತ್ತು ಇತರ ಸಂಕೀರ್ಣ ಕಾಯಿಲೆಗಳಿಗೆ ಅಗತ್ಯವಿರುವ ಅತ್ಯಾಧುನಿಕ ಬಂಚ್ ಔಷಧಗಳನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ರಕ್ಷಣಾ ವಲಯದಲ್ಲೂ ಭಾರತವು ಸ್ವಾವಲಂಬನೆಯತ್ತ ದಟ್ಟವಾದ ಹೆಜ್ಜೆ ಇಟ್ಟಿದೆ. ಸ್ವದೇಶಿ ರಕ್ಷಣಾ ಉತ್ಪಾದನೆಯು 2014ರ ಮಟ್ಟಕ್ಕಿಂತ ಸುಮಾರು 4 ಪಟ್ಟು ಹೆಚ್ಚಾಗಿದ್ದು, ತೇಜಸ್ ಯುದ್ಧ ವಿಮಾನಗಳಂತಹ ಆಧುನಿಕ ರಕ್ಷಣಾ ಉಪಕರಣಗಳು ಭಾರತದಲ್ಲೇ ತಯಾರಾಗುತ್ತಿದೆ. ರೈಲ್ವೆ ಕ್ಷೇತ್ರದಲ್ಲೂ ಸಹ ಭಾರಿ ಬದಲಾವಣೆಗಳಾಗಿದ್ದು, ಲಿಂಕ್ ಹಾಫ್ಮನ್ ಬುಷ್ ಸುರಕ್ಷಿತ ಹಾಗೂ ಸುಖಕರ ಕೋಚ್ ಉತ್ಪಾದನೆ ಹೆಚ್ಚಾಗಿದೆ. ಜೊತೆಗೆ ರೈಲ್ವೆ ಚಕ್ರಗಳು, ಆಕ್ಸೆಲ್ಗಳು ಮತ್ತು ಇಂಜಿನ್ಗಳ ಸ್ವದೇಶಿ ತಯಾರಿಕೆ ವೇಗ ಪಡೆದುಕೊಂಡಿದೆ. ಇಸ್ರೋ ಮತ್ತು ನೌಕಾಪಡೆಗಳಿಗೆ ಅಗತ್ಯವಿರುವ ವಿಕ್ರಮ್ 3201 ನಂತಹ ಮೈಕ್ರೋ ಪ್ರೊಸೆಸರ್ಗಳು ಸಂಪೂರ್ಣವಾಗಿ ಭಾರತದಲ್ಲೇ ರೂಪುಗೊಂಡಿರುವುದು ತಾಂತ್ರಿಕ ಸ್ವಾವಲಂಬನೆಗೆ ಸಾಕ್ಷಿಯಾಗಿದೆ. ಇನ್ನು ಸೌರಶಕ್ತಿ ವಲಯದಲ್ಲಿ ಸೌರ ಮಾಡ್ಯೂಲ್ ಉತ್ಪಾದನಾ ಸಾಮರ್ಥ್ಯವು 2.3 ಗಿಗಾವ್ಯಾಟ್ನಿಂದ 192 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ. ಸಣ್ಣ ಹಾಗೂ ಬೃಹತ್ ಕೈಗಾರಿಕೆಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳ ಉತ್ಪಾದನೆಯು ದೇಶದಲ್ಲಿ ದುಪ್ಪಟ್ಟಾಗಿದೆ. ಗಣಿಗಾರಿಕೆ, ಮುದ್ರಣ, ಪ್ಲಾಸ್ಟಿಕ್ ಸಂಸ್ಕರಣೆ ಮತ್ತು ಆಹಾರ ಸಂಸ್ಕರಣಾ ಯಂತ್ರಗಳ ತಯಾರಿಕೆಯಲ್ಲಿ ಭಾರತವು ಸ್ವಾವಲಂಬನೆ ಸಾಧಿಸುತ್ತಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳು ಎಲೆಕ್ಟ್ರಾನಿಕ್ಸ್, ಜವಳಿ, ಔಷಧ ಮತ್ತು ವಾಹನ ವಲಯದ ಉತ್ಪಾದನೆಗೆ ಹೊಸ ಚೈತನ್ಯ ನೀಡಿವೆ. ಈ ಯೋಜನೆಗಳಿಂದಾಗಿ ಲಕ್ಷಾಂತರ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿದ್ದು, ರಫ್ತು ಪ್ರಮಾಣದಲ್ಲೂ ಭಾರಿ ಏರಿಕೆ ಕಂಡುಬಂದಿದೆ. ಇತ್ತೀಚಿನ ಹೊಸ ಕಾರ್ಯಕ್ರಮಗಳಾದ ಸೆಮಿಕಾನ್ 2.0, ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆ ಹಾಗೂ ಅಭ್ಯುದಯ್ ಭಾರತ್ ವಿಕಾಸ್ ಯೋಜನೆ ಮುಂತಾದವು ದೇಶಾದ್ಯಂತ ವಿಶ್ವ ದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಮತ್ತು ಸೆಮಿಕಂಡಕ್ಟರ್ ವ್ಯವಸ್ಥೆಯನ್ನು ನಿರ್ಮಿಸಲು ನೆರವಾಗುತ್ತಿವೆ. ನವೋದ್ಯಮಗಳಿಗೆ ಪ್ರೋತ್ಸಾಹ ನೀಡುವ ಸ್ಟಾರ್ಟ್ಅಪ್ ಇಂಡಿಯಾ ಮೂಲಕ ಲಕ್ಷಾಂತರ ನವೋದ್ಯಮಗಳು ನೋಂದಾಯಿಸಲ್ಪಟ್ಟಿದ್ದು, ಯುವಜನರಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚಿಸಿದೆ. ಮೇಕ್ ಇನ್ ಇಂಡಿಯಾ ಕೇವಲ ವಸ್ತುಗಳ ಉತ್ಪಾದಿಸುವ ಯೋಜನೆಯಾಗಿ ಉಳಿಯದೆ, ದೇಶದ ತಾಂತ್ರಿಕ ಸಾಮರ್ಥ್ಯ ಹಾಗೂ ನೈಪುಣ್ಯತೆಯನ್ನು ಹೆಚ್ಚಿಸುವ ಮಹತ್ವದ ಅಭಿಯಾನವಾಗಿದೆ. ಮೂಲಸೌಕರ್ಯ, ಆಧುನಿಕ ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದೊಂದಿಗೆ ಭಾರತವು ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಬಲವಾದ ಅಸ್ತಿತ್ವವನ್ನು ಸ್ಥಾಪಿಸಿದೆ. ಮುಂಬರುವ ದಿನಗಳಲ್ಲಿ ಭಾರತವು ಜಾಗತಿಕ ಕೈಗಾರಿಕಾ ರಂಗವನ್ನು ಮುನ್ನಡೆಸುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ಧಾಮ್ಲೆ, ಓದಿದವರು ಶಾಂತಲಾ ಜೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರು ಮತ್ತು ಮುಖ್ಯಸ್ಥರಾದ ಸುಹಾಸ್ ಆರ್.
1: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:18.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
4: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
3: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
5: ಸಂಗೀತಾಸಕ್ತರೇ, ಆಸ್ಕ್ ಸ್ಮರಣ್ ಆಯೋಜಿಸಿರುವ ರಿದಮ್ ರೀಲೋಡೆಡ್ ಎಂಬ ಮ್ಯೂಸಿಕಲ್ ಇವೆಂಟ್ ಇದೇ 26ರಂದು ನಾಳೆ ಶನಿವಾರ ಸಂಜೆ 4:00 to 10:00 ಅಮ್ಮತ್ತಿ RR ಫಿಶ್ ವ್ಯೂ ಕಾಟೇಜ್ನಲ್ಲಿ ಕೆರೆಯ ನಡುವಿನ ಭವ್ಯ ವೇದಿಕೆಯಲ್ಲಿ ನಡೆಯಲಿದೆ. ಕೊಡವ ಸೇರಿದಂತೆ ದೇಶದ ವಿವಿಧ ಭಾಷೆಯ ಗೀತೆಗಳನ್ನು ಕೊಡಗಿನ ಹಾಡುಗಾರರು, ರಾಷ್ಟೀಯ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರುವ ಮಾಧುರಿ ಶೇಷಾದ್ರಿ, ಕಿರಿಕ್ ಪಾರ್ಟಿ ಖ್ಯಾತಿಯ ವರುಣ್ ರಾಮಚಂದ್ರ ತಂಡದವರು ಪ್ರಸ್ತುತಪಡಿಸಲಿದ್ದಾರೆ. ಸಂಗೀತಾಸಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಇವೆಂಟ್ ಮುಖ್ಯಸ್ಥರಾದ ಸುಳ್ಳಿಮಾಡ ಸ್ಮರಣ್ ಕೇಳಿಕೊಂಡಿದ್ದಾರೆ. ಮಳೆ ಇದ್ದರೂ ಚಿಂತೆ ಇಲ್ಲ, ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ. ಎಂಟ್ರಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916358679.

0: ಆಕಾಶವಾಣಿ ಮಡಿಕೇರಿ, ಸಮಯ 6:37. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
2: ಕೇಳುಗರೇ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
4: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
6: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
8: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ?

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪ ಸಮಿತಿ ರಚನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ಎಸ್ಐಆರ್ ಕರ್ತವ್ಯದಿಂದ ಶಿಕ್ಷಕರನ್ನು ಮುಕ್ತಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ಸಚಿವ ಮಧು ಬಂಗಾರಪ್ಪ ಮನವಿ. ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಬರಗಾಲ ಹಿನ್ನೆಲೆ ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಹಾಗೂ ನಂದಿನಿ ಹಾಲಿನ ದರ ಏರಿಕೆ ವಿಚಾರ, ನಾಳೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೆಎಂಎಫ್ ನಿರ್ಧಾರ. ಪೌರ ಕಾರ್ಮಿಕರ ಭತ್ಯೆ ಹೆಚ್ಚಳ ಹಾಗೂ ಉಪಹಾರ ಭತ್ಯೆಯನ್ನು 35 ರೂಪಾಯಿಯಿಂದ 70 ರೂಪಾಯಿಗೆ ಏರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪ ಸಮಿತಿ ರಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಮಾಜ ಕಲ್ಯಾಣ ನಗರಾಭಿವೃದ್ಧಿ ಇಲಾಖೆಯ ಪ್ರಮುಖರನ್ನು ಉಪ ಸಮಿತಿಗೆ ನೇಮಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪೌರ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಕೆಪಿಎಸ್ ಮಾದರಿಯಲ್ಲಿ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಲಾಗುವುದು. ಪ್ರತಿ ವರ್ಷ ಪೌರ

0: ಕಾರ್ಮಿಕರ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ನಿಯೋಜಿಸುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಕರನ್ನು ಎಸ್ಐಆರ್ ಸೇರಿದಂತೆ ಇತರ ಸೇವಾ ಕಾರ್ಯಗಳಿಂದ ಹೊರಗಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ, ಆಯೋಗ ಮಾನವೀಯತೆ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳ ಫಲಿತಾಂಶದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಜಾತಿಗಣತಿ, ವಿವಿಧ ಸಮೀಕ್ಷೆಗಳು ಹಾಗೂ ಆಡಳಿತಾತ್ಮಕ ಸರ್ವೆ ಕಾರ್ಯಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ಬಳಸಿಕೊಳ್ಳದಂತೆ ಹೊಸ ಮಸೂದೆ ರೂಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ಟೀಚರ್ಸ್ನ ಅದರ್ ದನ್ ಟೀಚಿಂಗ್ ಯು ಶುಡಂಟ್ ಯೂಸ್, ಬೇರೆ ಕೆಲಸಕ್ಕೆ ನೀವು ಯೂಸ್ ಮಾಡಬಾರ್ದು ಅಂತ. ಏನೋ ಅನಿವಾರ್ಯವಾಗಿ ಕೆಲಸತಿ ಎಲೆಕ್ಷನ್ಗೆ ಮಾತ್ರ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಮ್ಮ ದೇಶದಲ್ಲಿ ನೀವು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ವಿಧಾನಸೌಧದಲ್ಲಿ ತಗೊಳ್ಳಿ, ಯಾವ್ದೇ ಆಫೀಸ್ ಅಲ್ಲಿ ತಗೊಳ್ಳಿ, ಅದ್ರಲ್ಲಿ 60-70% ಎಲ್ಲಾ ಸರ್ಕಾರಿ ನೌಕರರು ಎಲ್ಲಿ ಕೆಲಸ ಇದ್ದೀರಾ ಅಂತ ಹೇಳಿದ್ರೆ ಎಸ್ಐಆರ್ ಅಲ್ಲಿ ಇದ್ದೀವಿ. ಸೊ ಯಾರಾದ್ರೂ ಜನರು ಅರ್ಜಿ ತಗೊಂಡು ಹೋಗ್ಬೇಕಂದ್ರೂ ಆಗ್ತಾ ಇಲ್ಲ. ಅದಕ್ಕೆ ನನಗನ್ಸುತ್ತೆ ನಾವು ಶಿಕ್ಷಕರನ್ನ ಈ ತರದ ದುರ್ಬಳಕೆ ಮಾಡಿದ್ರೆ, ದುರ್ಬಳಕೆ ಅಂತಾನೆ ಅನಿವಾರ್ಯವಾಗಿ ಹೇಳ್ಬೇಕು, ಅದು ಬದಲಾವಣೆ ಮಾಡತಕ್ಕಂಥದ್ದು ಮಾಡ್ಬೇಕು. ಆಮೇಲೆ ಅಮೆಂಡ್ಮೆಂಟ್ ತಂದು ಮಾಡಬೇಕಾಗ್ತದೆ, ಅಮೆಂಡ್ಮೆಂಟ್ ಆದಷ್ಟು ಬೇಗ ನಾವು ಮಾಡ್ತೀವಿ.
0: ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ಬಂದಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಿಂಗಾಪುರದಲ್ಲಿಂದು ಅಲ್ಲಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವೆ ಗಾನ್ ಸಿಯೋ ಹುವಾಂಗ್ ಅವರೊಂದಿಗೆ ಮಾತುಕತೆ ನಡೆಸಿ ಏರೋಸ್ಪೇಸ್, ರಕ್ಷಣೆ, ಸೆಮಿಕಂಡಕ್ಟರ್, ವಾಯುಯಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕರ್ನಾಟಕ ಸಿಂಗಾಪುರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ಬೆಂಗಳೂರಿನಲ್ಲಿ ನಡೆಯುವ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಸಿಂಗಾಪುರದ ಉದ್ಯಮಿಗಳ ನಿಯೋಗ ಭಾಗವಹಿಸುವಂತೆ ಎಂಬಿ ಪಾಟೀಲ್ ಆಹ್ವಾನಿಸಿದ್ದಾರೆ. ಈ ನಡುವೆ ಸಿಂಗಾಪುರದಲ್ಲಿನ ಉದ್ಯಮಿ ರೋಹಿತ್ ಭಂಡಾರಿ ಅವರೊಂದಿಗೆ ಎಂಬಿ ಪಾಟೀಲ್ ರಾಜ್ಯದಲ್ಲಿ ಡೇಟಾ ಸೆಂಟರ್ ಹೂಡಿಕೆ ವಿಸ್ತರಣೆ ಕುರಿತು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಐಟಿಪಿಎಲ್ನಲ್ಲಿ ಈಗಾಗಲೇ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡೇಟಾ ಸೆಂಟರ್ ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆಯು ರಾಜ್ಯದಲ್ಲಿ ಮತ್ತಷ್ಟು ಪರಿಸರ ಸ್ನೇಹಿ ಮತ್ತು ಅತ್ಯಾಧುನಿಕ ಡಿಜಿಟಲ್ ಮೂಲಸೌಕರ್ಯ ವಿಸ್ತರಿಸಲು ಆಸಕ್ತಿ ತೋರಿದೆ. ಬರಗಾಲ ಕುರಿತಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಇನ್ನೂ ಮಾತುಕತೆ ನಡೆಸಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವು ರಾಜೀನಾಮೆ ನೀಡಿದ ಶಾಸಕರ ಕ್ಷೇತ್ರವನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ, ಬರಪೀಡಿತ ಪ್ರದೇಶಗಳನ್ನು ಸಂಪೂರ್ಣವಾಗಿ ಇನ್ನೂ ಘೋಷಿಸಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಬದ್ಧವಾಗಿದ್ದು ತಕ್ಷಣಕ್ಕೆ ಎಸ್ಡಿಆರ್ಎಫ್ ನಿಧಿ ಬಳಸಿಕೊಳ್ಳುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕರ್ನಾಟಕದ ಜಿಐ ಭೌಗೋಳಿಕ ಸೂಚಕ ಮಾನ್ಯತೆ ಪಡೆದ ಗುಲ್ಬರ್ಗಾ ತೊಗರಿಬೇಳೆಯನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲು ಕೇಂದ್ರ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಪ್ರಸ್ತುತ ಮಾರುಕಟ್ಟೆ ದರ ಪ್ರತಿ ಕೆಜಿಗೆ 60 ರೂಪಾಯಿಗಳಷ್ಟಿದ್ದರೆ ರಫ್ತು ಆಧಾರಿತ ಮಾರ್ಗದ ಮೂಲಕ ರೈತರಿಗೆ ಪ್ರತಿ ಕೆಜಿಗೆ 82 ರೂಪಾಯಿ ಆದಾಯ ಲಭ್ಯವಾಗಲಿದೆ. ಈ ಉಪಕ್ರಮವು ರೈತ ಉತ್ಪಾದಕ ಸಂಸ್ಥೆಗಳಿಗೆ ರಫ್ತು ಆಧಾರಿತ ಮೌಲ್ಯ ಸರಪಳಿಗಳಲ್ಲಿ ಹೆಚ್ಚು ನಿಕಟವಾಗಿ ಭಾಗವಹಿಸಲು ಮತ್ತು ಉತ್ಪಾದಕರನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಕೆಎಂಎಫ್ ಕೇಂದ್ರ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ಹಾಲಿನ ದರ ಕನಿಷ್ಠ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಹಾಲು ಒಕ್ಕೂಟಗಳು ಮನವಿ ಮಾಡಿದೆ. ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಕನಿಷ್ಠ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಮನವಿ ಸಲ್ಲಿಸಲಾಗಿದ್ದು ನಾಳೆ ಮುಖ್ಯಮಂತ್ರಿ ಭೇಟಿಯಾಗಿ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಹಿತ ಕಾಪಾಡುವುದು ತಮ್ಮ ಉದ್ದೇಶ ಎಂದು ಹೇಳಿದ್ದಾರೆ. ಹಾಲಿನ ದರ ಏರಿಕೆ ಸಂಬಂಧ ಹಾಲು ಒಕ್ಕೂಟಗಳ ನಿಯೋಗ ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತ್ತು. ಈ ವೇಳೆ ಪ್ರಸ್ತಾವನೆ ಸಲ್ಲಿಸುವಂತೆ ಕೆಎಂಎಫ್ಗೆ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ.

0: ಇದ್ದರೂ ಇದರ ಬೆನ್ನಲ್ಲೇ ಇಂದು ಒಕ್ಕೂಟಗಳು ಸಭೆ ನಡೆಸಿದ್ದು ಹಾಲಿನ ದರ ಏರಿಕೆ ಬಗ್ಗೆ ತೀರ್ಮಾನ ಕೈಗೊಂಡಿದ್ದಾರೆ. ಆರ್ಥಿಕ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲೂ ಇದೇ ತರ ಟಿಪ್ಪಣಿ ಬಂದಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಹಣಕಾಸಿನ ದುಸ್ಥಿತಿಯನ್ನು ಒಪ್ಪಿಕೊಂಡು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ವೇದಿಕೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021ರಲ್ಲಿ ಆರಂಭವಾಗಿದ್ದು ದೇಶದ ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಸಹಕಾರಿಯಾಗಿದೆ. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಗತಿಶಕ್ತಿ ಸರಕು ಟರ್ಮಿನಲ್ಗಳನ್ನು ನಿರ್ಮಿಸಲು ಹಾಗೂ ನವೀನ ಮೆಟ್ರೋ ವ್ಯವಸ್ಥೆ ನಿರ್ಮಾಣ ವಿಧಾನಗಳನ್ನು ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಎರಡನೇ ಹಂತದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆಗಳನ್ನು ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವ ರಾಜಕೀಯ ಪಕ್ಷಗಳು ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನ ನೀಡಿದ್ದಾರೆ. 5 ದಿನಗಳ ಕಾಲ ನಿತ್ಯ 4,000 ಕ್ಯೂಸೆಕ್ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿರುವುದನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಹೋರಾಟಗಾರರು ಕಣ್ಣಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಕಾವೇರಿ ನ್ಯಾಯಾಧಿಕರಣದ ತೀರ್ಪು ರಾಜ್ಯದ ರೈತರಿಗೆ ಹಾಗೂ ಜನರಿಗೆ ತೀವ್ರ ಅನ್ಯಾಯವೆಸಗಿದೆ. ನಾಡು ನುಡಿ ಹಾಗೂ ಜಲದ ಹಿತಾಸಕ್ತಿಯನ್ನು ಬಲಗೊಡುವ ಇಂತಹ ಮಂಡಳಿಯ ಅಗತ್ಯವಿಲ್ಲ. ಕೂಡಲೇ ಅದನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪಸಮಿತಿ ರಚನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ಎಸ್ಐಆರ್ ಕರ್ತವ್ಯದಿಂದ ಶಿಕ್ಷಕರನ್ನು ಮುಕ್ತಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ಸಚಿವ ಮಧು ಬಂಗಾರಪ್ಪ ಮನವಿ. ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಬರಗಾಲ ಹಿನ್ನೆಲೆ ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಹಾಗೂ ನಂದಿನಿ ಹಾಲಿನ ದರ ಏರಿಕೆ ವಿಚಾರ, ನಾಳೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೆಎಂಎಫ್ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಹಲೋ,
3: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಕೆಂಪೇಗೌಡ ಹೆಚ್ ಜಂಟಿ ಕೃಷಿ ನಿರ್ದೇಶಕರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ, ಮತ್ತು ರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ.
4: ಹಲೋ ಆಕಾಶವಾಣಿ,
5: ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೆ, ಇವತ್ತಿನ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ

0: ನಮಗೆಲ್ಲ ಆತ್ಮೀಯ ಸ್ವಾಗತ. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಬ್ಬರು ಅತಿಥಿಗಳು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಕೆಂಪೇಗೌಡ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ.
1: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಕೂಡ.
0: ಅದೇ ರೀತಿ ಇನ್ನೊಬ್ಬರು ಕೃಷಿ ಇಲಾಖೆಯ ಸಸ್ಯ ಸಂರಕ್ಷಣಾ ವಿಭಾಗದ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು ಕೂಡ ಆಗಮಿಸಿದ್ದಾರೆ. ರಾಮೇಗೌಡ ಅವರೇ, ತಮಗೂ ಕೂಡ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ.
2: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ, ನಮಸ್ಕಾರ.
0: ಹಾಗೆ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಕರೆ ಮಾಡಿ ಕರೆಯನ್ನು ಮಾಡಿ ಉತ್ತರವನ್ನ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನ ಪಡ್ಕೋಬಹುದು. ನಮ್ಮ ಫೋನ್ ಸಂಖ್ಯೆಗಳು 2237 4777, 2237 4777, 2237 4888, 2237 4888. ಇನ್ನೊಂದು ಫೋನ್ ಸಂಖ್ಯೆ 2237 4999, ಎಸ್ಟಿಡಿ ಕೋಡ್ 080. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಆಗಿರುತ್ತೆ. ಮೊದಲೇದಾಗಿ ರಾಮೇಗೌಡ ಅವರಿಗೆ ಒಂದು ಪ್ರಶ್ನೆಯನ್ನು ನಾನೇ ಕೇಳ್ಬಿಡ್ತೇನೆ. ಸಮಗ್ರ ಪೀಡೆ ನಾಶಕ ಅಥವಾ ಸಮಗ್ರ ಪೀಡೆ ನಿರ್ವಹಣೆ, IPM ಅಂತ ಏನು ಹೇಳ್ತೇವಲ್ಲ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ ಗೌಡ್ರೆ.
2: ಖಂಡಿತವಾಗಿ ಸಹ. ಈಗ ಕೆಲವು ರೈತರು ಏನು ಮಾಡ್ತಾರೆ, ಪೀಡೆ ನಿರ್ವಹಣೆ ಅಂದರೆ ಕೇವಲ ಒಂದು ರಾಸಾಯನಿಕ ಪೀಡನೆಗಳ ನಾಶಕಗಳನ್ನು ಮಾತ್ರ ಅವಲಂಬಿಸಿರ್ತಾರೆ. ಆ್ಯಕ್ಚುಲಿ ಇಲ್ಲೇನಾಗುತ್ತೆ ಅಂದರೆ ಸಮಗ್ರವಾಗಿ ಪೀಡನೆಯನ್ನು ನಾವು ನಿರ್ವಹಣೆ ಮಾಡ್ಬೋದಾಗಿರ್ತದೆ ವಿವಿಧ ವಿಧಾನಗಳ ಮೂಲಕ. ಸೊ ಇಲ್ಲಿ ಸಮಗ್ರಣೀಯ ಪೀಡೆ ನಿರ್ವಹಣೆಯಲ್ಲಿ ಹಲವಾರು ಒಂದು ಘಟಕಗಳನ್ನು ಒಳಗೊಂಡಿರ್ತದೆ. ಸೊ ಉದಾಹರಣೆಗೆ ಹೇಳೋದಾದರೆ, ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ನಾವು ಮಾಗಿ ಉಳುಮೆಯಿಂದ ಹಿಡಿದು ಅಥವಾ ಬೀಜೋಪಚಾರ ಇರ್ಬೋದು, ಬೇಸಾಯ ಯಾಂತ್ರಿಕೃತ ಕ್ರಮಗಳಿರ್ಬೋದು, ಬೇಸಾಯ ಕ್ರಮಗಳಿರ್ಬೋದು, ಜೈವಿಕ ನಿಯಂತ್ರಣ ಕ್ರಮಗಳಿರ್ಬೋದು, ಹಾಗೆ ಬೆಳೆ ಪರಿವರ್ತನೆ ಇರ್ಬೋದು, ಹೀಗೆ ಹಲವಾರು ವಿಧಾನಗಳ ಮೂಲಕ ನಾವು ಒಂದು ಪೀಡೆ ನಿರ್ವಹಣೆಯನ್ನು ಮಾಡ್ಬೋದು. ಈಗ ನಾವು ಮಾಗಿ ಉಳುಮೆ ಅಂತ ಹೇಳಿದ್ವಿ. ಈಗ ಮಾಗಿ ಉಳುಮೆಯನ್ನು ಏನು ಯಾವಾಗ ಮಾಡ್ತೀವಿ, ಬಿತ್ತನೆಗೆ ಮುಂಚೆ ಏನೋ ಒಂದು ಬೇಸಿಗೆ ಸಮಯದಲ್ಲಿ ಆಳವಾಗಿ ಉಳುಮೆ ಮಾಡೋದ್ರ ಮೂಲಕ ಮಾಗಿ ಉಳುಮೆನ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಮಣ್ಣಿನಲ್ಲಿರುವಂಥ ಎಲ್ಲ ಒಂದು ಕ್ರಿಮಿಕೀಟಗಳು ಸಹ ನಾಶವಾಗಿ ಅನುಕೂಲ ಆಗುತ್ತದೆ. ಅದೇ ರೀತಿಯಾಗಿ ನಾವು ಬೀಜೋಪಚಾರ ಅಂತ ಹೇಳ್ತೀವಿ. ಬೀಜೋಪಚಾರನ್ನು ಜೈವಿಕ ಪೀಡನಾಶಕ ಇರ್ಬೋದು ಅಥವಾ ರಾಸಾಯನಿಕ ಪೀಡನಾಶಕಗಳಿರ್ಬೋದು ಮಾಡೋದ್ರಿಂದ ನಾವು ಮಣ್ಣಿನಿಂದ ಇರ್ಬೋದು ಅಥವಾ ಬೀಜದಿಂದ ಇರ್ಬೋದು ಏನು ಒಂದು ಕೀಟ ರೋಗ ಒಂದು ಹರಡುತ್ತಲ್ಲ ಅದನ್ನು ನಾವು ತಡೆಗಟ್ಟಕ್ಕೆ ಸಹಕಾರಿಯಾಗುತ್ತದೆ. ಸೊ ಅದೇ ರೀತಿ ಬೇಸಾಯ ಕ್ರಮಗಳ ಮೂಲಕ ಸಹ ನಾವು ಅನೇಕ ಒಂದು ಕೀಟ ಮತ್ತು ರೋಗಗಳನ್ನು ಸಹ ನಿಯಂತ್ರಣ ಮಾಡಬಹುದು.
0: ಯಾರೋ ಕರೆ ಮಾಡ್ದಂಗಿದೆ ರಾಮೇಗೌಡ ಅವರೇ. ಹಲೋ ಕೃಷಿರಂಗ.
3: ನಮಸ್ಕಾರ,
0: ಪ್ರಶ್ನೆ ಕೇಳಿ.
3: ಮೈಸೂರು ಜಿಲ್ಲೆ ಶ್ರೀನಾಥಸಭಾ ತಾಲೂಕು ಸ್ವಸ್ಥ ಮಾಧವಶೆಟ್ಟಿ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಎರಡು ಪ್ರಶ್ನೆ ಬೇಕಂದ್ರೆ
0: ಹೇಳಿ.
3: ಒಂದನೇ ಪ್ರಶ್ನೆ, ಅಲಸಂದಲ್ಲಿ ನುಜ್ಜಲು ಮತ್ತು ಬೂದಿ ರೋಗ ಬರುತ್ತಾ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಅಲಸಂದೆ ಗಿಡ ಬರಾಗ ಮೀಟ್ ತಗೊಳ್ ಪೈರ್ನೇ ಕಟ್ ಮಾಡ್ಬಿಟ್ಟುವಲ್ಲ ಅದ್ರ ಸಂರಕ್ಷಣೆ ಮಾಡೋದು ಹೆಂಗೆ ಅಂತ ಎರಡನೇ ಪ್ರಶ್ನೆ.
2: ನಮಸ್ಕಾರ ಮಾದೇ ಸಮರೇ. ಈಗ ತಾವು ಅಲಸಂದೆ ಬೆಳೆ ಅಂತ ಹೇಳಿದ್ರಿ. ಅಲಸಂದೆ ಬೆಳೆಯಲ್ಲಿ ಪ್ರಮುಖವಾಗಿ ಮೊದಲ ಹಂತದಲ್ಲಿ ನಿಮಗೆ ಹೆಪಿಡ್ಸ್ ಅಥವಾ ಸಸ್ಯ ಏನು ಅಂತ ಬರುತ್ತೆ. ನೀವು ಹೇಳ್ದಂಗೆ ಒಂದು ಬುಡ ಒಂದು ಒಂದು ಕೊರೆದು ತಿನ್ನುವಂತ ಹುಳ ಒಂದು ಬರುತ್ತೆ. ಅದು ತಾವು ಹೇಳ್ದಂಗೆ ಪೌಡರ್ ಮಿಲ್ಡಿ ಅಥವಾ ಬೂಜು ರೋಗ ಅಂತಾನು ಬರ್ತದೆ. ಸೊ ಈಗ ನೀವು ಮೊದಲನೇ ಹಂತದಲ್ಲಿ ಬಂದಾಗ ಸಸ್ಯ ಏನುಗಳು ಅಂತ ಏನು ಬರುತ್ತಲ್ಲ, ಸಸ್ಯ ಏನುಗಳು ಅಂತ ಬಂದಾಗ ಏನು ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಥವಾ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋ ಮೂಲಕ ನೀವು ಅದನ್ನು ಹತೋಟಿಗೆ ತರ್ಬೋದು. ನಿಮಗೆ ಇಮಿಡಾಕ್ಲೋಪಿಡ್ ಅಂತ ಒಂದು ಕೀಟನಾಶಕ ಸಿಗುತ್ತೆ. ಅದನ್ನು ನೀವು ನೀರಿನಲ್ಲಿ ಒಂದು 0.5 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಎಪಿಡನ್ನು ಕಂಟ್ರೋಲ್ ಮಾಡ್ಬೋದಾಗಿರ್ತದೆ. ಅದೇ ರೀತಿ ನಿಮಗೆ ಏನು ಒಂದು ಬುಡವನ್ನು ಕಟ್ ಮಾಡಿ ಏನು ಗಿಡ ನಾಶಪಡಿಸ್ತದಲ್ಲ ಮಿಡತೆಗಳು ಜಾಸ್ತಿ ಇದಾವ ತಮ್ಮಲ್ಲಿ? ಮಿಡತೆಗಳಿದ್ದಲ್ಲಿ ನೀವು ಕ್ಲೋರೋ ಅಥವಾ ಲ್ಯಾಮ್ಡಾ ಸೈಲೋತ್ರಿನ್ ಅಂತ ಬರುತ್ತೆ, ಅದರಿಂದ ಸಹ ನೀವು ಅದನ್ನ ಕಂಟ್ರೋಲ್ ಮಾಡಬಹುದಾಗಿರ್ತದೆ. ಮತ್ತೊಂದು ಕೇಳಿದ್ರಿ ಬೂಜು ರೋಗ ಅಂತ, ಅದ್ರ ಪೌಡ್ರಿ ಮಿಲ್ಡಿ ಅಂತೀವಿ. ಪೌಡ್ರಿ ಮಿಲ್ಡಿ ಅಂತ ಕಂಡು ಬಂದಾಗ ನೀವೇನ್ ಮಾಡ್ತೀವಿ, ಎಲ್ಲ ತಕ್ಷಣವೇ ಏನ್ ಮಾಡ್ಬೇಕಂದ್ರೆ ಒಂದು ಎಕ್ಸಾಕೋನೋಜಲ್ ಅಂತ ಒಂದು ಶಿಲೀಂದ್ರನಾಶಕ ಬರುತ್ತೆ, ಅದನ್ನ ನೀವು ಪ್ರತಿ 2-3 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಸಾಮಾನ್ಯವಾಗಿ ನೀವು ಅಲಸಂದೆ ಬೆಳೆಯಲಿರುವಂತಹ ಒಂದು

0: ರೋಗವನ್ನು ನಿರ್ವಹಣೆ ಮಾಡಬಹುದಾಗಿರ್ತದೆ.
1: ಸಂತೋಷ ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ, ತುಂಬಾ ತುಂಬಾ ಅಭಿನಂದನೆಗಳು.
0: ಧನ್ಯವಾದಗಳು
2: ತಮಗೆ ಕರೆ ಮಾಡಿದ ಕೂಡ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಹೆಸರು ಹೇಳಿ, ಎಲ್ಲಿಂದ?
3: ನಾನು ಕೊಡಗಿನಿಂದ, ರಘು ಸರ್.
2: ಕೇಳಿ ರಘು ಅವರು, ಪ್ರಶ್ನೆ ಕೇಳಿ.
3: ಸರ್ ಎಲ್ಲರಿಗೂ ನಮಸ್ಕಾರ.
2: ನಮಸ್ತೆ.
0: ನಮಸ್ತೆ.
3: ನಾವು ಕಾಫಿ ತೋಟದ, ಕಾಫಿಗೆ ಸಂಬಂಧಪಟ್ಟ ಕೇಳ್ಬೋದಾ?
2: ಕೇಳಿ, ಪ್ರಶ್ನೆ ಕೇಳಿ.
3: ಇದು ನಮ್ಮದು ಕಾಫಿ ಇದೆ, ಇದು ಕೊಡಗು ಫುಲ್ ಕಾಫಿ ಏರಿಯಾ, ಯಾಲಕ್ಕಿ ಕಾಫಿ. ಆಯ್ತು. ಈಗ ನಾವು ಜನರು ಹೇಳ್ತಾರೆ ತುಂಬಾ ಕೆಮಿಕಲ್ಸ್ ಎಲ್ಲ ಭೂಮಿ ಹಾಕಿದ್ರೆ ಮಣ್ಣದು ಸತ್ವ ಹೋಯ್ತು ಅಂತ ಹೇಳ್ತಾರೆ, ಅದು ಅದಕ್ಕೆ ನೀವು ಉತ್ತರ ಕೊಡಿ ನೋಡು.
0: ಖಂಡಿತವಾಗಿಯೂ ಸಹ ಈಗ ಏನಾಗುತ್ತೆ, ರಾಸಾಯನಿಕಗಳನ್ನು ನಾವು ಅತಿ ಹೆಚ್ಚಾಗಿ ಬಳಸೋದ್ರಿಂದ ಏನಾಗುತ್ತೆ, ಸಾಯಲಿಗೆ ಅದು ರಾಸಾಯನಿಕಗಳನ್ನು ನಾವು ಸೇರಿಸೋದ್ರಿಂದ ಈಗ ಮಣ್ಣಿನಲ್ಲಿ ಏನಾಗುತ್ತೆ, ಮಣ್ಣಿನಲ್ಲಿ ಅನೇಕ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ಇರ್ತವೆ. ಸೊ ಒಳ್ಳೆ ಸೂಕ್ಷ್ಮಾಣುಜೀವಿಗಳು ಇರ್ತವೆ, ರೋಗಕಾರಕಗಳು ಇರ್ತವೆ. ಸೊ ಒಳ್ಳೆ ಸೂಕ್ಷ್ಮ ಜೀವಾಣುಗಳಿಂದ ನಮ್ಮ ಸಸ್ಯ ಬೆಳವಣಿಗೆಗೆ, ಮಣ್ಣಿನಲ್ಲಿರುವಂತಹ ಆರ್ಗ್ಯಾನಿಕ್ ಕಾರ್ಬನ್ ನ ಕನ್ವರ್ಷನ್ಗೆ ಅಥವಾ ಪೋಷಕಾಂಶಗಳೇನಿರ್ತವೆ, ಪೋಷಕಾಂಶಗಳನ್ನ ನಾನ್ ಅವೈಲೇಬಲ್ ಫಾರ್ಮ್ ಇಂದ ಅಥವಾ ಬೇಕಾಗುವ ಒಂದು ಸ್ಥಿತಿಗೆ ಒಂದು ಏನು ಬದಲಾವಣೆ ಮಾಡಲು ಸಹ ಅನುಕೂಲ ಆಗ್ತದೆ. ಇಲ್ಲಿ ನಾವು ರಾಸಾಯನಿಕಗಳನ್ನ ಗೊಬ್ಬರ ಇರ್ಬೋದು ಅಥವಾ ಕೀಟನಾಶಕಗಳಿರ್ಬೋದು ಅತಿ ಹೆಚ್ಚಾಗಿ ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಇವುಗಳ ಮೇಲೆ ಮಣ್ಣಿನ ಒಂದು ಭೌತಿಕ ಗುಣಧರ್ಮಗಳಿರ್ಬೋದು ಅಥವಾ ರಾಸಾಯನಿಕ ಗುಣಧರ್ಮಗಳಿರ್ಬೋದು ಅಥವಾ ಜೈವಿಕ ಗುಣಧರ್ಮಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಸೊ ಏನಾಗುತ್ತೆ, ಅದು ಖಂಡಿತವಾಗಿಯೂ ಸಹ ತೊಂದರೆ ಆಗ್ತದೆ ರೈತರಿಗೆ.
3: ಮತ್ತೆ ಸರ್ ಒಂದು, ನಮ್ಮ ತಂದೆಯರ ಕಾಲದಲ್ಲಿ ನಾವೆಲ್ಲ ಈ ಕೆಮಿಕಲ್ ಯೂಸ್ ಮಾಡ್ತಿದ್ದಿಲ್ಲ, ಬೇರೆ ಸಾವಯವ ಕೃಷಿ ಮಾಡ್ತಿದ್ದೋ. ಆಗ ನೋಡಿ, ಎರೆಹುಳು ಭೂಮಿದು ಫಲವತ್ತ ಎರೆಹುಳು ಮಣ್ಣನ್ನ ಒಳ್ಳೆ ಫಲವತ್ತು ಮಾಡ್ತಿತ್ತು.
0: ಹೌದು.
3: ಈಗ ನೋಡಿ, ಈ ಕೆಮಿಕಲ್ ಹಾಕಿದ್ರೆ ನಾವು ಎರೆಹುಳು ಕಾಣದೇ ವೆರಿ ರೇರ್, ಈಗ ಕಾಣಕ್ಕೆ ಸಿಗಲ್ಲ.
2: ಎರೆಹುಳು ಕಣ್ಮರೆ ಆಗ್ಬಿಟ್ಟಿದ್ದಾವೆ.
3: ಕಣ್ಮರೆ ಆಗಿದೆ
0: ಖಂಡಿತ.
3: ಅದೊಂಥರ ಕೆಮಿಕಲ್ ದ ನಮಗೆ ಭೂಮಿ
2: ಪ್ರಭಾವ.
3: ಈಗಿನ ಹವಾಗುಣಕ್ಕೆ ಕೆಮಿಕಲ್ ಇಲ್ಲದೆ ಯಾವ ಕ್ರಾಪ್ ಹೀಗೆ ಆಗೋದಿಲ್ಲ.
0: ಖಂಡಿತವಾಗಿ ತಾವೇಳೋದು ನಿಜನೇ, ಬಟ್ ನಾವೇನ್ ಮಾಡ್ಬೋದು ಅಂದ್ರೆ ಕ್ರಮೇಣವಾಗಿ ಏನು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ ಜೈವಿಕ ಒಂದು ಏನು ಗೊಬ್ಬರಗಳಿರ್ಬೋದು, ಜೈವಿಕ ಕೀಟನಾಶಕಗಳಿರ್ಬೋದು ಅಥವಾ ಹಸಿರೆಲ್ಲ ಗೊಬ್ಬರಗಳು ಈ ತರ ಎಲ್ಲ ನಾವು ಬೆಳೆಯಕ್ ಶುರು ಮಾಡಿದ್ರೆ ಅಥವಾ ಇದನ್ನೆಲ್ಲ ನಾವು ಪ್ರೋತ್ಸಾಹ ಮಾಡಕ್ ಶುರು ಮಾಡಿದ್ರೆ ಖಂಡಿತವಾಗಿ ಬೆಳೆ ಬರುತ್ತೆ.
2: ಹಂತ ಹಂತವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಕ್ರಮ ಕೈಗೊಂಡ್ಬಿಟ್ಟಿದೆ. ಆದ್ರೆ
3: ಮತ್ತೆ ಇನ್ನೊಂದು, ನಮ್ಮ ಹತ್ರ ಜೇನು ಕೃಷಿ ಇದೆ.
2: ಹ್ಮ್.
3: ಆಯ್ತು. ಮೊದ್ಲು ನಾವು ಯಾವ್ದಕ್ಕೂ ಕೆಮಿಕಲ್ ಸ್ಪ್ರೇ ಮಾಡ್ತಿಲ್ಲ.
2: ಹ್ಮ್.
3: ಯಾವ ಕೆಮಿಕಲ್ ಸ್ಪ್ರೇ ಮಾಡ್ದೋ ಏನು ಕುಟುಂಬಗಳು ನಾಶ ಆಯ್ತು.
2: ಹೌದು ಹೌದು.
3: ಯಾಕೆ
2: ಗೊತ್ತಾರೆ, ಬಂದು ಕುತ್ಕೊಳ್ಳುತ್ತೆ
3: ಮಕರಂದ ಹೀರಿ ಕೊಟ್ಟು ಬಂದ ಹೊತ್ತಿಗೆ
2: ಒಳ್ಳೆ ಸತ್ತು ಬಿಡುತ್ತೆ.
3: ಅದು ಬಾರಿ ನಮಗೆ ದೊಡ್ಡ ಏಟು ಈಗ ಈ ಕೆಮಿಕಲ್ ಆಗಿ.
0: ಖಂಡಿತ. ಹಾಗೂ ಸಹ ಈಗ ಏನು ಹೂವಾಡುತ್ತಲ್ಲ, ಹೂವಾಡೋ ಟೈಮಲ್ಲಿ ನಾವು ಕಡಿಮೆ ವಿಷ ಇರುವಂತ ಒಂದು ಅಥವಾ ಜೇನಿಗೆ ಸುರಕ್ಷಿತವಾಗಿರುವಂತ ಒಂದು ಕೀಟನಾಶಕಗಳನ್ನು ಬಳಸೋದ್ರ ಮೂಲಕ ನಾವು ಜೇನನ್ನ ಸಂರಕ್ಷಿಸಬಹುದಾಗಿರ್ತದೆ.
3: ಅದು ಯಾವ ಸರ್ ಕಡಿಮೆ ಪರ್ಸೆಂಟೇಜ್ ಇರುವ ಔಷಧಿ?
0: ಈಗ ನಾವು ಒಂದು ಯಾವುದೋ ಒಂದು ಕೀಟನಾಶಕವನ್ನ ನಾವು ಖರೀದಿ ಮಾಡ್ತೀವಿ ಅಂತ ನಾವು ಒಂದು ಅಂಗಡಿಗೆ ಹೋದಾಗ ತಾವು ಗಮನಿಸಬಹುದಿರುತ್ತೆ, ನಾಲ್ಕು ತರ ಚಿಹ್ನೆಗಳಿರ್ತವೆ ನಿಮಗೆ ಲೇಬಲ್ ಮೇಲೆ ಅಥವಾ ಪಟ್ಟಣದ ಮೇಲೆ ಅಥವಾ ಬಾಟಲ್ ಮೇಲೆ. ಸೊ ಅದರಲ್ಲಿ ಏನಾಗತ್ತೆ, ತಮಗೆ ನಾಲ್ಕದಲ್ಲಿ ಕೆಂಪು, ಹಳದಿ, ನೀಲಿ ಮತ್ತೆ ಹಸಿರು ಇರುತ್ತೆ. ಹಸಿರು ಬಣ್ಣದ್ದು ಯಾವಾಗ್ಲೂ ಸಹ ಸುರಕ್ಷಿತವಾಗಿರುತ್ತೆ. ಹಸಿರು ಮತ್ತು
2: ನೀಲಿ ಬಣ್ಣ ಅಥವಾ ಬಾಟ್ಲಿ
0: ಬಣ್ಣದ ಚಿಹ್ನೆ ಇರುತ್ತೆ, ಟ್ರಯಾಂಗಲ್ ಬಣ್ಣ ಇರುತ್ತೆ. ಅದು ವಿಷಯ ಮುಕ್ತ ವಿಷಯ ಒಂದು ವಿಷಯ ಎಷ್ಟು ಕಡಿಮೆ ವಿಷಯ ಇದೆ ಅಥವಾ ಜಾಸ್ತಿ ವಿಷಯ ಇದೆ
2: ಅಂತ.
0: ಸೊ ಹಂಗಾಗಿ
3: ಯೂಸ್ ಮಾಡೋದು ಅಂತ ಹೇಳ್ಬಿಡಿ.
0: ಅಲ್ಲ, ನೀವು ಯಾವುದೇ ಒಂದು ಏನೋ ಒಂದು ಕೀಟನಾಶಕವನ್ನ ಅಥವಾ ಒಂದು ಶಿಲೀಂಧ್ರನಾಶಕವನ್ನ ತಾವು ಖರೀದಿ ಮಾಡ್ತೀವಿ ಅಂದ್ರೆ ಆ ಬಾಟಲ್ ಅಥವಾ ಪಾಕೆಟ್ ಮೇಲೆ ನಿಮಗೆ ತ್ರಿಕೋನಾಕಾರದಲ್ಲಿ ಒಂದು ಬಣ್ಣದ ಸಿಂಬಲ್ ಇರುತ್ತೆ, ನಾಲ್ಕು ಬಣ್ಣದನ್ನ ಆಗ್ಲೇ ಹೇಳ್ದಂಗೆ, ಕೆಂಪು, ಹಳದಿ, ನೀಲಿ ಅಥವಾ ಹಸಿರು ಬಣ್ಣ. ಸೊ ತಾವು ಹಸಿರು ಬಣ್ಣ ಅಥವಾ ನೀಲಿ ಬಣ್ಣದನ್ನ ನೀವು ತಗೊಂಡ್ರು ಸ್ಪ್ರೇ ಮಾಡಿದ್ರೆ ಅಥವಾ ನೀವು ಇನ್ನೂ ಇದು ಹೋದ್ರೆ ಹಸ್ತಪ್ರತಿ ಇರುತ್ತೆ ನಿಮಗೆ ಪಾಕೆಟ್ ಅಥವಾ ಇದರ ಜೊತೆ. ಆ ಹಸ್ತಪ್ರತಿಯಲ್ಲಿ ಎಷ್ಟು ಪ್ರಮಾಣ ಯೂಸ್ ಮಾಡಬೇಕು, ಯಾವ ಬೆಳೆಗೆ ಯಾವ ಒಂದು ರೋಗಕ್ಕೆ ಬಳಕೆ ಮಾಡಬೇಕು ಅಂತ ಒಂದು ವಿವರವಾಗಿ ಮಾಹಿತಿ ಇರುತ್ತೆ. ಅದರ ಪ್ರಕಾರ ಹೋದ್ರೆ ಖಂಡಿತವಾಗಿ ನೀವು ಜೇನಿಗೆ ಸುರಕ್ಷಿತವಾಗಿ ನೀವು ಜೇನನ್ನು ಸಹ ಗಮನದಲ್ಲಿ ಇಟ್ಕೊಂಡು ನೀವು ಬೆಳೆಯನ್ನು ಸಹ ಸಂರಕ್ಷಿಸಬಹುದಾಗಿರ್ತದೆ.
3: ಏನಂದ್ರೆ ಜೇನು ಕುಟುಂಬ ಇದ್ರೆ ನಮಗೆ ಪಾಲಿನೇಷನ್
0: ಖಂಡಿತವಾಗಿ
3: ಒಳ್ಳೆದಾಯ್ತದೆ.
0: ಖಂಡಿತವಾಗಿ ಅದ್ರ ಜೊತೆಗೆ ತಾವು ಏನು ಬೇವಿನ ಮೂಲದ ಕೀಟನಾಶಕ ಇರ್ಬೋದು, ಜೈವಿಕ ಕೀಟನಾಶಕಗಳು ಇರ್ಬೋದು, ಇವೆಲ್ಲ ಸಹ

0: ಪರಿಸರಕ್ಕೆ ಒಂದು ಸುರಕ್ಷಿತವಾಗಿರ್ತವೆ ಮತ್ತು ಪೂರಕವಾಗಿರ್ತವೆ.
1: ಓಕೆ, ರವಿ ಅವರು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ?
2: ಬಿಳಕೆರೆಯಿಂದ ಚಿನ್ನಣ್ಣ ಸರ್.
1: ಕೇಳಿ ಚಿನ್ನಣ್ಣ ಅವರೇ, ಪ್ರಶ್ನೆನ?
2: ಅದೇ, ಕ್ರಿಮಿ ನಾಟಕ ನಾಶ ಮಾಡೋದಕ್ಕೆ ಯಾವ ಔಷಧಿ ಹೊಡಿಬೇಕು ಅಂತ ಇದೆ ಸರ್ ಬೆಳೆಗೆ.
1: ಯಾವ ಬೆಳೆಗೆ?
2: ಅದೇ ಹುಳ್ಳಿ ಹುಳ್ಳಿ ಇದಕ್ಕೆ
1: ಹುರುಳಿ
0: ಬಿಳಿ ಬಿಳಿ ಸುಳ್ಳಿನ ಬಿಳಿ ಸುಳ್ಳಿ ಮೆಕ್ಕೆಜೋಳದಲ್ಲ. ತಾವು ಯಾವ ಜಿಲ್ಲೆಯಿಂದ ಮಾತಾಡ್ತಿದ್ರಿ? ಹುಣಸೂರು. ಓಕೆ, ಈಗ ಬಿಳಿ ಸುಳಿ ಅನ್ನೋದು ಡೌನಿ ಮಿಲ್ಡಿ ಅಂತೀವಿ ಅಥವಾ ಬೂಜು ರೋಗ ಅಂತಾನು ಕರಿತೀವಿ. ಸೊ ಅದು ನಿಮಗೆ ಏನಾಗತ್ತೆ, ಭೂಮಿಯಲ್ಲಿ ಅಥವಾ ಬೀಜದ ಮೂಲಕ ಹರಡ್ಕೊಂಡಂತ ಒಂದು ರೋಗ. ಎರಡನೇ ಹಂತವಾಗಿ ಅದು ಗಾಳಿ ಮೂಲಕ ಸಹ ಹರಡ್ತದೆ. ಈಗ ನಾವು ಏನ್ ಮಾಡ್ಬೋದು ಅಂದ್ರೆ, ಈಗ ಆಲ್ರೆಡಿ ನೀವು ಕ್ರಾಪ್ ಬೆಳೆ ಇರೋದ್ರಿಂದ ಸೊ ಬೆಳೆಗೆ ನೀವು ಸಂರಕ್ಷಣೆ ಕೈಗೊಳ್ಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ನೀವು ಮ್ಯಾಂಕೋಜಬ್ ಅಂತ ಒಂದು ಕೆಮಿಕಲ್ ಬರ್ತದೆ, ಒಂದು ಶಿಲೀಂಧ್ರ ನಾಶಕ. ಅದು ಬಿಟ್ಟರೆ ನಿಮಗೆ ಅಜಾಕ್ಸಿಸ್ಟಾಬಿನ್ ಪ್ಲಸ್ ಡೈಪೆನ್ಕೊನೋಜಲ್ ಅಂತ ಒಂದು ಶಿಲೀಂಧ್ರ ನಾಶಕ ಇದೆ. ಎರಡರಲ್ಲಿ ಯಾವುದಾದ್ರೂ ಒಂದು ಶಿಲೀಂಧ್ರ ನಾಶಕವನ್ನು, ಮ್ಯಾಂಕೋಜಬ್ ಆದರೆ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಜಾಕ್ಸಿಸ್ಟಾಬಿನ್ ಪ್ಲಸ್ ಡೈಪೆನ್ಕೊನೋಜಲ್ ಆದರೆ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋ ಮೂಲಕ ನೀವು ರೋಗವನ್ನು ಹತೋಟಿಗೆ ತರಬಹುದು.
1: ನಮಸ್ಕಾರ, ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ?
3: ನಾವು ರಾಯಬಾಗದಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡಿದ್ರಿ.
1: ಕೇಳಿ ಭೀಮರಾವ್ ಅವರೇ,
3: ನಾವು ಗೆಜ್ಜೆ ಶೇಂಗಾ ಹಾಕಿದೀವ್ರಿ, ದೊಣ್ಣೆ ಹುಳ ಹತ್ತೈತ್ರಿ, ಅದಕ್ಕೆ ಯಾವ ಔಷಧ ಹೊಡಿಬೇಕ್ರಿ?
0: ಈಗ ಗೊಣ್ಣೆ ಹುಳ ಬಂದು ಭೂಮಿಯಲ್ಲಿ ಸೇರ್ಕೊಂಡು ಬೇರನ್ನ ಹಾಳು ಮಾಡುತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ಅದು ಪ್ರತಿ ವರ್ಷನು ಕಾಟ ಕೊಡೋದ್ರಿಂದ, ಸೊ ನೀವು ಉಳುಮೆಗೂ ಮುಂಚೆ ಮೆಟಾರೈಸಮ್ ಅನೈಸೋಪಿಲೆ ಅಂತ ಜೈವಿಕ ಕೀಟನಾಶಕ ಬರ್ತದೆ. ಅದನ್ನು ನೀವು ಗೊಬ್ಬರದಲ್ಲಿ, ತಿಪ್ಪೆ ಗೊಬ್ಬರ ಇರ್ಬೋದು ಅಥವಾ ಎರೆಹುಳ ಗೊಬ್ಬರ ಇರ್ಬೋದು, ಈ ಗೊಬ್ಬರದಲ್ಲಿ ಏನೋ ಒಂದು ಮಿಶ್ರಣ ಮಾಡಿ 1 ತಿಂಗಳವರೆಗೂ ನೆರಳಿನಲ್ಲಿಟ್ಟು ಆಗಿಂದಾಗೆ ನೀರನ್ನ ಚಿಮುಕಿಸಿ ಅದನ್ನು ನೀವು ಎನ್ರಿಚ್ ಮಾಡಿ ಅಥವಾ ಅದನ್ನು ಅದ್ರ ಒಂದು ಏನೋ ಸಾವಯವ ಗೊಬ್ಬರ ಜೊತೆ ಈ ಒಂದು ಮೆಟಾರೈಸಮ್ ಅನೈಸೋಪಿಲೆ ಜೀವಾಣುವನ್ನು ಬೆಳೆಸಿ ನೀವು ಭೂಮಿಗೆ ಸೇರಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಕಂಟ್ರೋಲ್ನ ಎಫೆಕ್ಟಿವ್ ಆಗಿ ಮಾಡಬಹುದಾಗಿರ್ತದೆ. ಅದ್ ಬಿಟ್ರೆ ಈಗ ಆಲ್ರೆಡಿ ಬಂದಿದ್ರೆ ನಿಮ್ ಕ್ರಾಪ್ ಏನೋ ನಿಮ್ಮ ಒಂದು ಬೆಳೆಯಲ್ಲಿ ಅದು ಕಂಡು ಬಂದಿದ್ರೆ ಕ್ಲೋಥೈನಿಡಿನ್ ಅಂತ ಒಂದು ಕೆಮಿಕಲ್ ಬರುತ್ತೆ ಅಥವಾ ಕ್ಲೋರೋಪೈರಿಪಾಸ್ ಅಂತ ಒಂದು ಕೆಮಿಕಲ್ ಬರುತ್ತೆ. ಅದನ್ನ ನೀವು ನೀರಿನಲ್ಲಿ ಮಿಶ್ರಣ ಮಾಡಿ ನೀವು ಭೂಮಿಗೆ ಸೇರಿಸೋದ್ರಿಂದ ನೀವು ಸ್ವಲ್ಪ ಮಟ್ಟಿಗೆ ಅದನ್ನ ಹತೋಟಿಗೆ ತರಬಹುದಾಗಿರ್ತದೆ.
3: ನಮಸ್ಕಾರ ಸರ್.
1: ನಮಸ್ಕಾರ ರೀ, ಮುಂದಿನ ಕರೆ. ಹಲೋ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಟ್ಟು ಮಾತಾಡಿ. ಸರಿ ಇದೆ, ಹೆಸರು ಹೇಳಿ, ಎಲ್ಲಿಂದ? ರೇಡಿಯೋ ಸೆಟ್ ದೂರ ಇಡಿ.
2: ಯಾವ್ದು ಕೆಮಿಕಲ್ ಗೊತ್ತಾಗಬೇಕಾಯ್ತು ಸರ್?
1: ನಿಮ್ಗೆ ಬೆಳೆ ಯಾವ್ದು ನಿಮ್ದು?
2: ಬ್ಯಾನ್ ಮಾಡಿ ಸರ್, ಅದು ಮೆಟಾಸಿಡ್ ಯಾವ್ದೋ ಒಂದು ಕೆಮಿಕಲ್ ಅದ.
1: ಅಲ್ಲ, ಈಗ ನೀವು ಏನ್ ಪ್ರಶ್ನೆ ಸರಿ ಕೇಳಿ
0: ಹೇಳಿರೋದು ಪ್ರಶ್ನೆ ಅಷ್ಟು ಸ್ಪಷ್ಟವಾಗಿಲ್ಲ. ಬಟ್ ಮೆಟಾಸಿಡ್ ಅಂತ ಕೇಳಿಸ್ತ ನಮಗೆ. ಮೆಟಾಸಿಡ್ ಅನ್ನೋದು ಒಂದು ಬ್ರ್ಯಾಂಡ್ ನೇಮ್ ಆಗಿದೆ.
1: ನಿಮ್ಮ ರೇಡಿಯೋ ಸೆಟ್ ದೂರ ಇಡಿ, ರೇಡಿಯೋ ಸೆಟ್ ದೂರ ಇಡಿ. ಯಾಕೋ ಸರಿ ಕೇಳಿಸ್ತಾ ಇಲ್ಲ, ಅದಕ್ಕಾಗಿ ಕಟ್ ಮಾಡೋಣ. ಮುಂದಿನ ಕರೆ. ಹೆಸರು ಹೇಳಿ ಸರ್, ಎಲ್ಲಿಂದ?
4: ಹಲೋ ಸರ್.
1: ಹಾ ಹೇಳಿ.
4: ನಾನು ಬಂಟ್ವಾಳದಿಂದ ಬಾಬಣ್ಣ.
1: ಬಾಬಣ್ಣ ಅವರು ಪ್ರಶ್ನೆ ಕೇಳಿ.
4: ಪ್ರಶ್ನೆ ನೋಡಿ ಸರ್, ರಾಸಾಯನಿಕ ಬಳಸದೆ,
1: ಹಾ ರಾಸಾಯನಿಕ ಕೀಟನಾಶಕ ಬಳಸದೆ,
4: ಕೀಟನಾಶಕ ಬಳಸದೆ ಯಾವ ಇದು
1: ರಾಸಾಯನಿಕ
4: ಬಳಕೆ ಆಗುದಿಲ್ಲ?
1: ಹ್ಮ್.
4: ಮತ್ತೆ ರಾಸಾಯನಿಕ ಬಳಸದೆ ಯಾವ
1: ಬೆಳೆನೂ ಬರೋದಿಲ್ಲ.
4: ಬಳಸದೆ
1: ಹೌದು
4: ಬೆಳೆ ಅತ್ಯುತ್ತಮ ಬರುವುದೇ ಇಲ್ಲ.
1: ಹ್ಮ್, ಅದು ಒಂದು ಕಾಲದಲ್ಲಿ ಇತ್ತು. ಹೀಗೆ ಮತ್ತೆ ಸಾಕಷ್ಟು ಸಂಶೋಧನೆ ಎಲ್ಲ ಕೈಗೊಂಡು ಸುರಕ್ಷಿತ ಕೀಟನಾಶಕಗಳು ಅವು ಬಳಕೆಯಲ್ಲಿ ಇದಾವೆ ಈಗ. ಹೇಳಿ ಪ್ರಶ್ನೆ ಕೇಳಿ ಮುಂದೆ.
4: ಪ್ರಶ್ನೆ ಏನಂದ್ರೆ, ರಾಸಾಯನಿಕ ಕ್ರಿಮಿನಾಶಕ ಮತ್ತೆ ರಾಸಾಯನಿಕ ಗೊಬ್ಬರ ಬಳಸದೆ ಯಾರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಹೇಗೆ ಅಂತ.
1: ಆಮೇಲೆ ರೇಡಿಯೋ ಸೆಟ್ ದೂರ ಇಡಿ. ಆಗ್ಲೇ ನಾವು ಕೇಳಿದ್ವಿ ರಾಮೇಗೌಡ ಅವರು, ಕೀಟನಾಶಕಗಳ ಸುರಕ್ಷಿತ ಬಳಕೆ ಬಗ್ಗೆ ಇನ್ನೊಮ್ಮೆ ಹೇಳಿ
5: ಮುಂದುವರಿಸಿ. ಈಗ ನೋಡಿ
1: ಕೆಂಪೇಗೌಡ ಅವರು,
5: ಏನಾಗ್ತದೆ ಸಾಧಾರಣವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯವಾಗಿ ಏನಂದ್ರೆ,

0: ಸಸ್ಯ ಸಂರಕ್ಷಣೆ ಅಂತ ಅಂದ ಕೂಡಲೇ ಸರಿಯಾದ ಸಮಯದಲ್ಲಿ ನಾವು ಸಸ್ಯ ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಸರಿಸುಮಾರು 30-40% ಇಳುವರಿ ನಷ್ಟ ಆಗೋ ಸಾಧ್ಯತೆ ಇರ್ತದೆ. ಅಷ್ಟೇ ಅಂತ ಅಷ್ಟಕ್ಕೆ ನಾವು ತೃಪ್ತಿ ಪಡ್ಕೊಳ್ಳೋದಲ್ಲ, ಬೆಳೆ ರಕ್ಷಣೆಗಾಗಿ ನಾವು ಎಷ್ಟು ಕೀಟನಾಶಕ ಬಳಸಬೇಕು, ಯಾವ ಸಮಯದಲ್ಲಿ ಬಳಸಬೇಕು, ಸುರಕ್ಷಿತವಾಗಿ ಬಳಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಈ ಮಣ್ಣು ಮತ್ತು ನೀರಿನ ಆರೋಗ್ಯವನ್ನು ದೃಷ್ಟಿಗೆಕ್ಕು ಅಂದ್ರೆ ಇಟ್ಕೊಂಡು ಸಸ್ಯ ಸಂರಕ್ಷಣೆ ಔಷಧಿಗಳನ್ನು ಬಳಕೆ ಮಾಡಬೇಕಾಗ್ತದೆ. ಇದು ಸಸ್ಯ ಸಂರಕ್ಷಣೆಯಲ್ಲಿ ನಾವು ಗಮನಿಸಬೇಕಿರತಕ್ಕಂಥ ಅಂಶ.
1: ಇವನ್ನು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಸರೇಳಿ ಸರ್, ಎಲ್ಲಿಂದ?
2: ನಮಸ್ತೆ.
1: ಹಾ ನಮಸ್ಕಾರ. ಹಾ ಪ್ರಶ್ನೆ ಕೇಳಿ. ನೀವು ರೇಡಿಯೋ ಸೆಟ್ ದೂರ ಇಡಿ,
2: ನಾನು ಹೊರಗೆ ಬರ್ತೇನೆ.
1: ಮಾತಾಡಿ ಮಾತಾಡಿ.
2: ಅದು ಎರಡು ತೆಂಗಿನ ವಾರದಲ್ಲಿ ಕಾಯಿ ಬಿಡಕ್ಕಿಲ್ಲಲ್ಲ, ಯಾಕೆ? ಹಲೋ.
0: ಹಾ ಹೇಳಿ ಹೇಳಿ ಹೇಳಿ.
2: ಎರಡು ತೆಂಗಿನ ಮರ ಉಂಟು, ಒಂದು 3-4 ಆಯ್ತಾ ಉಂಟು. ಒಂದು ಎರಡು ತೆಂಗಿನ ಮರ.

0: ಮಾತಾಡಿ. ಮಾತಾಡಿ.
1: ಅದು ಎರಡು ತೆಂಗಿನ ವಾರದಲ್ಲಿ ಕಾಯಿ ಬಿಡಕ್ಕಿಲ್ಲಲ್ಲ, ಯಾಕೆ? ಹಲೋ,
2: ಹೇಳಿ ಹೇಳಿ ಹೇಳಿ.
1: ಎರಡು ತೆಂಗಿನ ಮರ ಉಂಟು, ಒಂದು ಮೂರ್ನಾಲ್ಕಲ್ಲಿ ಆಯ್ತಾ ಉಂಟು. ಒಂದೆರಡು ತೆಂಗಿನ ಮರದ ಆಗೋದೇ ಇಲ್ಲ.
0: ರೇಡಿಯೋ ಸೆಟ್ ದೂರ.
2: ತೆಂಗಿನ ಮರ ಕಾಯಿ ಬಿಡಲಿಲ್ಲ ಅಂತಂದ್ರೆ ಹಲವಾರು ಕಾರಣಗಳಿಂದ ಇರ್ಬೋದು. ನಿಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಸರಿಯಾಗಿ ನೋಡ್ಕೊಳ್ಬೇಕು, ನಿರಂತರವಾಗಿ ಅದನ್ನ
0: ಮಣ್ಣು
2: ಪರೀಕ್ಷೆ ಮಾಡಿಸಿ, ಅಥವಾ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಹೇಳ್ಕೊಂಡು. ಹಾಗೆ ಅದೇ ನಿಮ್ಮ ಭೂಮಿ ಫಲವತ್ತತೆಯನ್ನ ಪರೀಕ್ಷೆ ಮಾಡಿ ನೀವು ಅದಕ್ಕೆ ಏನು ಗೊಬ್ಬರ ಮತ್ತೆ ಜೈವಿಕ ವಿಧಾನಗಳನ್ನ ಅನುಸರಿಸಿ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಗೊತ್ತಾಯ್ತು. ನೀವು ಒಂದ್ಸಾರಿ ನಿಮ್ಮ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಿಕೊಂಡು ಮಣ್ಣು ಪರೀಕ್ಷೆ ಮಾಡಿಸಿ, ನಂತರ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಏನ್ ಮಾಡಬಹುದು ಅನ್ನೋದನ್ನ ಮಾಹಿತಿ ಪಡ್ಕೊಂಡು ಬಹುಶಃ ಸುಧಾರಣೆ ಮಾಡೋದಕ್ಕೆ ಕ್ರಮ ಮಾಡ್ಲಿಕ್ಕೆ ಅವಕಾಶ ಇದೆ. ಇದಿಷ್ಟು ಮಾತ್ರ ಈಗ ನಾವು ನಿಮ್ಗೆ
0: ಪರ್ಯಾಯ ಮಾರ್ಗ
2: ಇದೆ. ನೀವು ಅದನ್ನ ಸರಿಪಡಿಸಲಿಕ್ಕೆ ಅವಕಾಶ ಇದೆ. ನೀವು ಮಣ್ಣು ಪರೀಕ್ಷೆ ಮಾಡಿಸಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತೆ.
0: ಕರೆ ಮಾಡಿದ್ರೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಸರ್, ಎಲ್ಲಿಂದ?
3: ಸರ್, ನಮ್ಮ ಮಂಡ್ಯ ತಾಲೂಕು ದೊಡ್ಡಿಂದ ಚಂದ್ರು ಅಂತ. ಸರ್.
0: ಚಂದ್ರು, ಕೇಳಿ ಪ್ರಶ್ನೆ.
3: ಸರ್, ಈ ಕಬ್ಬಲ್ಲಿ ಕಾಂಡ ಕೊರೆಯುಗಳು ಇರ್ತದಲ್ಲ ಸರ್, ಸುಳಿ ಕೊರಿತದಲ್ಲ, ಏನ್ ಮಾಡ್ಬೇಕು ಸರ್? ಆಮೇಲೆ ಕಬ್ಬು ಬೆಳೆದಾದ್ಮೇಲೆ ಗರಿಗಳ ಮೇಲೆ ಹುಳ ಇರ್ತವಲ್ಲ ಸರ್?
2: ಎರಡಕ್ಕೂ ಉತ್ತರ ಕೊಡ್ತೀವಿ.
4: ಈಗ ತಾವು ಹೇಳದಂಗೆ ಎರಡು ರೀತಿ ಒಂದು ಕೀಟವನ್ನು ನೀವು ನಿರ್ವಹಣೆ ಮಾಡಬಹುದು. ಮೊದಲನೇದಾಗಿ ಆ ಕೀಟ ಕಾಂಡ ಕೊರೆಯೋದಕ್ಕಿಂತ ಮುಂಚೆ ಚಿಟ್ಟೆಯಾಗಿ ಕಾಣ್ತದೆ. ಆ ಚಿಟ್ಟೆಯಾಗಿ ಕಾಣಿ ಅದು ಎಲೆಗಳ ಮೇಲೆ ಮೊಟ್ಟೆ ಇಡ್ತದೆ. ಆ ಒಂದು ಸಂದರ್ಭದಲ್ಲಿ ಚಿಟ್ಟೆ ಜಾಸ್ತಿ ಚಿಟ್ಟೆ ಆಡುವ ಸಂದರ್ಭದಲ್ಲಿ ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಒಂದು ಜೈವಿಕ ಪರತಂತ್ರ ಜೀವಿ ಸಿಗತ್ತೆ. ಅದು ನಮ್ಮ ಮಂಡ್ಯ ಜೈವಿಕ ನಿಯಂತ್ರಣ ಪ್ರಯೋಗದಲ್ಲಿ ಉತ್ಪಾದನೆ ಮಾಡಿ ಕೇವಲ 6 ರೂಪಾಯಿಗೆ ಒಂದು ಕಾರ್ಡ್ ಅಂತ ಕೊಡ್ತಾರೆ. ಆ ಒಂದು ಕಾರ್ಡನ್ನು, ಒಂದು 10 ಕಾರ್ಡನ್ನು ಪ್ರತಿ ಎಕರೆಗೆ ಎಲೆಯ ಕೆಳಭಾಗದಲ್ಲಿ ಅಂಟಿಸಿಟ್ಟರೆ ಅದು ನಿಮಗೆ ನಿಯಂತ್ರಣಕ್ಕೆ ಏನೋ ಮೊಟ್ಟೆ ಮೇಲೆ ಅದು ಮತ್ತೆ ಎಗ್ ಪ್ಯಾರಾಸೈಟ್ ಅಂತೀವಿ, ಅದನ್ನು ಏನೋ ಮೊಟ್ಟೆನ ಕೊಲ್ಲುವ ಮೂಲಕ ಅದು ನಿಯಂತ್ರಣ ಮಾಡ್ತದೆ. ಸೊ ಎರಡನೇದಾಗಿ ನಿಮಗೆ ಹುಳ ಕಂಡು ಬಂತಂದರೆ ಕಾಂಡದಲ್ಲಿ ಕ್ಲೋರಾಂಟ್ರಿನ್ ಪೋಲ್ ಅಂತ ಒಂದು ಕೀಟನಾಶಕ ಲಭ್ಯವಿದೆ ಮಾರುಕಟ್ಟೆಯಲ್ಲಿ. ಅದನ್ನು ಪ್ರತಿ ಲೀಟರ್ಗೆ 0.3 ml ಅನ್ನು ಬೆರೆಸಿ ಸಿಂಪಡಣೆ ಮಾಡುವ ಮೂಲಕ ಸಹ ನೀವು ಹತೋಟಿಗೆ ತರ್ಬೋದಾಗಿರ್ತದೆ. ಇನ್ನು ಮೂರನೇದು ತಾವು ಹೇಳಿದ್ರಿ ಎಲೆ ಮೇಲೆ ಇದು ಬರುತ್ತೆ ಅಂತ, ಹುಳ ಬರುತ್ತೆ ಅಂತ. ಸೊ ಬಹುಶಃ ಅದು ಯಾವ ಥರ ಹುಳ ಅಂತ ತಮಗೆ ಸ್ಪಷ್ಟವಾಗಿ ಹೇಳಿದ್ರೆ ನಮಗೆ. ಬಿಳಿ ಹುಳ ಅಂತಂದ್ರೆ ಮೋಸ್ಟ್ಲಿ ಅದು ನಿಮಗೆ ಮೀಲಿ ಬಗ್ಸ್ ಇರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಮೀಲಿ ಬಗ್ಸ್ ಅಂತ ಬಂದಾಗ ನೀವು ಅಂತರ್ವ್ಯಾಪಿ ಕೀಟನಾಶಕ ಯಾವ್ದಾದ್ರು ಒಂದನ್ನ ನೀವು ರೆಕಮೆಂಡ್ ಇರೋಂತ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನ ಸಿಂಪಡಣೆ ಮಾಡುವ ಮೂಲಕ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿರ್ತದೆ.
0: ಓಕೆ ಚಂದ್ರು ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಸರೇಳಿ, ರೇಡಿಯೋ ಸೆಟ್ ತೂರ ಹೇಳಿ.
5: ನಾವು ಏನ್ ಪ್ರಿಕಾಷನ್ಸ್ ತಗೋಗ್ತಾರೆ ಹೋದ್ರಿ? ಎರಡನೇದು ನಾವು ಸಬ್ಸಿಡಿ ಸಿಗ್ತದೆ ಹೋದ್ರೆ, ಗವರ್ಮೆಂಟ್ ಸಬ್ಸಿಡಿ
2: ಸಿಗ್ತಾ ಇರ್ತಾರೆ. ಒಳ್ಳೆ ಪ್ರಶ್ನೆ ಕೇಳಿದೀರಾ ಎಲ್ಲ ರೈತರು.
0: ನಿಮ್ಮ ಹೆಸರು ಗೊತ್ತಾಗಿಲ್ಲ.
2: ಎಲ್ಲ ರೈತರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತೀನಿ.
0: ರೇಡಿಯೋ ಸೆಟ್ ದೂರ ಇಡಿ.
2: ಸುರಕ್ಷಿತ ಕೀಟನಾಶಕ ಬಳಕೆ ಮಾಡಬೇಕಾದ್ರೆ ಹಲವು ಕ್ರಮಗಳನ್ನು ಮಾಡುವುದು ಬಹಳ ಒಳ್ಳೆಯದು. ಸರಿಯಾದ ಸಮಯದಲ್ಲಿ ನಾವು ಔಷಧಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ಸರಿಯಾದ ಔಷಧಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ಸರಿಯಾದ ಔಷಧಿ ಅಂತಂದ್ರೆ ಕಡ್ಡಾಯವಾಗಿ ಕೃಷಿ ವಿಜ್ಞಾನಿಗಳು ಅಥವಾ ಕೃಷಿ ಇಲಾಖಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿಕೊಂಡು ಯಾವ ಬೆಳೆಗೆ ಅಥವಾ ಯಾವ ಹುಳಕ್ಕೆ ಯಾವ ರೋಗಕ್ಕೆ ಏನು ಔಷಧಿ ಹೊಡಿಬೇಕು ಅನ್ನೋದು ತಿಳ್ಕೊಂಡು ಔಷಧಿಯನ್ನು ಖರೀದಿ ಮಾಡಬೇಕು. ಮತ್ತೆ ಲೇಬಲ್ ಸರಿ ಇದೆಯಾ ಇಲ್ವಾ ಅಂದ್ರೆ ಲೇಬಲ್ ಮೇಲೆ ನೀವು ಖರೀದಿ ಮಾಡಿದಂಥ ಏನು ಔಷಧಿ ಡಬ್ಬದ ಮೇಲೆ ಬಣ್ಣ ಇರುತ್ತೆ, ವಿಷಕಾರದ ಮಟ್ಟ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದು ಕೆಂಪು ಹಳದಿ ನೀಲಿ ಹಸಿರು ಅಂತ ಅಂದ್ರೆ ಅದು ಹಾನಿಯ ವಿಷಕಾರಿಯ ಅಂಶವನ್ನು ಸುತ್ತುವಂತ ಒಂದು ಬಣ್ಣ ಇರುತ್ತೆ, ಅದನ್ನ ನೋಡಿಕೊಂಡು ಸುರಕ್ಷತೆ ಆಧಾರವಾಗಿ ಇಟ್ಕೊಂಡು ನೀಲಿ ಮತ್ತು ಹಸಿರು ಬಣ್ಣ ಇರತಕ್ಕಂಥ ಔಷಧಿಗಳಿಗೆ ಹೆಚ್ಚು ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಾವು. ಮೂರನೇದಾಗಿ ರಕ್ಷಣಾತ್ಮಕ ಉಡುಪು ಹೇಳ್ತೀನಿ.

0: ಕೊನೆ ಹೇಳ್ತೀನಿ ನಾನು ಒಂದ್ ಸ್ವಲ್ಪ ಇಟ್ಕೊಳ್ಳಿ ಆಗಿನ. ನೀವು ಯಾವುದೇ ಕಾರಣಕ್ಕೂ ಔಷಧಿ ಹೊಡಿಬೇಕಾದ್ರೆ ರಕ್ಷಣಾತ್ಮಕ ಉಡುಪುಗಳನ್ನ ಕಡ್ಡಾಯವಾಗಿ ಧರಿಸಬೇಕು. ಅಂದ್ರೆ ಮುಖಕ್ಕೆ ಮಾಸ್ಕ್ ಹಾಕೊಳ್ಳೋದಿರ್ಬೋದು, ಗ್ಲೌಸ್ ಹಾಕೊಳ್ಳೋದಿರ್ಬೋದು, ಕಣ್ಣನ್ನ ರಕ್ಷಣೆ ಮಾಡ್ಕೊಳ್ಳೋದಿರ್ಬೋದು, ಹಾಗೇನೆ ತಲೆಗೆ ಉದ್ದನೆ ಉಡುಪು ಹಾಕೊಳ್ಬೇಕು. ಹಾಗೆ ಗಾಳಿಗೆ ಎದುರವಾಗಿ ನಾವು ಸಿಂಪರಣೆ ಮಾಡಬಾರ್ದು, ಗಾಳಿಗೆ ಎದುರಾಗಿ ನಾವು ಸಿಂಪರಣೆ ಮಾಡಬಹುದು, ಅದು ಬಹಳ ಮುಖ್ಯ. ಹಾಗೇನೆ ಸರಿಯಾದ ಪ್ರಮಾಣ ಮತ್ತು ಸಮಯ ಇದು ಬಹಳ ಮುಖ್ಯ ನೋಡ್ರಿ. ಕೀಟನಾಶಕವನ್ನು ಯಾವಾಗ ಯಾವಾಗ ಹೊಡೆಯೋದಲ್ಲ, ಬೆಳಗಿನ ಜಾವ ಮತ್ತೆ ಸಾಯಂಕಾಲದ ವೇಳೆ ಸಿಂಪರಣೆ ಮಾಡೋದು ಬಹಳ ಸೂಕ್ತ. ಹೆಚ್ಚು ಹೆಚ್ಚು ಜೋರು ಗಾಳಿ ಇದ್ದಾಗ ನಾವು ಸಿಂಪರಣೆ ಮಾಡಬಹುದು, ಮತ್ತೆ ಹೆಚ್ಚು ಬಿಸಿಲಿದ್ದಾಗಲೂ ಕೂಡ ಒಳ್ಳೇದಲ್ಲ. ಹಾಗೆ ಮಿಶ್ರಣ ಮಾಡೋದು ಕೂಡ ಬಹಳ ಮುಖ್ಯ. ಕೇವಲ ಯಾವ್ದಾರ ಒಂದು ಕೋಲು ಅಥವಾ ದೊಣ್ಣೆಯನ್ನು ಬಳಕೆ ಮಾಡಿಕೊಂಡೇ ಮಿಶ್ರಣ ಮಾಡಬೇಕು, ಕೈಯಿಂದ ಮಿಶ್ರಣೆ ಮಾಡಬಾರ್ದು. ಮತ್ತೆ ಆಹಾರ, ತಂಬಾಕು ಮತ್ತೆ ಇಂಥ ಎಲ್ಲ ಪದಾರ್ಥಗಳನ್ನ ಈ ಸಿಂಪರಣಾ ಸಮಯದಲ್ಲಿ ಕಡ್ಡಾಯವಾಗಿ ನಿಷೇಧ ಮಾಡ್ಕೊಳ್ಬೇಕು, ನಾವು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಹಾಗೆ ಖಾಲಿ ಡಬ್ಬಗಳನ್ನ ಸರಿಯಾದ ರೀತಿಯಲ್ಲಿ ವಿಲೆ ಮಾಡಬೇಕು. ಹಾಗೆ ಈ ವೈಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ, ಕಾಲ ಕಾಯುವ ಅವಧಿ, ಅಂದ್ರೆ ಔಷಧಿ ಸಿಂಪರಣೆ ಮಾಡಿದ್ಮೇಲೆ ಇಂತಿಷ್ಟು ದಿನ ಇದನ್ನ ಬಳಕೆ ಮಾಡಬಾರ್ದು ಅಂತೇಳಿ ಡಬ್ಬದ ಮೇಲೆ ಬರೆದಿರ್ತಾರೆ. ಅಷ್ಟು ದಿನ ಕಾದು ಆ ನಂತರವೇ ಯಾವ ಬೆಳೆ ಅಥವಾ ಹಣ್ಣು ಅಥವಾ ತರಕಾರಿಗಳನ್ನ ಕಟಾವು ಮಾಡಬೇಕಾಗ್ತದೆ, ಆವಾಗ ಬಳಕೆಗೆ ಅದು ಯೋಗ್ಯ ಇರ್ತದೆ. ಹಾಗೆ ಕಡ್ಡಾಯವಾಗಿ ಸಾಬೂನಿನಿಂದ ಚೆನ್ನಾಗಿ ತೊಳೆದು ಈ ಸಿಂಪರಣೆ ಎಲ್ಲ ಕೆಲಸ ಆದ್ಮೇಲೆ ಸ್ನಾನ ಮಾಡಬೇಕು. ಇವಿಷ್ಟು ಸುರಕ್ಷತಾ ಕ್ರಮಗಳು. ಅದರ ಜೊತೆಗೆ ತಾವು ಇನ್ನೊಂದು ಮತ್ತೊಂದು ಕೇಳಿದ್ರಿ, ಸಸ್ಯ ಸಂರಕ್ಷಣಾ ಔಷಧಿಗಳು ಈ ಸಹಾಯಧನ ಇದೆ ಅಂತೇಳಿ. ಖಂಡಿತವಾಗ್ಲೂ ಕೂಡ ತಮಗೆ ಯಾವ ಔಷಧಿ ಬೇಕು ಅನ್ನೋದ್ರ ಮೇಲೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ನಮ್ಮ ಲಭ್ಯ ಇರತಕ್ಕಂಥ ಅಂದ್ರೆ ಆ ಜಿಲ್ಲೆಗೆ ಅಥವಾ ಭಾಗಕ್ಕೆ ಲಭ್ಯ ಇರತಕ್ಕಂಥ ಔಷಧಿಗಳನ್ನ ಸಹಾಯಧನದಲ್ಲಿ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ರಾಜ್ಯೋಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ?
2: ಹಲೋ,
1: ಕೇಳ್ತಾ ಇದೆ, ಮಾತಾಡಿ
2: ಸರ್. ನಮಸ್ತೆ.
1: ನಮಸ್ಕಾರ,
0: ಹೆಸರೇಳಿ.
2: ನಂಜನಗೂಡಿನಿಂದ ಮಹೇಶ್ ನಾಯ್ಕ್ ಮಾತಾಡ್ತಿದ್ದೀನಿ ಸರ್.
1: ಕೇಳಿ ಮಹೇಶ್ ಅವರ ಪ್ರಶ್ನೆ ಕೇಳಿ.
2: ಹಾ ಸರ್, ಒಂದೇ ಪ್ರಶ್ನೆ ಅಧಿಕಾರಿಗಳಲ್ಲಿ. ತಾವ್ ಹೇಳ್ದಂಗೆ ಸರ್, ವಿಷಕಾರಿಕ ಹಾನಿ ಅಂತ ಹೇಳಿದ್ರಲ್ಲ ಸರ್, ನಾವು ರೈತರು ಬೆಳೆ ನಾಶ ಆದಾಗ ಮತ್ತೆ ಜನಸಾಮಾನ್ಯರ ಜೀವನದಲ್ಲಿ ಜಿಗುಪ್ಸೆ ಆದಾಗ ಈ ಕೀಟನಾಶಕ ತಗೊಂಡು ಅನಾಹುತ ಮಾಡ್ಕೊತಿದೀವಿ. ಅದರಿಂದ ದಯವಿಟ್ಟು ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಜನಸಾಮಾನ್ಯರಿಗೆ ಏನು ಅನಾಹುತ ಆಗ್ಬಾರ್ದು, ಆ ರೀತಿ ಕೀಟನಾಶಕ ತಯಾರಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಸರ್ ನಮ್ಮ ಪ್ರಶ್ನೆ.
3: ಖಂಡಿತವಾಗಿಯೂ ಸಹ ಈಗ ಕೀಟನಾಶಕಗಳೆಲ್ಲ ಆಗ್ಲೇ ಹೇಳಿದಾಗೆ ವಿವಿಧ ಒಂದು ವಿಷಕಾರಿಯಾಗಿರುವಂಥ ಒಂದು ಕೀಟನಾಶಕಗಳು ಸಹ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಾವು ರೈತರಲ್ಲಿ ಸಹ ಸುಮಾರು ಹಲವಾರು ಅರಿವು ಮೂಡಿಸುವ ಕಾರ್ಯಕ್ರಮಗಳ ಮೂಲಕ ಅಥವಾ ನಮ್ಮ ಒಂದು ಇಲಾಖೆ ತರಬೇತಿ ಕಾರ್ಯಕ್ರಮಗಳ ಮೂಲಕ ಸಹ ನಾವು ಸುಮಾರು ವ್ಯಾಪಕ ಪ್ರಚಾರವನ್ನು ಸಹ ನೀಡ್ತಾ ಇದ್ದೇವೆ. ಅಂದರೆ ರೈತರು ಸುರಕ್ಷಿತವಾಗಿರುವಾಗ ಕೀಟನಾಶಕಗಳನ್ನು ಬಳಕೆ ಮಾಡಿ ಅಂತ. ಮತ್ತು ಇತ್ತೀಚಿನ ದಿನಗಳಲ್ಲಿ ಸೊ ನೀವೇನು ನೋಂದಣಿ ಆಗ್ತಿದ್ದಲ್ಲ ಕೀಟನಾಶಕಗಳು ಕೇಂದ್ರ ಸರ್ಕಾರದಿಂದ, ಸುಮಾರು ಕೀಟನಾಶಕಗಳು ಸುರಕ್ಷಿತವಾಗಿರುವಂಥ ಕೀಟನಾಶಕಗಳು ನೋಂದಣಿಯಾಗಿ ಏನೋ ಒಂದು ಮುಕ್ತ ಮಾರುಕಟ್ಟೆಗೆ ಬರ್ತಾ ಇದ್ದಾವೆ. ಸೊ ಹಾಗಾಗಿ ರೈತರು ಅಷ್ಟೇ ಏನು ಕೀಟನಾಶಕಗಳು ಬಳಕೆ ಮಾಡ್ತಾರಲ್ವ, ಬಳಕೆ ಮಾಡುವಾಗ ಖರೀದಿಸುವ ಮುನ್ನ ಅಥವಾ ಏನು ಬಳಕೆ ಮಾಡುವ ಮುನ್ನ ಇದು ಸುರಕ್ಷಿತವೇ ಅಲ್ಲವೇ ಅಥವಾ ಕಡಿಮೆ ವಿಷಯಕ್ಕೆ ಇದೆ ಅಂತ ಪರಿಶೀಲಿಸಿ ಮಾಡುವುದು ಸೂಕ್ತವಾಗಿರ್ತದೆ.
2: ರೈತರು ಅಂತ ಏನಲ್ಲ ಸರ್, ಜನಸಾಮಾನ್ಯರಿಗೂ ಅದು ಸ್ವಲ್ಪ
3: ಖಂಡಿತವಾಗಿ ಸರ್, ರೈತರು ಬಳಕೆ ಮಾಡೋದ್ರಿಂದ ಅದು ಏನೋ ಆಹಾರ ಉತ್ಪನ್ನವಾಗಿ ಮತ್ತೆ ಗ್ರಾಹಕಕ್ಕೆ ಹೋಗುತ್ತಲ್ವಾ. ಹಂಗಾಗಿ ರೈತರು ವಿಷವಾಗಿ ಬಳಕೆ ಮಾಡಿದ್ರೆ ಅದು ಆ ವಿಷ ಎಲ್ಲಾನು ಮತ್ತೆ ಗ್ರಾಹಕರ ಒಂದು ಒಂದು ಜೀವಕ್ಕೆ ಸೇರುತ್ತಲ್ವಾ.
2: ಇದು ಪರಿಹಾರ ಏನಿಲ್ಲ ಸರ್?
3: ಅದಕ್ಕೆ ನಾವು ಈಗ ನಾವು ಹೇಳದಂಗೆ ಪರಿಹಾರ ಕಡಿಮೆ ವಿಷಯುಕ್ತ ಇರುವಂತ ಒಂದು ಕೀಟನಾಶಕಗಳನ್ನ ಬಳಕೆ ಮಾಡೋದು, ಮತ್ತೆ ಏನು ಈಗ ಇತ್ತೀಚಿನ ದಿನಗಳಲ್ಲಿ ಏನು ಕೀಟನಾಶಕಗಳು ನೋಂದಣಿ ಆಗಿದೆ ಅಲ್ವಾ, ಆ ಒಂದು ಕೀಟನಾಶಕಗಳು ಅಲ್ಪ ಪ್ರಮಾಣದಲ್ಲಿ ಹೆಚ್ಚು ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವಂತ ಇದಿರೋದ್ರಿಂದ ಅವು ಕಡಿಮೆ ವಿಷಯುಕ್ತ ಇರ್ತಾವು. ಇಂಥನ್ನೆಲ್ಲ ಬಳಕೆ ಮಾಡಕ್ಕೆ
2: ನನ್ನ ಪ್ರಶ್ನೆ ತಪ್ಪಿದ್ರೆ ಸಮಯ ಇರಲಿ ಸರ್.
3: ಇದು ತೊಂದ್ರೆ ಇಲ್ಲ, ನೀವು ಸರಿಯಾಗಿ
0: ಇಲ್ಲ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದರೆ ಕೇಳಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ರಾಮೇಗೌಡ ಅವರೇ. ಈಗ ನಾವು ಒಂದು ಪ್ರಶ್ನೆ ಕೇಳ್ತೇವೆ. ಈ ಸಸ್ಯ ಸಂರಕ್ಷಣೆ ಕುರಿತು ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ರೈತರಿಗೆ ಯಾವ್ದಾದ್ರು ಯೋಜನೆಗಳು ಉಂಟಾ?
3: ಖಂಡಿತವಾಗಿ ಸಹ ಈಗ ಸುಮಾರು ರೈತರು ಕೇಳಿದ್ರು ಸುರಕ್ಷಿತವಾಗಿ ಯಾವ ತರ ನಾವು ಕ್ರಮ ಕೈಗೊಳ್ಬೇಕು, ಮತ್ತೆ ಯಾವ ತರ ನಾವು ಕೀಟನಾಶಕಗಳನ್ನ ಬಳಸಬೇಕು, ಯಾವ ಕೀಟನಾಶಕ ಬಳಸಬಾರ್ದು ಅನ್ನೋದೊಂದು ಸುಮಾರು ಒಂದು ಕರೆಗಳಲ್ಲಿ ನಾವು ಕೇಳಿದ್ದೀವಿ. ರಾಜ್ಯ ಸರ್ಕಾರವು 2024-25 ಸಾಲಿನಿಂದ ಇಸ್ಯಾಪ್ ಯೋಜನೆ ಅಂತ ನಾವು ಒಂದು ಯೋಜನೆ ಇದೆ ಪ್ರಸ್ತುತ, ಅದನ್ನು ಸಸ್ಯ ಸಂಜೀವಿನಿ ಯೋಜನೆಯಾಗಿ ಸಹ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈಗ ರಾಜ್ಯದಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಒಂದು 52 ಬೆಳೆಗಳಲ್ಲಿ ಏನು ಒಂದು ಕೀಟ ಇರ್ಬೋದು, ರೋಗ ಇರ್ಬೋದು, ಅಥವಾ ಕಳೆಗಳಿರ್ಬೋದು, ಅಥವಾ ಪೋಷಕಾಂಶಗಳ ಕೊರತೆ ಇರ್ಬೋದು, ಏನು ಕಂಡು ಬರ್ತಾವಲ್ಲ, ಈ ಒಂದು ಪೋಷಕಾಂಶಗಳ ಕೊರತೆಯನ್ನು ಕೀಟವನ್ನು ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಈಗ ನಮ್ಮ ಇಲಾಖೆಯಲ್ಲಿ ಏನು ಕಾರ್ಯನಿರ್ವಹಿಸಿದ್ದಾರೆ ತಾಂತ್ರಿಕ ಸಿಬ್ಬಂದಿ, ಈ ತಾಂತ್ರಿಕ ಸಿಬ್ಬಂದಿಗಳು ಏನೋ ಒಂದು ಬೆಳೆಗಳಲ್ಲಿ ಕಂಡುಬರುವ

0: ಕೀಟರೋಗವಾದಿಗಳನ್ನು ನಿಖರವಾಗಿ ಗುರುತಿಸಿ, ಅದಕ್ಕೆ ಏನು ಕ್ರಮಗಳನ್ನು, ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಬೇಕಂತೇಳಿ ತೀವ್ರತೆಗನುಗುಣವಾಗಿ, ಪೀಡೆಯ ತೀವ್ರತೆಗನುಗುಣವಾಗಿ ಆಗಲೇ ನಾವು ಹೇಳದಂಗೆ ಜೈವಿಕ ಪೀಡನಾಶಕಗಳಿಗೆ ಅಥವಾ ಕಡಿಮೆ ಒಂದು ವಿಷ ಇರುವಂಥ ಪೀಡನಾಶಕಗಳಿಗೆ ಒತ್ತು ಕೊಟ್ಟು ನಿರ್ವಹಣಾ ಕ್ರಮಗಳ ಮಾಹಿತಿಯನ್ನು ರೈತರಿಗೆ ನೇರವಾಗಿ ನಾವು ಕೊಡೋ ಒಂದು ಯೋಜನೆಯನ್ನು ನಾವು ಮಾಡ್ತಿದ್ವಿ. ಇದಲ್ಲದೆ ನಾವು ರಾಜ್ಯದಲ್ಲಿ 224 ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳನ್ನು ಸಹ ನಾವು ಸ್ಥಾಪನೆ ಮಾಡಿದ್ದೇವೆ. ಆ 224 ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳನ್ನು ನೇರವಾಗಿ ರೈತರ ತಾಲೂಕುಗಳಿಗೆ ಭೇಟಿ ನೀಡಿ ನಿರ್ವಹಣಾ ಕ್ರಮಗಳ ಮಾಹಿತಿಯನ್ನು ರೈತರಿಗೆ ಸಕಾಲದಲ್ಲಿ ನೀಡುವ ಮೂಲಕ ಅನಗತ್ಯ ಪೀಡನಾಶಕಗಳ ಬಳಕೆಯನ್ನು ಅಥವಾ ಅನಗತ್ಯ ರಾಸಾಯನಿಕ ಪೀಡನಾಶಕಗಳ ಬಳಕೆಯನ್ನು ತಗ್ಗಿಸಲು ಸಹ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಒಂದು ಇಲಾಖಾ ಒಂದು ಕಾರ್ಯಕ್ರಮಗಳಲ್ಲಿ ಜೈವಿಕ ಪೀಡನಾಶಕಗಳನ್ನು ಸಹ ಸಹಾಯಧನದಲ್ಲಿ ನೀಡುವ ಮೂಲಕ ಉತ್ತೇಜನ ಸಹ ನಾವು ನೀಡ್ತಾ ಇದ್ದೇವೆ.
1: ತುಂಬ ಸಂತೋಷ ರಾಮೇಗೌಡ ಅವರೇ. ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಇದಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಎಚ್ ಅವರಿಗೆ ಮತ್ತು ರಾಮೇಗೌಡ ಅವರಿಗೂ, ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣೆ ವಿಭಾಗ ಅವರಿಗೆ, ಎಲ್ಲ ಕೇಳುಗರ ಪರವಾಗಿ ಮತ್ತು ಕರೆ ಮಾಡಿದ ಅನೇಕ ಕೇಳುಗರಿಗೂ, ನಮ್ಮ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಆಲಿಸಿ ಮತ್ತು ಉತ್ಸಾಹದಿಂದ ಕೇಳಿದ ಎಲ್ಲ ಕೇಳುಗರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.
2: ಧನ್ಯವಾದಗಳು ಎಲ್ಲ ರೈತ ಬಂಧುವರಿಗೂ ಕೂಡ ಹಾಗೂ ಆಕಾಶವಾಣಿಗೂ ಕೂಡ ಧನ್ಯವಾದಗಳು.
3: ಹಲೋ ಕೃಷಿರಂಗ.
4: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ಇದುವರೆಗೆ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ.
6: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
8: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಧನ ಸುದ್ದಿ. ಪಾಲೂರು ಗ್ರಾಮದ ಬಿಕೆ ಚನ್ನಪ್ಪ ಪೂಜಾರಿ ಅವರು ಇಂದು ನಿಧನರಾಗಿದ್ದಾರೆ. 69 ವರ್ಷ ಪ್ರಾಯದ ಬಿಕೆ ಚನ್ನಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ನಾಳೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
9: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
10: ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕಡೆಯಿಂದ ಅರೆಕಾಡು ಗ್ರಾಮಲ್ಲಿ ಪೋಷಣ್ ಮಾಸಾಚರಣೆಯ ಬಗ್ಗೆಲಿ ಅರಿವು ಕಾರ್ಯಕ್ರಮ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ನೋಂದಣಿ ಅಭಿಯಾನ ಮತ್ತು ಸೀಮಂತ ಕಾರ್ಯಕ್ರಮ ನಡೆದು ಈ ಸಂದರ್ಭ ಮಾತಾಡಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ನವು, ಒಳ್ಳ ತೀನಿನ ಕೊರತೆ ಮತ್ತು ರಕ್ತಹೀನತೆ ತಡೆಗಟ್ಟುವ ಉದ್ದೇಶದಿಂದ ಪೋಷಣ್ ಮಾಸಾಚರಣೆ ಮಹತ್ವ ಕೊಡ್ತಿದ್ದು ಮಕ್ಕಳಿಗೆ ಮನೇಲಿ ಮತ್ತು ಮನೆ ಸುತ್ತಮುತ್ತ ಸಿಕ್ಕುವ ಪೌಷ್ಟಿಕ ತೀನಿ ಕೊಡಕೂತ ಹೇಳ್ದು. ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿ ಸವಿತಾ ಕೀರ್ತನ್ ನಾವು ಮಾತಾಡಿ ಕೂಸು ಅವ್ವಂದರ ಆರೋಗ್ಯ, ಶುಚಿ, ಊಟ, ತಿಂಡಿ ಇದರ ಬಗ್ಗೆಲಿ ವಿವರವಾಗಿ ತಿಳಿಸಿಕೊಟ್ಟು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಸೇರಿದಂಗೆ ಅಂಗನವಾಡಿ ಕಾರ್ಯಕರ್ತೆಯರು ಫಲಾನುಭವಿಗ ಹಾಜರಿದ್ದು. ನಾಳೆ ಶನಿವಾರ 26ನೇ ತಾರೀಕು ಹೊತ್ತಾರೆ 10:30 ಪೊನ್ನಂಪೇಟೆ ತಾಲೂಕು ಶ್ರೀಮಂಗಲದ ಕೃಷ್ಣ ಕನ್ವೆನ್ಷನ್ ಸಭಾಭಾಡಿಲಿ ಹೋಬಳಿ ಮಟ್ಟದ ಪ್ರಜಾಸೇವೆ ಅಭಿಯಾನ ನಡೆಯಕೊಟ್ಟು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣನವರ ಅಧ್ಯಕ್ಷತೆಯಲ್ಲಿ ನಡೆಯಕಿರುವ ಶ್ರೀಮಂಗಲ ಹೋಬಳಿ ಮಟ್ಟದ ಪ್ರಜಾಸೇವಾ ಅಭಿಯಾನದಲ್ಲಿ ಶ್ರೀಮಂಗಲ ಹೋಬಳಿನ ನಾಗರಿಕರು ಭಾಗವಹಿಸಿ ಅವರವರ ಕುಂದುಕೊರ

0: ಕತೆಗಳನ್ನ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಕ ತಹಶೀಲ್ದಾರ್ ಸಂಜನಾ ನಾವು ತಿಳಿಸೋಳು. 4-27 ಆಯ್ತಾರ ಮಡಿಕೇರಿನ ರೋಟರಿ ಹಾಲ್ಲಿ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ 2025-26 ಮಹಾಸಭೆನ ನಡೆಸಿಕೆ ಏರ್ಪಾಡು ಮಾಡಿದ್ದು, ಈ ಸಭೆಯಲ್ಲಿ ಜಿಲ್ಲೆನ ಮಾಜಿ ಸೈನಿಕರು, ತೀರಿ ಹೋಗಿರುವ ಸೈನಿಕರ ಕುಟುಂಬದವು, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗ ಭಾಗವಹಿಸಕುಂತ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಕಡೆಯಿಂದ ಕೇಳಿಕೊಂಡಳು. ರಾಷ್ಟ್ರೀಯ ಸೇವಾ ಯೋಜನೆ 2026-27 ಘಟಕದ ಉದ್ಘಾಟನೆ ಮತ್ತು ಕಾವೇರಿ ದರ್ಶಿನಿ ವಾರ್ಷಿಕ ಸಂಚಿಕೆನ ಬಿಡುಗಡೆ ಕಾರ್ಯಕ್ರಮ ಕಾವೇರಿ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪಲ್ಲಿ ನಡೆದು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆನ ಶಿಬಿರಾರ್ಥಿಗ ಮತ್ತು ವಿದ್ಯಾರ್ಥಿಗ ಉಪನ್ಯಾಸಕರು ಭಾಗವಹಿಸಿದ್ದರು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿ ಇವರ ಕಡೆಯಿಂದ ಇದೇ ತಿಂಗಳ 28 ಸೋಮವಾರ ಹೊತ್ತಾರೆ 10 ಮಡಿಕೇರಿನ ಖಾಸಗಿ ಶೋರೂಮ್ಲಿ ಮಧ್ಯಾಹ್ನ 1 ಮುಟ್ಟ ನೇರ ಸಂದರ್ಶನ ಏರ್ಪಾಡಾಗಿದ್ದು, ಈ ನೇರ ಸಂದರ್ಶನದಲ್ಲಿ ಶೋರೂಮ್ ಮಾಲೀಕರು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಚಾಕರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. 18-35 ವರ್ಷದೊಳಗಿನ SLC PUC ಪದವಿ ವಿದ್ಯಾರ್ಹತೆ ಇರುವ 5 ನೇರ ಸಂದರ್ಶನದಲ್ಲಿ ಭಾಗವಹಿಸಕ್ಕೆ ಅಭ್ಯರ್ಥಿಗ ಮೂಲ ದಾಖಲಾತಿ, ಅನುಭವ ಪ್ರಮಾಣ ಪತ್ರ ಇದ್ದರೆ ಮತ್ತೆ ಸ್ವವಿವರಗಳೊಟ್ಟಿಗೆ ಸಂದರ್ಶನಕ್ಕೆ ಬರಕೃತ ಜಿಲ್ಲಾ ಉದ್ಯೋಗಾಧಿಕಾರಿಗ ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗ, ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲಿ 1 ಹೊತ್ತಾರೆ 10 ಮಡಿಕೇರಿನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ನಡೆಯಕುಟ್ಟು. ದೀರ್ಘಾಯುಷ್ಯದ ಯುಗ, ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ತೇಳುವ ಘೋಷವಾಕ್ಯದೊಟ್ಟಿಗೆ ನಡೆಯಕಿರುವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆನ ಜಿಲ್ಲೆನ ಉಸ್ತುವಾರಿ ಸಚಿವರಾದ PM ನರೇಂದ್ರ ಸ್ವಾಮಿನವು ವಹಿಸಿಕ್ಕಿದ್ದು, ಕಾರ್ಯಕ್ರಮದಲ್ಲಿ ಜಿಲ್ಲೆನ ಶಾಸಕರು, ಸಂಸದರು ಸೇರಿದಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಮುಖ್ಯಸ್ಥರು ಭಾಗವಹಿಸುವೆ ಅಂತ ಗೊತ್ತಾವಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
6: CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಕಾವೇರಿ ಕಾಲೇಜು ಹಳೆಯ ವಿದ್ಯಾರ್ಥಿಗಳ ಸಂಘ ಗೋಣಿಕೊಪ್ಪ, ಇದರ 2025-26 ವಾರ್ಷಿಕ ಮಹಾಸಭೆ ಇದೇ 26 ಶನಿವಾರ ಪೂರ್ವಾಹ್ನ 10 ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಗೋಲ್ಡನ್ ಜೂಬ್ಲಿ ಬ್ಲಾಕ್ನಲ್ಲಿ ಡಾಕ್ಟರ್ MB ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ, ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣವಾ?
9: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
10: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
7: USC ಬೇರಲಿನಾಡು ಕ್ಲಬ್ ಆಶ್ರಯದಲ್ಲಿ ಇದೇ ತಿಂಗಳ 27 ಭಾನುವಾರ ಬೆಳಿಗ್ಗೆ 9:30 ಕುಟ್ಟಂದಿ KB ಹೈಸ್ಕೂಲ್ನಲ್ಲಿ 12th ಬೋರ್ 0.22 ಹಾಗೂ ಏರ್ ರೈಫಲ್ ಮುಕ್ತ ಶೂಟಿಂಗ್ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ USC ಬೇರಲಿನಾಡು ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
12: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
11: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
13: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
14: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
13: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906016186.
15: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಬಿಟ್ಟಿಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ ಐದ್ ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
2: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
1: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
2: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
1: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
7: ಸುದ್ದಿ ಸಮಾಚಾರ ಓದಿಯನ್ರುಳ ಕಾಳಿಮಡ ಮಮತಾ ಜನ. ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಧನೆಲ್ ಪೋಷಣ್ ಮಾಸಾಚರಣರ ಅರಿವು ಕಾರ್ಯಕ್ರಮದ ಮಾರಿಪತ್ ಮಡಿಕೇರಿ ತಾಲೂಕರ ಅರೆಕಾಡು ಗ್ರಾಮತ್ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನರ ನೋಂದಣಿ ಅಭಿಯಾನ ಪಿಂಜ ಸೀಮಂತ ಕಾರ್ಯಕ್ರಮ ನಡೆದತ್ತು. ಪೊಮ್ಮಕ್ಕಡ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯಕ್ರಮ ನಿರೂಪಣಾಧಿಕಾರಿ ಪ್ರಸನ್ನಕುಮಾರ್ ಅವು ತಕ್ಕ ಪರಂದಿತ್ತು. ಅರ್ಹತೆ ಉಳ್ಳ ಫಲಾನುಭವಿಯ ಈ ಯೋಜನರ ಸೌಲಭ್ಯ ಪಡೆದವಕ್ಕೆ ನೋಂದಣಿ ಮಾಡಿಯವಕ್ಕೆ ಅಣ್ಣಚ್ಚಿ. ಕೂಡಿಯಾಡ್ನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ಅವು ತಕ್ಕ ಬಂದಿತ್ತು. ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ, ಚೊರೆ ಕಮ್ಮಿ ಆಯಿತು, ಕಾಯಿಲೆ ಭುವನ ತಪ್ಪುಚಿಡುವಕ್ಕಾಯಿತು. ಪೋಷಣ್ ಮಾಸಾಚರಣೆಗೆ ಏರ ಒತ್ತು ಕೊಟ್ಪ. ಮಕ್ಕಳ ಜಂಕ್ ಫುಡ್ಲಿಂಜ ದೂರ ಬೆಕ್ಕೊಂಡು ಪಿಂಜ ಊಣು ತೀನಿಕ್ಕೆ ಆರೋಗ್ಯವನ ಬದಲಾವಣೆ ಮಾಡಿವನಕ್ಕೆ ಇವು ಸಲಹೆ ಕೊಡ್ತತ್ತು. ಕುಶಾಲನಗರ ತಾಲೂಕು ಗುಡ್ಡೆಹೊಸೂರು ಗ್ರಾಮ ಪಂಚಾಯತಿರ ಆದನೆಲ್ ಸ್ವಚ್ಛತಾ ಹೀ ಸೇವಾ ಅಭಿಯಾನತರ ವಿಶೇಷ ಕಾರ್ಯಕ್ರಮತ್ತು ಗ್ರಾಮತ್ನ ಮನಾರ ಆಯ್ತು ಬೆಚ್ಚವಕ್ಕೆ ನೈಚನುಳ್ಳ ಹಿಂಗಕ್ಕೆ ಸನ್ಮಾನ ಮಾಡಿತು, ಗೌರವ ಕೊಡ್ತತ್ತು. ಕಾರ್ಯಕ್ರಮದ ಕೂಡಿಯಾಡನ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ವರದರಾಜು ತಕ್ಕ ಬರೆದಿತ್ತು. ಉರು ಗ್ರಾಮತನ ಮನಾರ ಆಯ್ತು ಬೆಪ್ಪದು ಪ್ರತಿಯೊರು ನಾಗರಿಕಗಳ ಕರ್ತವ್ಯ ನಣ್ಣುಚಿ, ಇದಂಗೆ ಎಲ್ಲರೂ ಕೈಕೂಟೊಣ್ಣು ಒಂದು ಮನವಿ ಮಾಡಿಯಂಡತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದನೆಲ್ ಇದೇ ನಾಳಂಕೆ 28 ಮಡಿಕೇರಿರ ಖಾಸಗಿ ಶೋರೂಮ್ಲ ಖಾಲಿ ಉಳ್ಳ ಚಾಕ್ರಿಕು ಪೊಲಾಕ 10 ಮಜ್ಜನ 1 ನೇರ ಸಂದರ್ಶನ ಏರ್ಪಾಡು ಮಾಡಿತ್ತು. ಇದಲ್ ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ ಪಿಂಜ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಯ ಕೂಡಿಯಾಡಲು 18 ಬಯತ್ರಿಂಜ 35 ಬಯತಾನ ಆಮಕ್ಕ ಪಿಂಜ ಪೊಮ್ಮಕ್ಕ ಅಭ್ಯರ್ಥಿಯ ಒತ್ತ ದಾಖಲೆಯೋಡೆ ಹಾಜರಾಪನಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಅವರ ಮಾಹಿತಿಗೆ 8 2 9 6 0 2 0 8 2 6 ಈ ನಂಬರ್ಗೆ ಸಂಪರ್ಕ ಮಾಡಿತು ಕೋಟರಂಜವಲು. ಇದೇ ನಾಳಂಕೆ 27 ಮಡಿಕೇರಿಯ ರೋಟರಿ ಸಭಾಬಾಡೆಯಲ್ಲಿ ಕೊಡಗು ಜಿಲ್ಲಾ ಮಾಜಿ ಪಟ್ಟಾಳ ಕರಡ ಸಂಘತ್ರ 2025-26 ಸಾಲರ ಮಹಾಸಭೆ ನಡೆಸುವಕ್ಕೆ ತೀರ್ಮಾನ ಮಾಡಿತು. ಈ ಸಭೆಯಲ್ಲಿ ಜಿಲ್ಲರ ಮಾಜಿ ಪಟ್ಟಾಳಕಾರ ಪಿಂಜ ಸ್ವರ್ಗೀಯಳನ ಪಟ್ಟಾಳಕಾರರ ಸಂಸಾರ ಮಾಜಿ ಪಟ್ಟಾಳಕಾರರ ಸಂಘದ ಅಧ್ಯಕ್ಷಂಗ ಕೂಡಿಯಾಡೋಣೊಂದು ಕೊಡಗು ಜಿಲ್ಲಾ ಮಾಜಿ ಪಟ್ಟಾಳಕಾರರ ಸಂಘ ಕಂಡಿತ್ತು. ಪೊನ್ನಂಪೇಟೆ ತಾಲೂಕು ಶ್ರೀಮಂಗಲ ಕೃಷ್ಣ ಕನ್ವೆನ್ಷನ್ ಸಭಾಬಾಡೆಯಲ್ಲಿ ನಾಳೆ ಪೊಲಾಕ 10 ಮುಖ್ಯಮಂತ್ರಿ ಅಯ್ಯಂಗಳ ರಾಜಕೀಯ ಕಾರ್ಯದರ್ಶಿ ಪಿಂಜ ವಿರಾಜಪೇಟೆ ಕ್ಷೇತ್ರ ಶಾಸಕಗಳಾನ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅಯ್ಯಂಗಳ ಕೊರವು ಕಾರಿಕೆಯಲ್ಲಿ ಹೋಬಳಿ ಮಟ್ಟತರ ಪ್ರಜಾಸೇವೆ ಅಭಿಯಾನ ನಡಪ. ಶ್ರೀಮಂಗಲ ಹೋಬಳಿರ ನಾಗರಿಕಂಗ ಈ ಅಭಿಯಾನತ್ತು ಕೂಡಿಯಾಡಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯುವಜನರ ಸೇವಾ ಮನೋಭಾವದಿಂದ ವಿಕಸಿತ ಭಾರತದ ಸಂಕಲ್ಪಕ್ಕೆ ಮತ್ತಷ್ಟು ಬಲ, ಪ್ರಧಾನಿ ನರೇಂದ್ರ ಮೋದಿ. ಭಾರತದ ಸಮಗ್ರ ಸಾರ್ವಭೌಮತ್ವ ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವ ಕಾಪಾಡಿಕೊಳ್ಳುವುದು ಅತ್ಯಗತ್ಯ, ಸಚಿವ ಜಿತೇಂದ್ರ ಸಿಂಗ್. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿ 70,000 ಯುವಕರಿಗೆ ತರಬೇತಿ. ಹಾಗೂ ಏಷ್ಯನ್ ಕ್ರೀಡಾಕೂಟ 2026 ಉತ್ತಮ ಪ್ರದರ್ಶನ ಮುಂದುವರಿಸಿದ ಭಾರತ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಪ್ರಾರಂಭವಾಯಿತು. ಅದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್, 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತದೆ. ರೈಲ್ವೆ, ಬಂದರು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ಸ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಜಿಡಿಪಿಯ ಸುಮಾರು 13%-14%. ಅಧಿಕೃತ ಅಂದಾಜಿನ ಪ್ರಕಾರ ಈಗ ಇದು 8%. ಭಾರತೀಯ ಉತ್ಪನ್ನಗಳು ಜಾಗತಿಕ ವೇದಿಕೆಯಲ್ಲಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರ ಕೊಡುಗೆ ಮತ್ತು ಭಾಗವಹಿಸುವಿಕೆಯಿಂದ ಮಾತ್ರ

0: ವಿಕಸಿತ ಭಾರತದ ಕನಸನ್ನು ನನಸಾಗಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದಡಿ ವಾರಣಾಸಿಯಿಂದ ವಡನಗರವರೆಗೆ ನಡೆಯುತ್ತಿರುವ ಯಾತ್ರೆಯಲ್ಲಿ ಪಾಲ್ಗೊಂಡಿರುವ ಸೇವಾ ಯಾತ್ರಿಗಳೊಂದಿಗೆ ಇಂದು ನಡೆಸಿದ ವರ್ಚುವಲ್ ಸಂವಾದದ ವೇಳೆ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಮ್ಮ ಜೀವನವನ್ನು ರೂಪಿಸಿದ ಮೌಲ್ಯಗಳನ್ನು ತಮಗೆ ವಡನಗರ ನೀಡಿದರೆ ಕಾಶಿಯು ಆ ಮೌಲ್ಯಗಳಿಗೆ ಸೇವೆಯ ಅನೇಕ ಆಯಾಮಗಳನ್ನು ಸೇರಿಸಿತು ಎಂದು ಪ್ರಧಾನಿ ಮೋದಿ ತಿಳಿಸಿದರು. ಯುವಜನರು ಕೂಡ ಸೇವೆಯ ವಿವಿಧ ಆಯಾಮಗಳ ಮೂಲಕ ಈ ಯಾತ್ರೆಯನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸುತ್ತಿರುವುದಕ್ಕೆ ಅವರು ಸಂತಸ ವ್ಯಕ್ತಪಡಿಸಿದರು. ಕಳೆದ ಒಂದು ದಶಕಗಳಲ್ಲಿ ಭಾರತವು ನಾವೀನ್ಯತೆ ಮತ್ತು ಸಂಶೋಧನೆಯ ಕ್ಷೇತ್ರದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ನ 85ನೇ ಸ್ಥಾಪನಾ ದಿನದ ಸಮಾರಂಭದಲ್ಲಿ ಮಾತನಾಡಿದ ಅವರು, ಹಿಂದಿನ 5-6 ದಶಕಗಳಿಗೆ ಹೋಲಿಸಿದರೆ ಕಳೆದ 10 ವರ್ಷಗಳಲ್ಲಿ ದೇಶವು ಹೆಚ್ಚಿನ ನಾವೀನ್ಯತೆ, ಸಂಶೋಧನಾ ಚಟುವಟಿಕೆಗಳು ಮತ್ತು ಹೊಸ ಪ್ರಯೋಗಾಲಯಗಳ ಸ್ಥಾಪನೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನದ ಬಗೆಗಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಬದ್ದತೆಯನ್ನು ಪ್ರಶಂಸಿಸಿದ ಅವರು, ಭಾರತದ ಸಮಗ್ರ ಸಾರ್ವಭೌಮತ್ವವನ್ನು ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ದೂರದೃಷ್ಟಿಯ ಅಡಿಯಲ್ಲಿ ಸಿಎಸ್ಐಆರ್ ಕೇವಲ 2047ರ ಗುರಿಯನ್ನು ಮೀರಿ ಯೋಚಿಸಬೇಕು ಮತ್ತು ಭವಿಷ್ಯದ ತಾಂತ್ರಿಕ ಅಗತ್ಯಗಳನ್ನು ಪೂರೈಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಡಾ ಸಿಂಗ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ಪ್ರತಿನಿಧಿಸುವ ಸಿಎಸ್ಐಆರ್ನ ಹೊಸ ಮ್ಯಾಸ್ಕಾಟ್ ಅನಾವರಣಗೊಳಿಸಿದ ಸಚಿವರು, ಇನ್ನು ಮುಂದೆ 5 ಭಾರತೀಯ ಭಾಷೆಗಳಲ್ಲಿ ಲಭ್ಯವಿರಲಿರುವ ಸಿಎಸ್ಐಆರ್ನ ವಿಜ್ಞಾನ್ ಕ್ಷಿತಿಜ್ ಎಂಬ ನಿಯತಕಾಲಿಕವನ್ನು ಬಿಡುಗಡೆ ಮಾಡಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ 5 ರಾಷ್ಟಗಳು ಮತ್ತು ಯುರೋಪಿಯನ್ ಒಕ್ಕೂಟದ ರಾಯಭಾರಿಗಳಿಂದ ರಾಯಭಾರ ನಿಯೋಜನಾ ಪತ್ರಗಳನ್ನು ಸ್ವೀಕರಿಸಿದರು. ಈ ರಾಯಭಾರಿಗಳಲ್ಲಿ ಫಿನ್ಲ್ಯಾಂಡಿನ ಮಿಕ್ಕೋ ಕಿವಿಕೋಸ್ಕಿ, ವಿಯೆಟ್ನಾಂನ ಟ್ರಿನ್ ಮಿನ್ ಮಾ, ಮೆಕ್ಸಿಕೋದ ರಾಯಭಾರಿ ಫೆಡ್ರೋ ಬ್ಲಾಂಕೋ ಪೆರೆಸ್ ಸೇರಿದಂತೆ ಎಸ್ಟೋನಿಯಾದ ಕ್ರಿಸ್ಟಿ ಕಾರಲ್ಸೋನ್, ಬೆಲ್ಜಿಯಂನ ಸೋಫಿ ಕಾರ್ಲ್ ಶೌಸೆನ್ ಹಾಗೂ ಯುರೋಪಿಯನ್ ಒಕ್ಕೂಟದ ರಾಯಭಾರಿ ಜಿನ್ ಎರಿಕ್ ಪಾಕೆಟ್ ಸೇರಿದ್ದಾರೆ. ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಮುಂದಿನ ತಿಂಗಳಿನಿಂದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ನೀಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಗಳೊಂದಿಗೆ ಕೂಡಿದ ಕೌಶಲ್ಯ ತರಬೇತಿಯನ್ನು ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ತರಬೇತಿಯ ಅವಧಿಯು 3 ತಿಂಗಳಿಂದ 12 ತಿಂಗಳವರೆಗೆ ಇರುತ್ತದೆ. ಈ ಯೋಜನೆಯಡಿ 2 ವರ್ಷಗಳ ಅವಧಿಗೆ ಒಟ್ಟು 9 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಗುರಿಯನ್ನು ಇದರಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿಗದಿಪಡಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಮಾನ್ಯ ಜನರು ಎದುರಿಸುತ್ತಿರುವ ನೈಜ ಜೀವನದ ಸಮಸ್ಯೆಗಳನ್ನು ಗುರುತಿಸಿ ನಾವೀನ್ಯತೆಯ ಮೂಲಕ ಪ್ರಾಯೋಗಿಕ ಮತ್ತು ಕೈಗೆಟುಕುವ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಯುವ ನಾವೀನ್ಯಕಾರರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಐಐಎಸ್ಸಿಯಲ್ಲಿ ಇಂದು ನಡೆದ ದಕ್ಷಿಣ ವಲಯದ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟನೆಯಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಶಾಲಾ ವಿದ್ಯಾರ್ಥಿಗಳು, ಐಟಿಐ ಪ್ರಶಿಕ್ಷಣಾರ್ಥಿಗಳು, ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳನ್ನು ಒಟ್ಟುಗೂಡಿಸಿ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಜನರ ದೈನಂದಿನ ಜೀವನವನ್ನು ಸುಧಾರಿಸುವ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ದಕ್ಷಿಣ

ಅಮೆರಿಕದ ವಿದೇಶಾಂಗ ಸಚಿವ ಡೊನಾಲ್ಡ್ ಲಾಮೊಲೊ ಮತ್ತು ಬ್ರೆಜಿಲ್ನ ವಿದೇಶಾಂಗ ಸಚಿವ ಮೌರೋ ವಿಯೇರಾ ಅವರೊಂದಿಗೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹಿಷ್ಣುತೆಯ ನಿಲುವಿಗೆ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧಿವೇಶನದ ಸಂದರ್ಭದಲ್ಲಿ ಭಾರತ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಐಬಿಎಸ್ಎ ಸಂವಾದ ವೇದಿಕೆಯಡಿ ಈ ಮೂವರು ಸಚಿವರು ಸಭೆ ನಡೆಸಿದರು. ವಿಶ್ವಸಂಸ್ಥೆಯ ಘೋಷಣಾ ಪತ್ರ, ಅಂತಾರಾಷ್ಟೀಯ ಕಾನೂನು ಮತ್ತು ಬಲಿಷ್ಠ ಬಹುಪಕ್ಷೀಯ ವ್ಯವಸ್ಥೆಯ ಬದ್ದತೆಯನ್ನು ಅವರು ಪ್ರತಿಬಿಂಬಿಸಿದರು. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟ 2026ರಲ್ಲಿ ಇಂದು ಭಾರತ ತನ್ನ ಉತ್ತಮ ಪ್ರದರ್ಶನ ಮುಂದುವರಿಸಿದೆ. ಭಾರತ ದೀರ್ಘ ದೂರ ಓಟಗಾರ ಗುಲ್ವೀರ್ ಸಿಂಗ್ ಕ್ರೀಡಾಕೂಟದಲ್ಲಿ ಪುರುಷರ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹ್ಯಾಂಗ್ಝೌನಲ್ಲಿ ನಡೆದ ಇಂದಿನ ಏಷ್ಯನ್ ಕ್ರೀಡಾಕೂಟದ ಇದೇ ಸ್ಪರ್ಧೆಯಲ್ಲಿ ಅವರು ಕಂಚಿನ ಪದಕವನ್ನು ಗೆದ್ದಿದ್ದರು. ಟೇಬಲ್ ಟೆನಿಸ್ನಲ್ಲಿ ಭಾರತಕ್ಕೆ ಕಂಚಿನ ಪದಕ ದೊರೆತಿದೆ. ವಿಶ್ವ ಶ್ರೇಯಾಂಕದಲ್ಲಿ 8ನೇ ಸ್ಥಾನದಲ್ಲಿರುವ ದಿಯಾ ಚಿಟಲೆ ಮತ್ತು ಮಾನುಷ್ ಶಾ ಅವರನ್ನೊಳಗೊಂಡ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿಯು ಸೆಮಿಫೈನಲ್ನಲ್ಲಿ ಚೀನಾದ ವಾಂಗ್ ಚುಕಿನ್ ಮತ್ತು ಸುನ್ ಯಿಂಗ್ಶಾ ಜೋಡಿ ವಿರುದ್ದ ಸೋಲನುಭವಿಸಿ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು. ಸ್ಕ್ವಾಷ್ನಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಮಿಶ್ರ ಡಬಲ್ಸ್ನ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಅನಹತ್ ಸಿಂಗ್ ಮತ್ತು ಅಭಯ್ ಸಿಂಗ್ ಅಂತಿಮ 4ರ ಹಂತವನ್ನು ತಲುಪಿದ್ದಾರೆ. ಶಾರ್ಟ್ಫುಟ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ಭಾರತದ ಮನ್ಪ್ರೀತ್ ಕೌರ್ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಸಾಧನೆಯೊಂದಿಗೆ ಏಷ್ಯನ್ ಕ್ರೀಡಾಕೂಟದ ಶಾರ್ಟ್ಫುಟ್ ಸ್ಪರ್ಧೆಯಲ್ಲಿ ಪದಕ ಗೆದ್ದ 3ನೇ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. 36 ವರ್ಷ ವಯಸ್ಸಿನ ಮನ್ಪ್ರೀತ್ 17.17 ಮೀಟರ್ಗಳ ಅತ್ಯುತ್ತಮ ಎಸೆತವನ್ನು ದಾಖಲಿಸಿದರು. ಮಹಿಳೆಯರ ಪೋಲ್ ವಾಲ್ಸ್ ಸ್ಪರ್ಧೆಯಲ್ಲಿ ಬರನಿಕಾ ಇಲಂಗೋವನ್ ಕಂಚಿನ ಪದಕ ಗೆದ್ದಿದ್ದಾರೆ. ಏಷ್ಯನ್ ಕ್ರೀಡಾಕೂಟದ ಪೋಲ್ ವಾಲ್ಸ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕ ಇದಾಗಿದೆ. 29 ವರ್ಷದ ಈ ಕ್ರೀಡಾಪಟು 4.15 ಮೀಟರ್ಗಳ ಅತ್ಯುತ್ತಮ ಜಿಗಿತದೊಂದಿಗೆ ಪದಕವನ್ನು ತಮ್ಮದಾಗಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನರ ಸೇವಾ ಮನೋಭಾವದಿಂದ ವಿಕಸಿತ ಭಾರತದ ಸಂಕಲ್ಪಕ್ಕೆ ಮತ್ತಷ್ಟು ಬಲ, ಪ್ರಧಾನಿ ನರೇಂದ್ರ ಮೋದಿ. ಭಾರತದ ಸಮಗ್ರ ಸಾರ್ವಭೌಮತ್ವ ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವ ಕಾಪಾಡಿಕೊಳ್ಳುವುದು ಅತ್ಯಗತ್ಯ, ಸಚಿವ ಜಿತೇಂದ್ರ ಸಿಂಗ್. ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿ 70,000 ಯುವಕರಿಗೆ ತರಬೇತಿ ಹಾಗೂ ಏಷ್ಯನ್ ಕ್ರೀಡಾಕೂಟ 2026 ಉತ್ತಮ ಪ್ರದರ್ಶನ ಮುಂದುವರಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಕೇಳುಗರೆ, ನಾಳೆ ಮಧ್ಯಾಹ್ನ 3:30 ನಾಟಕ ಹಳ್ಳಿ ಆದರೇನು ಶಿವ, ರಚನೆ ಎಸ್ಟಿ ಶಿವಶಂಕರ, ನಿರ್ಮಾಣ ಪ್ರಭು ಸ್ವಾಮಿ ಮಳಿಮಠ್. 4:30 ನೆನಪು ನೆನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆಯೇ 5:00 ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳದ ಪಳನಂಡ ಎ ಮೇದಪ್ಪ ಅವರೊಂದಿಗಿನ ನಡೆಸಿದ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಹಾಗೂ ನಿರ್ವಹಣೆ ಎಂ ಶಕುಂತಲಾ. 4:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ನರ್ಯಂದಡ ಗ್ರಾಮದ

ಪ್ರಗತಿಪರ ಕೃಷಿಕರಾದ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ರಾಂಬುಟನ್ ಹಾಗೂ ಮ್ಯಾಂಗೋ ಸ್ಟ್ರೀಮ್ ಹಣ್ಣುಗಳ ಕುರಿತು ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಲವಾರ್. ಆಕಾಶವಾಣಿ ಮಡಿಕೇರಿ ಭಾವಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಕೇಳುಗರೆ, ನಾಳೆ ಬೆಳಗ್ಗೆ 9:10 ಬೆಂಗಳೂರು ಕೇಂದ್ರದಿಂದ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರೈಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಕೃಷಿ ಮೇಳದ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇದು ಧಾರವಾಡ ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 1:20 ಪ್ರಗತಿ ಪಥ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆ ಮಾಲತಿ. ಇದು ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ 8:00. ಇದೀಗ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ.

ಸ್ನೇಹಿತರೆ ಎಲ್ಲ ಹಾಡು ಕೇಳಿದ್ರಿ. ಹಾಡು ಕೇಳಿದ ಮೇಲೆ ನಿಮಗೆ ನೀವು ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ಈಗ ಒಂದು ಸಣ್ಣ ಮಾತ್ರೆ ನಮ್ಮ ಕೈಗೆ ಬರೋವರೆಗೆ ಅದರ ಪ್ರಯಾಣ ಹೇಗಿರುತ್ತೆ ಅಂತ, ಅದರ ಹಿಂದೆ ಇರುವಂತಹ ವಿಜ್ಞಾನ ಎಷ್ಟು ದೊಡ್ಡದು ಅಂತ. ಸ್ನೇಹಿತರೆ, ನಾವು ಸೇವಿಸ್ತಕ್ಕಂತಹ ಮಾತ್ರೆ ನೋಡೋದಕ್ಕೆ ಬಹಳ ಸಣ್ಣದಿರಬಹುದು, ಆದರೆ ಅದರ ಹಿಂದೆ ಇರುವಂತಹ ಕತೆ ಬಹುಶಃ ಹಲವು ವರ್ಷಗಳಷ್ಟು ದೊಡ್ಡದು. ಒಂದು ಸಣ್ಣ ಔಷಧಿಯ ಕಲ್ಪನೆ ಸಾಮಾನ್ಯವಾಗಿ ಒಂದು ಪ್ರಶ್ನೆಯಿಂದ ಆರಂಭ ಆಗುತ್ತೆ. ಈ ಕಾಯಿಲೆಗೆ ಇನ್ನೂ ಪರಿಣಾಮಕಾರಿ ಚಿಕಿತ್ಸೆ ಕಂಡು ಹಿಡಿಬಹುದೇ ಅನ್ನುವಂತಹ ಆ ಪ್ರಶ್ನೆ ಅಲ್ಲಿಂದನೇ ಶುರುವಾಗುತ್ತೆ ನೋಡಿ. ಸಂಶೋಧನೆ, ಲ್ಯಾಬೋರೇಟರಿ ರಿಸರ್ಚ್ ಅಂತೆ, ಪ್ರೀ ಕ್ಲಿನಿಕಲ್ ಸ್ಟಡೀಸ್, ಕ್ಲಿನಿಕಲ್ ಟ್ರಯಲ್ಸ್, ಕ್ವಾಲಿಟಿ ಟೆಸ್ಟಿಂಗ್ ಮತ್ತೆ ಹಲವು ಹಂತಗಳನ್ನು ದಾಟಿದ ಮೇಲೆ ಔಷಧಿ ಜನರಿಗೆ ತಲುಪುತ್ತೆ.

0: ಒಂದು ಔಷಧಿಯ ಪರಿಣಾಮಕಾರಿತ್ವ ಜೊತೆಗೆ ಅದರ ಸುರಕ್ಷತೆ ಮತ್ತೆ ಸರಿಯಾದ ಬಳಕೆ ಕೂಡ ಅತ್ಯಂತ ಮುಖ್ಯವಾದಂತಹ ವಿಚಾರ. ಅದರ ಕಾರಣಕ್ಕೆ ಪ್ರಿಸ್ಕ್ರಿಪ್ಷನ್, ಡೋಸೇಜ್ ಮತ್ತೆ ಇನ್ಸ್ಟ್ರಕ್ಷನ್ಸ್ ನ ಮಹತ್ವ ಪಡೆದುಕೊಳ್ತವೆ. ನಾವೆಲ್ಲರೂ ಕೆಲವೊಮ್ಮೆ ಈ ಔಷಧಿಗಳ ಪ್ಯಾಕೇಜ್ ನಲ್ಲಿ ಇರ್ತಕ್ಕಂತಹ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಸೂಚನೆಗಳನ್ನ ಓದೋದಿಲ್ಲ. ಇದು ಹಿಂದೆನೂ ತಗೊಂಡಿದ್ದೀವಿ, ಈಗಲೂ ತಗೊಳ್ಳೋಣ ಬಿಡು ಅಂತ ಹೇಳಿ ತಗೋತೀವಿ. ಆದ್ರೆ ಪ್ರತಿಯೊಂದು ಆರೋಗ್ಯದ ಪರಿಸ್ಥಿತಿಯು ಒಂದೇ ಆಗಿರೋದಿಲ್ವಲ್ಲ. ಅದಕ್ಕೆ ಸೆಲ್ಫ್ ಮೆಡಿಕೇಶನ್ ಮಾಡೋದಕ್ಕೆ ಮುಂಚೆ ಎಚ್ಚರಿಕೆ ಇರಬೇಕು. ಬನ್ನಿ, ಈ ವಿಚಾರದ ನಡುವೆ ಮತ್ತೊಂದು ಸುಂದರ ಗೀತೆಯನ್ನ ಕೇಳಿ ಬರೋಣ.
1: ಅಯ್ಯೋ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೆ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಸ್ನೇಹಿತರೆ, ಔಷಧಿ ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಆದರೆ ಸರಿಯಾದ ಔಷಧಿ ಸರಿಯಾದ ವ್ಯಕ್ತಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಕೊಡಬೇಕು. ಇದು ಬಹಳ ಮುಖ್ಯ. ಇದೀಗ ನಮ್ಮ ಮುಂದಿನ ಮಾತು ಆಂಟಿಬಯೋಟಿಕ್ಸ್ ಮತ್ತು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಗ್ಗೆ. ಜ್ವರ ಬಂದರೆ ಆಂಟಿಬಯೋಟಿಕ್, ಶೀತವಾದರೆ ಆಂಟಿಬಯೋಟಿಕ್, ಕೆಮ್ಮಾದರೆ ಆಂಟಿಬಯೋಟಿಕ್, ನಿಜಕ್ಕೂ ಹೀಗೇನೋ ತಗೊಳ್ಳೋದು ಇಲ್ಲ. ಆಂಟಿಬಯೋಟಿಕ್ಸ್ ಮುಖ್ಯವಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ವಿರುದ್ಧ ಬಳಸ್ತಾರೆ. ವೈರಲ್ ಇನ್ಫೆಕ್ಷನ್ಗಳಿಗೆ ಆಂಟಿಬಯೋಟಿಕ್ ಸಾಮಾನ್ಯವಾಗಿ ಬಳಸೋದಿಲ್ಲ, ಮತ್ತು ಅವು ಪರಿಣಾಮಕಾರಿಯಾಗಿ ಸಹ ಇರೋದಿಲ್ಲ. ಅಗತ್ಯವಿಲ್ಲದೆ ಆಂಟಿಬಯೋಟಿಕ್ಸ್ ಬಳಸಿದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಸಮಸ್ಯೆಗೆ ಕಾರಣವಾಗಬಹುದು. ಏನಪ್ಪ ಇದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಇದ್ದಾರೆ, ಅದು ಏನು ಅಂತ ಗೊತ್ತಿಲ್ಲ ಅಂತೀರಾ? ತುಂಬ ಸರಳವಾಗಿ ಹೇಳಬೇಕಂದ್ರೆ, ಔಷಧಿಗೆ ಸೂಕ್ಷ್ಮ ಜೀವಿಗಳು ಅಂದರೆ ರೋಗ ಉಂಟು ಮಾಡತಕ್ಕಂತಹ ಸೂಕ್ಷ್ಮ ಜೀವಿಗಳು ನಾಶ ಆಗದೇ ಇರೋದನ್ನು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಹಾಗಾಗಿ ಯಾರಿಗಾದರೂ ಹಿಂದೆ ವೈದ್ಯರು ಬರೆದಂತಹ ಅಂದರೆ ಪ್ರಿಸ್ಕ್ರಿಪ್ಷನ್ನಲ್ಲಿ ಬರೆದಂತಹ ಆಂಟಿಬಯೋಟಿಕ್ ಉಳಿದಿದೆ ಅಂದ್ಕೊಳ್ಳಿ, ನಮಗೂ ಅದೇ ರೀತಿಯ ಲಕ್ಷಣಗಳಿದೆ ಅಂತ ಹೇಳಿಬಿಟ್ಟು ಅದೇ ಮಾತ್ರೆಗಳನ್ನು ಅಥವಾ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಅದನ್ನು ನಾವೇ ಸ್ವತಃ ತೆಗೆದುಕೊಳ್ಳೋದರಿಂದ ಸೆಲ್ಫ್ ಮೆಡಿಕೇಷನ್ ಆಗಿ ಸರಿಯಾದ ಪ್ರಮಾಣದಲ್ಲಿ ಅಥವಾ ಸರಿಯಾದ ಔಷಧಿಯನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿದರೆ ಆರೋಗ್ಯ ಮತ್ತಷ್ಟು ಹದಗೆಡುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳೋದು, ಯಾವುದೇ ಔಷಧಿ ತೆಗೆದುಕೊಳ್ಳೋದಕ್ಕೂ ಮುಂಚೆ ವೈದ್ಯರ ಸಲಹೆ ಬಹಳ ಇಂಪಾರ್ಟೆಂಟ್ ಅಂತ. ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ, ಆದರೆ ಸಿರಿಗಂಧ ಅಂದರೆ ಸಂಗೀತವೂ ಹೌದು. ಹಾಗಾಗಿ ಇನ್ನೊಂದು ಸುಂದರವಾದ ಗೀತೆಯನ್ನು ಕೇಳಿ ಬರೋಣ, ಬನ್ನಿ.
1: ನಿಂಗೆ ಶಾನೆ ಪಾಪ ಕಣ್ಣು

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಸ್ನೇಹಿತರೆ, ಫಾರ್ಮಸಿಸ್ಟ್ ಅಂದ್ರೆ ಈ ಫಾರ್ಮಸಿ ಕೌಂಟರ್ ಅಂದ್ರೆ ಔಷಧಿಗಳ ಕೌಂಟರ್ ಹಿಂದೆ ನಿಂತಿರತಕ್ಕಂತಹ ವ್ಯಕ್ತಿ ಮಾತ್ರನಾ? ಖಂಡಿತ ಅಲ್ಲ. ಒಂದು ದೊಡ್ಡ ಆಸ್ಪತ್ರೆಯನ್ನ ಕಲ್ಪನೆ ಮಾಡ್ಕೊಳ್ಳಿ. ಅಲ್ಲಿ ನೂರಾರು ರೋಗಿಗಳಿರ್ತಾರೆ, ನೂರಾರು ಪ್ರಿಸ್ಕ್ರಿಪ್ಷನ್ಗಳು, ಹಲವು ರೀತಿಯಾದಂತಹ ಔಷಧಿಗಳಿರ್ತವೆ. ಕೆಲವು ಔಷಧಿಗಳಿಗೆ ವಿಶೇಷವಾದಂತಹ ಸ್ಟೋರೇಜ್ ಇರಬೇಕು. ಇನ್ನು ಕೆಲವು ಔಷಧಿಗಳನ್ನ ನಿರ್ದಿಷ್ಟ ಪ್ರಮಾಣದಲ್ಲೇ ನೀಡಬೇಕು. ಇಂತಹ ವ್ಯವಸ್ಥೆಯಲ್ಲಿ ಫಾರ್ಮಸಿಸ್ಟ್ಗಳ ಜವಾಬ್ದಾರಿ ಬಹಳ ಮುಖ್ಯವಾಗಿರುತ್ತೆ. ಹಾಸ್ಪಿಟಲ್ ಫಾರ್ಮಸಿಸ್ಟ್ಗಳು ಔಷಧಿಗಳ ಸುರಕ್ಷತೆ ಮತ್ತು ಪರಿಣಾಮಕಾರಿ ಬಳಕೆಗೆ ಸಂಬಂಧಿಸಿದಂತೆ ವಿವಿಧ ಕಾರ್ಯಗಳಲ್ಲಿ ಭಾಗವಹಿಸ್ತಾರಂತೆ. ಅದೇ ರೀತಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಔಷಧಿ ತಯಾರಿಕೆ, ಕ್ವಾಲಿಟಿ ಕಂಟ್ರೋಲ್, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಕ್ಷೇತ್ರಗಳಲ್ಲೂ ಸಹ ಫಾರ್ಮಸಿಸ್ಟ್ಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಅಂದ್ರೆ ನಾವು ಒಂದು ಔಷಧಿಯನ್ನ ಕೈಯಲ್ಲಿ ಹಿಡಿದಾಗ ಅದರ ಹಿಂದೆ ಕೇವಲ ಒಂದು ವ್ಯಕ್ತಿಯ ಕೆಲಸ ಇರೋದಿಲ್ಲ, ಅದರ ಹಿಂದೆ ಒಂದು ದೊಡ್ಡ ಆರೋಗ್ಯದ ವ್ಯವಸ್ಥೆಯ ಪರಿಶ್ರಮವಿರುತ್ತೆ. ಈಗ ಆ ಪರಿಶ್ರಮಕ್ಕೆ ಗೌರವ ಸಲ್ಲಿಸ್ತಾ ಒಂದು ಮಧುರ ಗೀತೆಯನ್ನ ಕೇಳಿ ಬರೋಣ.

ಸ್ನೇಹಿತರೆ, ಇವತ್ತು ನಾವು ಫಾರ್ಮಸಿಸ್ಟ್ಗಳ ಬಗ್ಗೆ ಮಾತನಾಡಿದ್ವಿ. ವೈದ್ಯರು ಚಿಕಿತ್ಸೆ ಕೊಡ್ತಾರೆ, ನರ್ಸ್ಗಳು ಆರೈಕೆ ಮಾಡ್ತಾರೆ, ಅದೇ ರೀತಿ ಫಾರ್ಮಸಿಸ್ಟ್ಗಳು ಔಷಧೀಯ ಜಗತ್ತಿನಲ್ಲಿ ನಮ್ಮ ಆರೋಗ್ಯಕ್ಕೆ ಮಾರ್ಗದರ್ಶನ ನೀಡ್ತಾರೆ. ಅವರ ಕೆಲಸ ಕೆಲವೊಮ್ಮೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ಒಂದು ಸರಿಯಾದ ಡೋಸೇಜ್, ಸರಿಯಾದ ಸೂಚನೆ, ಸರಿಯಾದ ಎಚ್ಚರಿಕೆ ಕೆಲವೊಮ್ಮೆ ಬಹಳ ಮುಖ್ಯವಾಗಬಹುದು. ಹಾಗಾಗಿನೇ ಈ ವಿಶ್ವ ಔಷಧಿಕಾರರ ದಿನ ನಾವು ಆರೋಗ್ಯ ಸೇವೆಯ ಈ ಪ್ರಮುಖ ಕೊಂಡಿಗೆ ನಮ್ಮ ಹೃತ್ಪೂರ್ವಕವಾದಂತಹ ಗೌರವವನ್ನು ಸಲ್ಲಿಸೋಣ. ಸಂಜೆ ನಿಧಾನವಾಗಿ ರಾತ್ರಿಯತ್ತ ಸಾಗಿದೆ. ಈ ಹೊತ್ತಿನಲ್ಲಿ ಸಿರಿಗಂಧದ ಜೊತೆ ನಾವು ಒಂದು ಗಂಟೆ ಕಳೆದಿದ್ದೀವಿ. ಇಂದಿನ ವಿಶೇಷ ವಿಷಯ ವರ್ಲ್ಡ್ ಫಾರ್ಮಸಿಸ್ಟ್ ಡೇ, ವಿಶ್ವ ಔಷಧಿಕಾರರ ದಿನ. ಔಷಧಿ ತೆಗೆದುಕೊಳ್ಳುವಾಗ ಅದರ ಬಗ್ಗೆ ತಿಳಿದುಕೊಳ್ಳಿ, ಸಂದೇಹವಿದ್ರೆ ಕೇಳಿ, ವೈದ್ಯರ ಮತ್ತೆ ಫಾರ್ಮಸಿಸ್ಟ್ಗಳ ಸಲಹೆಯನ್ನ ಗೌರವಿಸಿ. ಯಾಕಂದ್ರೆ ಆರೋಗ್ಯ ಅನ್ನೋದು ಕೇವಲ ಕಾಯಿಲೆ ಇಲ್ಲದೆ ಇರೋದು ಅಲ್ಲ, ನಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ಹೊಂದಿರೋದು ಸಹ ಹೌದು. ಏನಂತೀರಾ? ಇದು ನಿಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಇವತ್ತಿನ ಸಿರಿಗಂಧ ಕಾರ್ಯಕ್ರಮ. ನಾನು ನಿಮ್ಮ ರೇಡಿಯೋ ಗೆಳೆಯ ಕಿರಣ್ ಜಿ ಎಂ ಎಸ್. ಮತ್ತೊಂದು ಸಂಜೆ, ಮತ್ತೊಂದು ವಿಷಯ, ಮತ್ತೊಂದು ಸಂಗೀತದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ.

ಎನ್ಆರ್ ವಿನಯ್ಕುಮಾರ್ ಹಾಡಿರುವ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಹೆಚ್.ಎಸ್. ವೆಂಕಟೇಶ್ ಮೂರ್ತಿಯವರ ರಚನೆ ಹೆಣ್ಣೆ ನೀನು ನನ್ನ ಹೀಗೆ ಏಕೆ ಕಾಡುವಿ.

0: on our YouTube channel, News on AIR Official. You may share your feedback about this program through email at airnsdtalks@gmail.com or WhatsApp on 928-909-4044.
1: ಇದುವರೆಗೂ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಯಿತು.

0: does the country proud again tomorrow. So from producer Shahnawaz Khan, editor Vishal Kumar and me Abhinav Punchi, it's goodbye and thank you so much for listening.
1: एशियन गेम्स 2026 आईची नगोया।
2: बारिश की बूंद ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಕಾರ್ಯಕ್ರಮ ಗೀತ ಚಂದ್ರಕಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಲೇಖಿನ್ ಚಿತ್ರದ ಗೀತೆ.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಉದಿತ್ ನಾರಾಯಣ್ ಅಲ್ಕಾಯಾಗ್ನಿಕ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಹೋನ್ನ ಪ್ಯಾರ್ ಹೈ ಚಿತ್ರದ ಗೀತೆ ಇಬ್ರಾಹಿಂ ಅಶ್ಕ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ರಾಜೇಶ್ ರೋಷನ್.

ಇದುವರೆಗೂ ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ಸ್ನಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ನಯೀಂ ಉರ್ ರೆಹಮಾನ್ ಅವರಿಂದ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು. ರೈತರಿಗೆ ಸಲಹೆ, 7:15 ಪಿ ಕಾಳಿಂಗರಾವ್ ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು ಮೂಡಿಬರುವುದು. ಹಾಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಭವ್ಯ ಹೆಚ್ ಬಿ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು ಆಯುಷ್ ಇಲಾಖೆ ಸಿದ್ದರಬೆಟ್ಟ ತುಮಕೂರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಇನ್ನು 8:35 ಚಿತ್ರಗೀತೆಗಳನ್ನ ಕೇಳುವಿರಿ. 8:50 ಖಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು 9:05 ಗೀತ ಪಲ್ಲವ, 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಸಹ ಪ್ರಸಾರವಾಗುವುದು. 9:45 ಗಾನಗಂಗೆ, 10:30 ಸೋನ್ಹೆರೆ ಫಲ್, 11:00 ಸವಿನೆನಪು, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪ್ರಸಾರವಾಗುವುದು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಕೃಷಿ ಮೇಳ ಕುರಿತು ನೇರ ಪ್ರಸಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಪ್ರಾಯೋಜಕರು ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯ ಧಾರವಾಡ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 1:20 ಪ್ರಗತಿ ಪಥ, 1:30 ಚಿತ್ರಗೀತೆಗಳನ್ನು ಆಲಿಸುವಿರಿ. 1:40 ಸೇವಾ ಸಂಕಲ್ಪ ಅಭಿಯಾನ್ ಸರಣಿ ಕಾರ್ಯಕ್ರಮ, ವಿಷಯ ಮೇಕ್ ಇನ್ ಇಂಡಿಯಾ. ಇನ್ನು 2:40 ಚಿಲ್ಡ್ರನ್ ಹಾರ್ ಐಡಿಯಾಸ್ ದಟ್ ಸ್ಪಾರ್ಕ್ ಯಂಗ್ ಇನೋವೇಟರ್ ಶೋ ಕೇಸ್ ದಿರ್ ಸೈಂಟಿಫಿಕ್ ಐಡಿಯಾಸ್ ಅಟ್ ಆವಿಷ್ಕಾರ್ 2026 ಪ್ರೆಸೆಂಟೆಡ್ ಬೈ ಆಶಾ. 3:00 ಗುಲ್ಮೊಹರ್, ಇನ್ನು ಸಂಜೆಯ ಪ್ರಸಾರದಲ್ಲಿ ಗಿರ್ಮೆಟ್. 5:30 ಮೂಡಿ ಬರುವುದು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ. ಈ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಟ್ರೀ ಸೆನ್ಸಸ್ ಕುರಿತು ಮಾಹಿತಿ ನೀಡುತ್ತಾರೆ ವಿಜಯ್ ನಿಶಾಂತ್. ಇನ್ನು 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ. ವಿಷಯ ಆಲೂಗಡ್ಡೆ ಬಿತ್ತನೆ ಪೂರ್ವ ಸಿದ್ಧತಾ ಕ್ರಮಗಳು ಮತ್ತು ಉತ್ಪಾದನಾ ತಾಂತ್ರಿಕತೆಗಳು ಕುರಿತು ಸಸ್ಯ ಸಂರಕ್ಷಣೆ ವಿಜ್ಞಾನಿ ಡಾಕ್ಟರ್ ಪ್ರಸಾದ್ ವಿಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಹಾಗೆ 7:30 ತುರ್ವೇಕೆರೆ ತಾಲೂಕು ಕೋಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಇನ್ನು 8:00 ಸಿರಿಗಂಧ, 9:15 ಜೆಎಸ್ ಶ್ರೀಕಾಂತ್ ಭಟ್ ಹಾಡಿರುವ ಭಾವಗೀತೆಗಳು. ಇನ್ನು ರಾತ್ರಿ 9:30 ಯುವವಾಣಿ ಪ್ರಸಾರವಾಗುವುದು ಧಾರವಾಡ ಕೇಂದ್ರದಿಂದ. ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ಇದಾದ ನಂತರ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಸೇಲಂ ಕೆ ಶ್ರೀನಿವಾಸನ್ ಅವರಿಂದ ಮೃದಂಗ ಲಯ ವಿನ್ಯಾಸ. ಈ ಕಾರ್ಯಕ್ರಮ ಆಕಾಶವಾಣಿ ತಿರುಚಿನಪಳ್ಳಿ ಕೇಂದ್ರದ ಕೊಡುಗೆ. ಇದಾದ ನಂತರ ವಿದ್ವಾನ್ ಚಿನ್ನ ವೆಂಕಟ ಸುಬ್ಬಯ್ಯ ಅವರಿಂದ ಡೋಲು ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.